107.8 FM. Radio Siren 107.8 FM. Radio Siren. Iga app nalu kuda labhya.

0: 107.8 FM. Radio Siren 107.8 FM. Radio Siren Iga app nalu kuda labhya.
1: Radio Sarang 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ದಿವಸ ಮಧ್ಯಾಹ್ನ ಬಸವಣ್ಣವರು ದಾಸೋಹ ಮುಗಿಸಿ ಒಳಗೆ ಬರ್ತಿರ್ಬೇಕಾದ್ರೆ ಅವ್ರ ಮನೆ ಗೊಲ್ಲ ಓಡಿ ಬರ್ತಾನೆ. ಗೊಲ್ಲ ಓಡಿ ಬಂದು ಉದ್ವೇಗದಿಂದ ಹೇಳ್ತಾನೆ, ಅಯ್ಯ ಅಯ್ಯ, ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳನ್ನು ಕಳ್ಳರು ಕದ್ದೊಯ್ದರು, ಆದರೆ ಕಳ್ಳರು ಬಂದದ್ದು ಭಕ್ತರ ವೇಷ ಹಾಕೊಂಡು ಬಂದಿದ್ರು. ನೋಡಿ, ಯಾವಾಗಲೂ ಭಾಳ ಕಷ್ಟ ಇದೆ, ಯಾರು ಯಾವಾಗಲೂ ಯಾವ ವೇಷ ಹಾಕ್ಕೊಂಬರ್ತಾರೋ. ಭಕ್ತರ ವೇಷದಲ್ಲಿದ್ದಂಥ ಕಳ್ಳರು ಬಂದು ನಿಮ್ಮ ಹಸುಗಳನ್ನೆಲ್ಲ ತೊಗೊಂಡು ಹೋದರು ಅಂತ ಹೇಳ್ತಾರೆ. ಹೋದ ತಕ್ಷಣ ಅವನು ಸಮಾಧಾನ ಮಾಡ್ತಾರೆ ಬಸವಣ್ಣವ್ರು. ಹೇಳಿ, ಏನು ಹೇಳಬೇಕು, ನಾವೆಲ್ಲ ಇದ್ರೆ ಏನು ಮಾಡ್ತಿದ್ವಿ, ನೀನೇನು ಮಾಡ್ತಿದ್ಯೋ ಅವಾಗ ತೊಗೊಂಡು ಹೋಗ್ಬೇಕಾದ್ರೆ? ತಕ್ಷಣ ಹೇಳೋದಲ್ವ, ಯಾರಿಗಾದರೂ ಹಸು ಕರು ಸುಮ್ಮನೆ ಕೂತಿದೆಯಾ ಅಂತ ಕೂಗಾಡ್ತಾ ಇದ್ರು ಎಲ್ಲರೂ. ಬಸವಣ್ಣ ಅವನಿಗೆ ಬುದ್ಧಿ ಹೇಳ್ತಾನೆ, ಅವನಿಗೇನು ಬುದ್ಧಿ ಹೇಳ್ತಾರೆ ನೋಡಿ ಹೇಗಿದೆ. ಬುದ್ಧಿ ಇಲ್ಲದ ಗೊಲ್ಲ, ವಚನ ಎಷ್ಟು ಚೆನ್ನಾಗಿದೆ ನೋಡಿ, ಬುದ್ಧಿ ಇಲ್ಲದ ಗೊಲ್ಲ, ಭಕ್ತರೇನು ಕಳ್ಳರೆ, ಭಕ್ತರೇನು ಕಳ್ಳರೆ, ಸುಮ್ಮನಿರು, ಬೊಬ್ಬಿಡಬೇಡ, ಜಾಸ್ತಿ ಕೂಗಾಡಬೇಡ ನೀನು. ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡರೆ ನಿನಗೇನು? ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡ್ರೆ ನಿನಗೇನು ತೊಂದರೆ? ಅವ್ರು ತಮ್ಮ ಬೇಕಾದಂತ ತೊಗೊಂಡು ಹೋಗಿದ್ದಾರಪ್ಪ, ಭಕ್ತರವ್ರು ತೊಗೊಂಡು ಹೋಗಿದ್ದಾರೆ. ಶಿವಭಕ್ತ ಇದೆಷ್ಟು ಚೆನ್ನಾಗಿದೆ ನೋಡಿ ಮಾ, ಶಿವವೇಷವು ಕಳವು ಒಂದಡೆಯಲ್ಲಿ ಇದ್ದೀತೆ. ಅವರು ಕಳ್ಳರು ಶಿವವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕ್ಕೊಂಡ್ರು ಕೂಡ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ನಂಬಿಕೆ. ಆ ಅವತಾರ ಹಾಕ್ಕೊಂಡಾಗ ಅವ್ರು ಕಳ್ಳತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಕು ಅನಿಸಿ ತೊಗೊಂಡು ಹೋಗಿದ್ದಾರೆ, ತೊಗೊಂಡು ಹೋಗ್ಲಿ ಬಿಡು, ಅದೇನು ತೊಂದರೆ. ಆದ್ದರಿಂದ ಶಿವವೇಷ ಮತ್ತು ಕಳ್ಳತನ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಿವಭಕ್ತರಲ್ಲದವರು ಯಾರಾದರೂ ನಮ್ಮ ಹಸುಗಳನ್ನು ಕೊಂಡೊಯ್ಯಲಾದೀತೆ, ಅವ್ರು ಶಿವಭಕ್ತರು ಅಲ್ಲದೆ ಹೋದ್ರೆ ನಮ್ಮ ಹಸು ಹುಡ್ಕೊಂಡು ಧೈರ್ಯ ಬರ್ತಿತ್ತು ಅವರಿಗೆ. ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಎಂಬ ಉಂಬುವನು, ಸಂಘವನೇ ಉಡುವವನು, ತಾಯಿಗಳು ಉಮ್ಮಳಿಸಲಾಗದು. ಇಷ್ಟೆಲ್ಲ ಹೇಳಿಬಿಟ್ಟು ಕೊಡೋರು ಯಾರಪ್ಪ, ನನ್ನ ಹಸು ಅವರು ತೊಗೊಂಡು ಹೋದರು ಅಂತೀಯಲ್ಲ ನೀನು. ನನ್ನ ಹಸು ಕೊಟ್ಟವ್ರು ಯಾರು? ಅವನೇ ಸಂಘ ಬಸವಣ್ಣನೇ ಕೊಟ್ಟದ್ದು. ತೊಗೊಂಡು ಹೋದವ್ರು ಯಾರು? ಸಂಘ ಬಸವಣ್ಣನ ಶಿಷ್ಯರೇ ತೊಗೊಂಡು ಹೋದದ್ದು. ಆದ್ದರಿಂದ ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಉಂಬವನು, ಸಂಘನೇ ಉಡುವವನು ಅಂದ್ಬಿಟ್ಟು ಹಸುಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಪಾಪ ಒದ್ದಾಡ್ತಾವೆ ಹಸುಗಳು, ಕರುಗಳು ಇಲ್ಲೇ ಇದ್ದಾವೆ. ಅದಕ್ಕೆ ಕರುಗಳನ್ನು ಬಿಡಿರಿ, ಕರುಗಳನ್ನು ಬಿಡಿರಿ, ಮೊಲೆ ತೊರೆದು ಮರುಗುವ ಕರುಗಳು, ಮಕ್ಕಳುಗಳ ಅವ್ಯಗಳು ನೋಯಲಾಗದು, ತಕ್ಷಣ ಬಿಡಿರಿ ಆ ಕರುಗಳನ್ನು ಬಿಡ್ರಿ, ತಾಯಿ ಹತ್ರ ಹೋಗ್ಲೇವು, ಭಾವತ ಕಾಡಿಸ್ಬಾರ್ದು, ಅದನ್ನು ಕಾಡಿಸ್ಬಾರ್ದು ಅಂತ ಹೇಳಿ ದಯೆಯನ್ನು ತೋರಿದಂಥ ಮನುಷ್ಯ.

0: रेडियो सारंग 107.8 FM।
1: ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅವ್ಯಾವಹಾರಿಕ ಅಂತ ಅನ್ಸೋದಿಲ್ವಾ? ಕಳ್ಳರು ತಗೊಂಡು ಹೋಗ್ತಾರೆ ಅಂದ್ರೆ ಆ ಕರುಗಳನ್ನು ಬಿಟ್ಬಿಡಿ ಅನ್ನೋದು, ಕಳ್ಳರು ಶಿವಭಕ್ತರ ವೇಷ ಹಾಕೊಂಡು ಬಂದಿದ್ದಾರೆ ಅಂದ್ರೆ ಕಳ್ಳತನ ಮಾಡೋಕೆ ಆಗಲ್ಲ ಅಂತ ಅನ್ನೋದಾಗ್ಲಿ. ಆದ್ರೆ ಇವತ್ತು ನಾವು ನೋಡಿದ್ದೀವಿ ಯಾವ್ಯಾವ ವೇಷದಲ್ಲಿ ಬಂದು ಹಾಕೊಂಡು ಹೋಗೋದನ್ನು ನೋಡಿದ್ದೇವೆ ನಾವು. ಆದರೆ ಇವತ್ತಿಂದ ಅವತ್ತಿಗೆ ಸಮೀಕರಿಸೋಕೆ ಆಗೋಲ್ಲ. ಒಂದು ಮಾತು ನನಗೆ ಇಷ್ಟ ಆಗೋದು, ಯಾಕಂದರೆ ಯಾವಾಗಾದರೂ ನೀವು ಒಂದು ಥರದ ವೇಷ ಹಾಕ್ಕೊಂಡ್ರೆ ಆಗಿನ ಕಾಲದ ನಂಬಿಕೆ ಅಂದರೆ ಆವೇಶ ಅವತರಣ ಆಗ್ತದೆ ಅಂತ ಒಂದು ನಂಬಿಕೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ಗಾಂಧೀಜಿಯವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ, ಬಹುಶಃ 1924 ಅಂತ ಅನಿಸುತ್ತೆ, ಅಧಿವೇಶನಕ್ಕೆ ಬಂದಾಗ ಅವ್ರನ್ನ ಮುಂದೆ ಕೂಡಿಸಿ ಒಂದು ನಾಟಕ ಮಾಡಿದ್ರಂತೆ. ಸಣ್ಣ ಸಣ್ಣ ಮಾಳೆ ಹುಡುಗರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಗಾಂಧೀಜಿ ಮುಂದೆ ಕೂತು ನೋಡ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ, 6-7 ವರ್ಷ ಹುಡುಗಿನ ಭಾರತ ಮಾತೆ ಅಂತ ಸೀರೆ ಉಡಿಸಿ ಒಂದು ಧ್ವಜ ಇಟ್ಟು ನಿಲ್ಲಿಸಿದ್ದಾರೆ. ಯಾಕೆ ಹಾಗೆ ಕೈಗೆ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆ ನಾಟಕ ಹೇಗಿತ್ತು ಅಂದರೆ, ಭಾರತ ಮಾತೆ ಮ್ಲಾನ ಒದಳು ನಿಂತಿದ್ದಾಳೆ, ಮುಖದಲ್ಲಿ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾಳೆ. ಇಷ್ಟೊಂದು ಜನ ಮಕ್ಕಳಿದ್ದೀರಪ್ಪ, ನನಗೆ ಒಬ್ಬರೂ ಪಾರು ಮಾಡೋಕ್ಕಾಗಲ್ವ ನನ್ನ ದಾಸ್ಯದಿಂದ ಅಂತ ಕೇಳ್ತಾಳೆ. ಆಗ ಒಬ್ಬ ಹುಡುಗ ಬರ್ತಾನೆ, ಅತ್ಯಂತ ಪ್ರಭಾವಶಾಲಿ ಹುಡುಗ ಬರ್ತಾನೆ. ಅಮ್ಮ ಚಿಂತೆ ಮಾಡಬೇಡ, ನೀನು ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಬಂದು ಕೈ ಕಾಲು ಬೇಡಿ ಬಿಡಿಸ್ತಾನೆ, ಆಕೆ ಪಾದ ಮುಟ್ಟು ಹೇಳ್ತಾನೆ, ನಾನು ಚಿಂತೆ ಮಾಡಬೇಡ, ನೀನು ಸ್ವತಂತ್ರ ಕೊಡಿಸ್ತೇನೆ ನಾನು ಅಂತಾನೆ. ಆ ಹುಡುಗನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಾಟಕದಲ್ಲಿ ಮಾಡಿದರು. ಮುಂದೆ ಗಾಂಧಿ ಕೂತು ನೋಡ್ತಾ ಇದ್ರು. ಆ ನಾಟಕ ಮುಗಿದ್ಮೇಲೆ ದೊಡ್ಡ ಭಾಗ್ಯ ಅಲ್ವಾ ಹುಡುಗಿಗೆ ಗಾಂಧೀಜಿ ನೋಡೋದು. ಆ ನಾಟಕದ ಡೈರೆಕ್ಟರ್ ಯಾರಿದ್ರು ಆ ಹುಡುಗಿನ ಕರ್ಕೊಂಬರ್ತಾರೆ ಗಾಂಧೀಜಿ ಕಡೆಗೆ, ನಮಸ್ಕಾರ ಮಾಡು ಗಾಂಧೀಜಿಗೆ ಅಂತ ಹೇಳ್ತಾರೆ. ದೊಡ್ಡವರಲ್ವಾ ಗಾಂಧಿ, ನಮಸ್ಕಾರ ಮಾಡು ಅಂದಾಗ ಆ ಹುಡುಗಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಒಂದು ತಕ್ಕನೊಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ, ಆಕೆ ನಮಸ್ಕಾರ ಮಾಡೋಕೆ ಬಿಡೋಲ್ಲ, ಕೈ ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲರೂ ನೋಡ್ತಿರೋ ಹಾಗೆ ಒಂಥರ ಆಶ್ಚರ್ಯ ಅದು. ಆಕೆ ಕೈ ಗಟ್ಟಿ, ಎಡಗೈಯನ್ನು ಗಟ್ಟಿ ಹಿಡಿದು ತಾವು ಬಗ್ಗಿ ತಮ್ಮ ಬಲಗೈಯಿಂದ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. 6 ವರ್ಷದ ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜನ ಏನಿದು ಪುಟ್ಟ ಹುಡುಗಿ ನಮಸ್ಕಾರ ಮಾಡ್ತಿರಲ್ಲ ಅಂತ ಆ ಹೇಳ್ತಾರೆ. ಎಲ್ಲಿವರೆಗೂ ಆಕೆ ಭಾರತ ಮಾತೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳೋ, ನನ್ನ ಕಣ್ಣಿಗೆ ಆಕೆ ಭಾರತ ಮಾತೆಯೇ ಹುಡುಗಿ ಅಲ್ಲ. ಮುಂದೆ ಆಕೆ ಒಳಗಡೆ ಹೋಗಿ ಆ ಬಟ್ಟೆಯೆಲ್ಲ ಚೇಂಜ್ ಮಾಡಿ ತನ್ನ ಡ್ರೆಸ್ ಹಾಕೊಂಬಂದಾಗ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡೆ ಮಾತಾಡ್ತಾರೆ ಆಕೆ. ಆದರೆ ಭಾರತ ಮಾತೆ ವೇಷ ಹಾಕ್ಕೊಂಡಾಗ ಆಕೆ ಭಾರತ ಮಾತೆ ಆವೇಶ ಇದೆ ಆಕೆಗೆ ಅಂತ ಹಾಗೆ ಗಾಂಧೀಜಿ ಹೇಳಿದಂಥವ್ರು.

0: Radio Sarang 107.8 FM.
1: ಇನ್ನೊಂದು ಮಾತು ಹೀಗೆ ಇರ್ರಿ, ಆ ಒಂದು ಬಹುಶಃ ತಾವು ನೋಡಿದ್ದೀರಿ ಅನ್ಸುತ್ತೆ, ಆರ್ ಕೆ ನಾರಾಯಣ ಅವ್ರ ಗೈಡ್ ಅಂತ ಒಂದು ಸಿನಿಮಾ, ಅದು ಕಾದಂಬರಿ, ಅದು ಸಿನಿಮಾ ಮಾಡಿದ್ರು. ಅವನು ಕಳ್ಳ, ಫೋರ್ಜರಿ ಮಾಡಿದವನು, ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಹೋಗಿ ಕೂತಿದ್ದಾನೆ, ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಯಾವುದೋ ಗುಡಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಾಗ ಯಾರೋ ಒಬ್ಬರು ಪಾಪ ಚಳಿ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಚಳಿ ಆಗತ್ತಲ್ಲ ಅಂತ ಯಾರೋ ಒಬ್ಬರು ಸಾಧುಗಳು ಅವನ ಮೈ ಮೇಲೆ ಒಂದು ಶಾಲ್ ಹೊದಿಸಿ ಹೋಗ್ತಾರೆ. ಆ ಶಾಲ್ ಮೇಲೆ ಜೈ ಶ್ರೀರಾಮ್ ಹಿಂಗೇನೋ ಇರ್ತದೆ, ಅದಕ್ಕೆ ಕಾವಿ ಬಣ್ಣದ ಶಾಲೆ ಬಿದ್ದು ಮಲ್ಕೊಂಡು ಹಾಗೆ ಮಲ್ಕೊತಾನು. ಬೆಳಿಗ್ಗೆ ಯಾರೋ ಬಂದವ್ರು, ಯಾರೋ ಸಾಧುಗಳು ಬಂದಿದ್ದಾರೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನು ಒಂದಿಷ್ಟು ಹಣ್ಣನ್ನು ಹಾಕೋಗ್ತಾರೆ. ನೋಡಿ, ಅವನಿಗೆ ಹಸಿವೆ ಆಗಿದೆ, ತಿನ್ನಬೇಕು. ಸ್ಲೋ ನಿಧಾನಕ್ಕೆ ಸುದ್ದಿ ಹದ್ದೋಕ್ಕೆ ಶುರು ಆಗುತ್ತೆ, ಯಾರೋ ಸಾಧುಗಳು ಬಂದು ಅವ್ನು ಹೋಗಂಗಿಲ್ಲ, ಎಲ್ಲೋ ಒಂದು ಸಿಕ್ಕಾಕೊಂಡಿದ್ದಾನೆ, ಗುಡಿಯಲ್ಲಿ ಇರಬೇಕು ಅವನು. ನೋಡಿ, ದಿನ ದಿನ ಸುದ್ದಿ ಆದಂಗೆ ಯಾರೋ ಸಾಧುಗಳು ಬಂದಿದ್ದಾರೆ ನಮ್ಮ ದೇಶದಲ್ಲಿ ಹೇಗಿದೆ ನೋಡಿ, ಕಾವ್ಯ ವೇಷ ಹಾಕೊಂಡ ತಕ್ಷಣ ದೇವ್ ಸಾಧುಗಳು ಅಂತ ಹೇಳಿ ದಿನ ಜನ ಬರೋಕ್ಕೆ ಶುರು ಆಗ್ತಾರೆ, ಕಾಲು ಮುಟ್ಟು ನಮಸ್ಕಾರ ಶುರು ಆಗ್ತಾರೆ. ಯಾರೋ ಕೇಳ್ತಾರೆ, ಮಗಳೇ ಲಗ್ನ ಆಗಬೇಕಲ್ಲ, ಆಗಿಲ್ಲ ಅಂತಾರೆ, ಆಗತ್ತೆ ಮುಂದಿನ ವಾರ ಅಂತಾನೆ, ಆಗ್ಬಿಡುತ್ತೆ ಅದು. ಆ ತಕ್ಷಣ ಏನು ಮಾತು ಶುದ್ಧಿ ಇದೆ ಅವ್ರದ್ದು, ಹೇಳಿದ್ದಾಗ್ಬಿಡುತ್ತೆ ಗುರುಗಳು ಅಂತ ಶುರು ಆಗ್ಬಿಡುತ್ತೆ. ಆಗ್ಬಿಟ್ಟು ಎಲ್ಲಿವರೆಗೆ ಪ್ರಸಿದ್ಧ ಆಗ್ಬಿಡುತ್ತೆ ಅಂದರೆ, ಊರಿನ ದೂರ ದೂರಿನ ಜನ ಬರೋಕ್ಕೆ ಶುರು ಆಗ್ತಾರೆ ಅವ್ನು ನೋಡೋದಕ್ಕೆ. ಅವನಿಗೊಂದ್ಸಲ ಮನಸ್ಸು ಚುಚ್ಚುತ್ತೆ, ಇಷ್ಟು ಜನ ಬಂದು ನಮಸ್ಕಾರ ಮಾಡ್ತಾರಲ್ಲ, ನಾನಾದರೂ ಕಳ್ಳ, ನಮಸ್ಕಾರ ಮಾಡ್ತಾರೆ, ನನ್ನ ಅಧಿಕಾರ ಇದೆಯಾ ಅಂತ ಅವನು ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆಗೆ ಹೋಗುತ್ತೆ. ಸಿನಿಮಾದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿರೋದು, ಮನಸ್ಸು ತುಂಬ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಆ ಊರಲ್ಲಿ ಮಳೆ ಬರಲ್ಲ 3 ವರ್ಷ, ಜನ ಊರು ಬಿಟ್ಟು ಹೋಗೋಕ್ಕಾಗುತ್ತೆ. ಎಲ್ಲರೂ ಅಂತಾರೆ, ನಿಮ್ಮಲ್ಲಿ ಮಹಾತ್ಮರಿದ್ದಾರಲ್ರಿ, ಅವ್ರನ್ನ ಯಾಕೆ ಕೇಳಬಾರ್ದು ಮಳೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಮಳೆ ಬರೋ ತನಕ ಉಪವಾಸ ಸತ್ಯಾಗ್ರಹ ಮಾಡೋದಾದರೆ ಮಳೆ ಬಂದ್ಬಿಡುತ್ತೆ. ಇವನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಅವನಿಗೆ ಗೊತ್ತು ನನ್ನಲ್ಲಿ ಏನೂ ಇಲ್ಲ ಅಂತ. ಆದರೆ ಜನ ನಂಬ್ಕೊಂಡಿರೋದು ನೀನು ದೊಡ್ಡ ಸಾಧು, ನೀನು ದೇವ್ರನ್ನ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ನನ್ನ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಆಯಿತು ಉಪವಾಸ ಕೂತ್ಕೋತೀನಿ, ಮಳೆ ಬರೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವನಿಗೆ ಏನೂ ಬರಲ್ಲ ಅವನಿಗೆ. ಆದರೆ ಅಷ್ಟೊತ್ತಿಗೆ ಮನಃಶುದ್ಧಿ ಹೇಗಾಗಿದೆ ಅಂದರೆ, ಉಪವಾಸ ಮಾಡ್ತಾನೆ, ಪ್ರಾಮಾಣಿಕ ಉಪವಾಸ ಮಾಡ್ತಾನೆ, ಎಷ್ಟೋ ಸಲ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾನು, ಹೊರಗಡೆ ಕೂತು ಒಳಗಡೆ ತಿನ್ ಬರಬೇಕು ಅಂತ ಹೋಗ್ತಾನೆ. ತಿನ್ನೋಕೆ ಹೋದಾಗ ಅನಿಸುತ್ತೆ ಅಷ್ಟೊಂದು ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದೇನಲ್ಲ ನಾನು, ಬೇಡ ಅಂತ ನಿಜವಾಗ್ಲೂ ಉಪವಾಸ ಮಾಡ್ತಾನೆ. ಕೊನೆಗೆ ಅವನು ಕುಸಿದು ಬಿದ್ದಿಂದ ದೂರ ಕಾಣಿಸೋದಿಲ್ಲ ಅನ್ನೋ ಹೊತ್ತಿಗೆಲ್ಲಿ ಭಗವಂತ ಅತ್ಯಂತ ಆರ್ತನಾಗಿ ಹೇಳ್ತಾನೆ, ಭಗವಂತ ನನ್ನ ಸಲುವಾಗಿ ಬರಬೇಡ ಮರಯ್ಯ, ನನ್ನಲ್ಲಿ ಶಕ್ತಿ ಇದೆ ಅಂತ ಇಷ್ಟೊಂದು 1000 ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರ ಶ್ರದ್ಧೆಗೋಸ್ಕರ ಆದರೂ ಬಾ ಮಳೆ ಬರಲಿ ಅಂತ ಬಿಡ್ಕೋತಾನೆ, ಮಳೆ ಬಂದ್ಬಿಡುತ್ತೆ. ನೋಡಿ ಹೇಗಿದೆ ಅಂತ, ಒಂದು ಸಲ ಆ ವೇಷ ಹಾಕ್ಕೊಂಡು ಅಭ್ಯಾಸ ಆಗಿ ಹೋದರೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗಿ ವೇಷಕ್ಕೆ ಸೇರಿಕೊಳ್ಳುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೋರು, ಶಿವವೇಷವು ಕಳವು ಒಂದಡಿಯಲ್ಲಿದ್ದೀತೆ,

0: Radio Sarang 107.8 FM.
1: ಒಳ್ಳೆಯ ಆಕಾರ ಕೂಡ ಒಳ್ಳೆ ವೇಷ ಕೂಡ ಒಳ್ಳೆ ಮನಸ್ಸನ್ನು ತರ್ತದೆ ಅನ್ನುವಂಥದ್ದು ಬಸವಣ್ಣವರ ನಂಬಿಕೆ. ಇದಕ್ಕಿಂತ ಒಂದು ವಿಶೇಷವಾದಂಥ ಘಟನೆ ತುಂಬ ಪರ್ಸ್ನಲ್ ಆಗಿರುವಂಥದ್ದು ಬಸವಣ್ಣವರಿಗೆ. ಮಹಾಮನೆಯಲ್ಲಿ ದಾಸೋಹ ಆಗ್ತಿರ್ಬೇಕಾದ್ರೆ ಗಂಗಾಂಬಿಕೆ ಸಹಾಯ ಮಾಡ್ತಿರ್ತಾರೆ ಬಸವಣ್ಣವರಿಗೆ ದಾನ ಮಾಡೋದಕ್ಕೆ. ಇದೆಲ್ಲ ಆಕೆ ಕಿವಿಯಲ್ಲಿ ಮುತ್ತಿನ ಒಲೆ ಹಾಕ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಲೆಂಕರಸ ಅಂತ ಒಬ್ಬ ಮನುಷ್ಯ, ಅವನು ಶಿವಭಕ್ತನೇ, ಇವ್ರ ಜೊತೆಗೆ ಇರೋವಂಥವ್ನು. ಅವನಿಗೇನೋ ಆ ಕಿವಿಯಲ್ಲಿ ಹಾಕ್ಕೊಂಡು ಮುತ್ತಿನ ಒಲೆ ನೋಡ್ಬಿಡ್ತಾನೆ, ಅವನಿಗೇನು ತೊಗೋಬೇಕು ಅಂತ ಆಸೆ ಆಗುತ್ತೆ. ನೋಡಿ ಎಂಥ ವಿಚಿತ್ರ ಪರಿಸ್ಥಿತಿ ಇದು. ಬೇಕು ಅಂತವನು ಗಂಗಾಂಬಿಕೆ ಅವ್ರನ್ನ ಕೇಳಿದ್ರೆ ಕೊಟ್ಟೇ ಬಿಡ್ತಿದ್ರು, ತೊಂದರೆ ಇಲ್ಲ. ಅವನು ಕೇಳೋದಿಲ್ಲ ಕೊಡಿ ಅಂತ. ಇದು ಅವರ ಶಕ್ತಿಯನ್ನು ಬಸವಣ್ಣವ್ರ ಶಕ್ತಿ ತೋರಿಸೋದಕ್ಕೆ ಮಾಡಿದಂಥ ಒಂದು ಅದ್ಭುತ ಘಟನೆ ಅಂತ ಹೇಳ್ತಾರೆ. ಆ ಲೆಂಕರಸ ಏನು ಮಾಡ್ತಾನೆ, ಮುತ್ತಿನ ಒಲೆ ಬೇಕು ಅಂದವನು ಕೇಳದೇನೆ ಹೋಗಿ ತಾನೇ ಕಿವಿ ಕೈ ಹಾಕಿ ತಕ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾರಿಗಾದ್ರೂ ಒಂದೇ ಸಲ ಬಂದು ಕಿವಿ ಕೈ ಹಾಕಿದ್ರೆ ಗಾಬರಿ ಆಗುತ್ತಲ್ಲ ಏನು ಅಂತೇಳಿ ಬಿಡಿಸ್ಕೊಳ್ಳೋಕೆ ಹಿಂಗೆ ಪ್ರಯತ್ನ ಮಾಡಿದ್ದಾರೆ. ಅವನು ಬಿಡ್ತಾ ಇಲ್ಲ, ಈಕೆ ಬಿಡಿಸ್ಕೊತಾ ಇದ್ದಾರೆ. ಆ ಕಿವಿ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಆ ಸುತ್ತಿದ ಜನರು ಅಯ್ಯೋ ಅಯ್ಯೋ ಅಯ್ಯೋ ಅಂತ ಕೂಗ್ತಾರೆ, ಲೆಂಕರ ಸೈರು ಮಾಡ್ತಾ ಇದ್ದಾನೆ ಅಂತ. ಅದನ್ನು ಕೇಳಿದಂಥ ಬಸವಣ್ಣ ಅಲ್ಲಿದ್ದವ್ರು ಓಡಿ ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ. ಸಂದರ್ಭ ಇದು, ಲೆಂಕರಸ ಬಂದು ಗಂಗಾಂಬಿಕೆ ಕಿವಿ ಕೈ ಹಾಕಿ ಒಲೆ ಕಿತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಆಕೆ ಬಿಡಿಸ್ಕೋಬೇಕು ಅಂತಾರೆ, ಕಿವಿ ಎಲ್ಲ ಕೆಂಪಾಗಿದೆ, ಒದ್ದಾಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅವರು, ಮತ್ತೊಬ್ಬರಾದ್ರೆ ಏನು ಮಾಡ್ತಾಯಿದ್ರು, ಅವನು ಹಿಡ್ಕೊಂಡು ಹೋಗೋದಿರೋ ನಾಲ್ಕು ಅಂತಿದ್ರು. ಯಾರಿವನು, ಕಿವಿ ಕೈ ಹಾಕಿದ್ದಾನೆ, ಬೇಕಾದ್ರೆ ಕೊಡ್ತಿರ್ಲಿಲ್ವಾ ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಬೈಯೋದು ಯಾರಿಗೆ ಗೊತ್ತಾ, ಲೆಂಕರ್ಸೇ ಬೈಯೋಲ್ಲ, ಗಂಗಾಂಬಿಕೆಗೆ ಬೈತಾರೆ. ಗಂಗಾಂಬಿಕೆಗೆ ಬೈತಾರೆ, ಏನು ಬೈತಾರೆ, ನನ್ನ ದೇವರಾದ ಸಂಗಮನಾಥನ ಕೈ ನೊಂದುದು ಕೇಳುವುದಕ್ಕೆ ಮೊದಲೇ ಕೊಡದಿರ ಹೌದೇ, ಅವನು ಪಾಪ ಕಷ್ಟಪಟ್ಟು ತಗೋತಾ ಇದ್ದಾನೆ, ಕೈ ನೋಯಿಸ್ತಲ್ವ ಅವನು, ಮೊದಲೇ ಕೊಡಬೇಕಾಗಿತ್ತಲ್ಲ, ನೀನು ಯಾಕೆ ಕೊಡಲಿಲ್ಲ, ಬೈದೇ ಬಿಡ್ತಾನೆ ಹೆಂಡತಿಗೆ, ನೀನು ಕೊಡಬೇಕು, ಅವ್ರು ಕೇಳೋದಕ್ಕೆ ಮೊದಲೇ ಕೊಡಬೇಕಾಗಿತ್ತು, ಅವನ ಹತ್ರ ಬಂದಾಗ ನೋಡಬೇಕಾಗಿತ್ತು, ತಕ್ಷಣ ಕೊಡಬೇಕಾಗಿತ್ತು ನೀನು, ಅವನ ಕೈ ನೋಯಿಸೋದಿಲ್ವ ಪಾಪ ಕಷ್ಟಪಟ್ಟು ತಗೋಬೇಕಾದ್ರೆ. ಅದಕ್ಕೆ ಜನ ಇದು ಅನ್ಯಾಯ ಅನ್ಯಾಯ ಅಂದ್ರೆ ಸುತ್ತವ್ರು, ಏನು ಅವನಿಗೆ ಬೈಯೋದು ಬಿಟ್ಟು ಹೆಂಡತಿಗೆ ಬೈತಾರಲ್ಲ ಇವರು ಅನ್ಯಾಯ ಅಂದಾಗ. ಅದಕ್ಕೆ ಅವರು ಒಂದು ಅದ್ಭುತವಾದಂಥ ಒಂದು ವಚನ ಅದು, ಹೇಗೆ ಹೇಳ್ತಾರೆ, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ, ಕೊಡದಿರುವುದು ಅನ್ಯಾಯ ತೆಗೆದುಕೊಳ್ಳುವುದು ಅನ್ಯಾಯವೇ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ. ಅವರ ಪ್ರಕಾರ ಜಂಗಮರೆಲ್ಲರೂ ಒಡೆಯರು, ನಾನು ದಾಸ. ಒಡೆಯರು ಬಂದು ಕೇಳಿದ ಕೊಡಬೇಕಲ್ಲ ತಕ್ಷಣ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ. ಶಿವಭಕ್ತರ ನಡೆಯನೇನಾದರಾಗಲಿ ಅದನ್ನು ಸದಾಚಾರವೆನ್ನದಿರಲಾರೆ, ಅವ್ರ ನಡೆ ಏನೇ ಆದರೂ ಸದಾಚಾರವೇ ನನಗೆ. ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಹೆಂಗಿದೆ ನೋಡಿ ಅದು, ಅಕಸ್ಮಾತ್ ಆಗಿ ಜಂಗಮರು ಏನಾದರೂ ಕಳ್ಳತನಕ್ಕೆ ಹೊರಟರು ಅಂದರೆ ಅದು ಸದಾಚಾರನೇ ನನ್ನ ಮಟ್ಟಿಗೆ. ನಾನೇನು ಮಾಡ್ತೀನಿ ಗೊತ್ತಾ, ಕನ್ನದ ಉಳಿಯನ್ನು ಹಿಡಿಯುವೆ. ಕನ್ನದ ಉಳಿ ಅಂದರೆ ಕನ್ನ ಹಾಕಬೇಕಾದ್ರೆ ಕಿಂಡಿ ಹಾಕಬೇಕಾದ್ರೆ ಉಳಿಬೇಕಲ್ಲ, ನಾನೇ ತೊಗೊಂಡು ಹೋಗ್ತೀನಿ, ಉಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅವರು ಕಳ್ಳತನಕ್ಕೆ ಹೊರಟರೆ, ಅರಿ ಬರ್ದಾರೆ ಅವರು, ಕಳ್ಳತನಕ್ಕೆ ಹೊರಟರೆ ನಾನು ಕನ್ನದ ಉಳಿಯನ್ನು ಹಿಡಿಯುವೆ, ಸೆರೆ ಹಿಡಿಯಲು ಬಂದರೆ ಶರಣೆಂದು ಒಳಗಾಗುವೆ. ಹಿಂದ್ಕೊ ಮಾಡಿದ್ದಾರೆ, ಸೆರೆ ಹಿಡಿಯಲೆಂದು ಬಂದು ನಾನು ಹಿಡ್ಕೊಂಡು ಹೋಗಬೇಕು ಅಂತ ಬಂದರೆ ನಾನೇ ಶರಣಾಗಿಬಿಡ್ತೇನೆ ಅವರಿಗೆ. ಈ ನನ್ನ ದೇಹ ಪ್ರಾಣ ಮತ್ತು ಉಳಿದ ಸರ್ವಸ್ವವು ಅವರಿಗೆ ಅರ್ಪಿತ ಅಂತ ಹೇಳಿದರು.

0: Radio Sarang 107.8 FM.
1: ಒಂದ್ ಕಡೆ ಬರುತ್ತೆ ಚರ್ಚೆ ತುಂಬಾ ಆಗತ್ತೆ ಇದ್ರ ಬಗ್ಗೆ. ಕೆಲವರು ಮೋಸ ಮಾಡೋರು ಇದ್ರು ಅನ್ಸುತ್ತೆ ಕೆಲವರು. ಆದ್ರೆ ಬಸವಣ್ಣ ಹೇಳೋದು, ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಏನ್ ಮಾಡಬೇಕು? ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಏನು ಬೇಕೋ ಸಿಕ್ಕಿರಲಿಲ್ಲ. ಮೊದಲನೇ ಬಾರಿಗೆ ಹತ್ತಿರ ಬಂದು ತಗೊಳ್ಳುವಂಥ ಶಕ್ತಿ ಆದ್ರೂ ಬಂದಿದೆಯಲ್ಲ. ಶತಮಾನಗಳವರೆಗೆ ಅವ್ರನ್ನ ಎಷ್ಟು ದೂರ ಇಟ್ಟಿದ್ವಿ ಅಂದರೆ ಅಪೇಕ್ಷೆ ಮಾಡೋದೇ ತಪ್ಪು ಅನ್ನೋಂಗೆ ಆಗಿತ್ತು ಅವ್ರು. ಆದರೆ ಈಗ ಹತ್ತಿರಕ್ಕೆ ಬಂದು ಅವರು ಕೇಳಬೇಕು ಅಂತ ಧೈರ್ಯ ಬಂದಿದೆ, ತಗೋಬೇಕು ಅಂತ ಅನಿಸಿದೆ. ಹತ್ತಿರ ಬರೋಷ್ಟಾದರೂ ಧೈರ್ಯ ಬಂತಲ್ಲಪ್ಪ, ತಗೊಳ್ಳಿ, ಏನು ತೊಂದರೆ ಇಲ್ಲ, ಒಂದು ತಲೆಮಾರಾಗಲಿ, ತೊಗೊಂಡು ಹೋಗಲಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿ ಹೀಗಾದರೂ ಜನ ನಾನು ಹತ್ತಿರಕ್ಕೆ ಬರಲಿ, ಆ ಭೇದ ಅಳಿಸಿ ಹೋಗಲಿ ಅಂತ ಮಾಡಿದರು ಅಂತ ಕೇಳ್ತಾರೆ. ಇನ್ನೊಬ್ಬರು ಹೇಳೋ ಪ್ರಕಾರ ಬಸವಣ್ಣವರ ವಿಧಾನ ಅದು ಮನಸ್ಸನ್ನು ತಿದ್ದು ಹಾಗೆ. ಭಾಳ ಅದ್ಭುತ ಮಾತಿದು. ಯಾವಾಗ ತಿದ್ದೋಗೆ ಸಾಧ್ಯ ಇದೆ? ಹತ್ತಿರ ಬಂದಾಗ ತಾನೇ ಸಿದ್ದೋಗೆ ಸಾಧ್ಯ ಇರೋದು. ನಾನು ಒಂದು ಕಡೆಗೆ ಹೇಳಿದ್ದೆ, ನನ್ನ ಒಬ್ಬರು ಬರೋಡಾದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಭಾಳ ದೊಡ್ಡ ಸನ್ಯಾಸಿಗಳವರು, ಈ ಸ್ವಾಮಿನಾರಾಯಣ್ ಪದ್ಧತಿಯ ಅಧ್ಯಕ್ಷರು. ಅದೇನೋ ನನ್ನ ಮೇಲೆ ವಿಪರೀತ ಪ್ರೀತಿ ಇದೆ ಅವ್ರಿ. ಕೆಲವೊಂದ್ಸಲ ಏನಾಗುತ್ತೆ, ನಾನು ದಕ್ಷಿಣದವನು, ಅದು ಇರೋವಂಥ ಗುಜರಾತದಲ್ಲಿ ಇರುವಂಥದ್ದು, ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ ಏನು ಕೆಲಸ ಮಾಡೋ ನನಗೆ ಫೋನ್ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರಿಗೂ ಫೋನ್ ಮಾಡಿ ದರ್ಶನ್ ದೇನಾ ಅಂತಾರೆ ಅವ್ರು ಫೋನಲ್ಲಿ, ಸ್ವಾಮೀಜಿ ದರ್ಶನ್ ದೇರೇ ಅಂತ. ಅಷ್ಟು ಬಡ್ಡವರು ಅವ್ರು ನನ್ನ ಫೋನ್ ಮಾಡಿ, ಫೋನ್ ರಾತ್ರಿ 12:30 ಫೋನ್ ಮಾಡ್ತಾರೆ ಯಾವಾಗಲೂ, ಮಾಡಿಬಿಟ್ಟು ಏನು ಸ್ವಾಮಿ ಏನಾದರೂ ಕೆಲಸ ಆಯ್ತಾ ಅಂತ. ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಮಾತಾಡಬೇಕು ಅನ್ನಿಸ್ತಪ್ಪ, ದಿಲ್ ಭರ್ಗಾಯಬೇಕು ಖರ್ಜಿಗೆ ಸಾಹೇಬ್ ಅಂತಾರೆ, ಮನಸ್ಸು ತುಂಬಿತು ಅಂತಾರೆ, ಅಷ್ಟೇ ಮಾತಾಡು. ಇದು ತುಂಬ ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಕಡೆ. ನಾನು ಅಲ್ಲಿದ್ದಂಥವ್ರು ಇದ್ದಾರಲ್ಲ ಕೆಲವರ ಜೊತೆಗೆ, ಸುಮಾರು 30-40 ವರ್ಷದಿಂದ ಅವ್ರು ಭಕ್ತರಾಗಿದ್ದವ್ರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು 10 ವರ್ಷದಿಂದ ಪರಿಚಯ ಆದವನು. ಅವ್ರಿಗೆ ಅನ್ನಿಸ್ತು ಇವನು ಯಾವನು ದಕ್ಷಿಣ ಭಾರತದವನು, ಗುಜರಾತಿನೂ ಬರಲ್ಲ ಇವನಿಗೆ, ಇಷ್ಟು ಹತ್ತಿರ ಆಯ್ತಲ್ಲ ಸ್ವಾಮಿಗಳಿಗೆ. ಇದು ಎಲ್ಲ ಕಡೆ ಇರೋದು ಸ್ವಾಮಿ, ಎಲ್ಲ ಕಡೆ ಇರುವಂಥದ್ದು. ತುಂಬ ದೊಡ್ಡವ್ರ ಹತ್ತಿರ ಹೋದ ತಕ್ಷಣ ಉಳಿದವ್ರು ಸಿಟ್ಟು ಬರುತ್ತೆ, ಇವನು ಯಾವನು ಪ್ರಾಮಿನೆಂಟ್ ಆದ್ನಲ್ಲ ಇವನು ಅಂತ. ಅವ್ರೊಂದ್ಸಲ ಸರ್ ಮಾತು ಶುರು ಆಯಿತು, ಇದು ಯಾವನು ದಕ್ಷಿಣ ಭಾರತವನ್ನು ಕರ್ಕೊಂಬಂದಿದ್ದಾನೆ, ಗುಜರಾತಿನೂ ಅಲ್ಲ, ಸ್ವಾಮೀಜಿ ಯಾಕೆ ಹತ್ತಿರ ಇಟ್ಕೊಂಡಿದ್ದಾರೆ ಅವ್ರನ್ನ, ಏನು ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತ ಒಂದಿದ್ದಿರಬೇಕು. ಅದಕ್ಕೆ ನನಗೆ ನ್ಯೂಯಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಯೂತ್ ಸನ್ವೆನ್ಷನ್ ಮಾಡಿದಾಗ ನನಗೆ ಮಾತಾಡು ಅಂದರು ಸ್ವಾಮೀಜಿ. ನಾನು ಅಲ್ಲೇ ಇದ್ದೆ ಅವಾಗ, ಹೋಗಿ ಮಾತಾಡಿದೆ, ಹೇಳಿದಿಷ್ಟೇ ಹೇಳಿದ್ದೆ ನಾನು ಅವ್ರಿಗೆ. ನನಗೆ ಅದು ಮೂಡ್ ಗೊತ್ತಾಗುತ್ತೆ ಜನರದು, ಈ ಭಾಳ ಮರ್ಯಾದೆ ಕೊಡ್ತಾರಲ್ಲ ಇವರಿಗೆ ಅಂತ ಸ್ವಲ್ಪ ಕೊರಕಲು ಇದ್ದಂಗೆ ಕಾಣಿಸ್ತದೆ ನನಗೆ. ಅದಕ್ಕೆ ನಾನೇ ಹೇಳಿಬಿಟ್ಟೆ ಅದನ್ನು ಮೊದಲು, ಅವ್ರಿಗಿಂತ ಮೊದಲು ಸ್ವಾಮೀಜಿ ಹೇಳೋ ಕಷ್ಟ ಆಗುತ್ತೆ. ನಾನು ಹೇಳಿದ ನಿಮ್ಮ ಕೆಲವರು ದುಃಖ ಆಗಿರಬೇಕು, ಏನು ಸ್ವಾಮೀಜಿ ಭಾಳ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಅಂತ ಹೇಳಿ ಕೆಲವ್ರು ಗೋಣ ಹಾಕಿದ್ರು. ಹೌದು ಹೌದು ಅಂತ ಸಭೆಯಲ್ಲಿ ನಿಜವಾಗ್ಲೂ ಗೊತ್ತಿತ್ತು ನನಗೆ ಅದು ಹೇಗಿದೆ ಅಂತ. ಅನಿಸಿತ್ತು ನಾವು 30-40 ವರ್ಷದಿಂದ ಇದ್ದೀವಿ ಅವ್ರ ಶಿಷ್ಯರಾಗಿ, ನಮ್ಗಿಂತ ಹೆಚ್ಚಿಗೆ ಅವನು ಪ್ರಿಯನಾಗಿದ್ದಾನಲ್ಲ, ಯಾಕೆ ಅಂತ ಅನ್ಕೊಂಡಿದ್ದೀರಿ? ಅದಕ್ಕೆ ಕಾರಣ ನಾನೇ ಹೇಳಿಬಿಡ್ತೀನಿ.

0: Radio Sarang 107.8 FM.
1: ಬಟ್ಟೆ ಮೇಲೆ ಬಟ್ಟೆ ಕೊಳಕಾಗಿದ್ರೆ ವಾಷಿಂಗ್ ಮಷೀನ್ಗೆ ಹಾಕ್ತೀರಿ ಅಥವಾ ಒಗಿತೀರಿ, ಸಾಬಾನು ನೆನೆಗಿಟ್ಟು ಒಗಿತೀರಿ, ಬಟ್ಟೆ ಕ್ಲೀನ್ ಶುದ್ಧ ಮಾಡ್ತೀರಿ. ಅಕಸ್ಮಾತ್ ಎಣ್ಣೆ ಏನಾದರೂ ಬಿದ್ದು ಜಾಸ್ತಿ ಒಂದು ಕಲೆ ಬಿದ್ದಿದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಹಾಗೆ ಉಜ್ಜಿ ಹಾಕಿದ್ರೆ ಆಗಲ್ಲ, ಅದು ವಾಷಿಂಗ್ ಮಷೀನಲ್ಲಿ ಸ್ವಚ್ಛ ಆಗಲ್ಲ. ಅದು ಅದಕ್ಕೇನು ಮಾಡ್ತಾರೆ ಗೊತ್ತಾ? ಅದಷ್ಟೇ ಭಾಗಕ್ಕೆ ಒಂದು ಡಿಟರ್ಜೆಂಟ್ ಹಾಕಿ ಜೋರಾಗಿ ಬ್ರಷಿಂದ ಉಜ್ಜಿ, ಇದನ್ನು ಕೆಮಿಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಾರೆ, ಕೈಯಿಂದಾನೇ ಉಜ್ಜಬೇಕು ಅದನ್ನು ಹಾಕಿ. ಉಳುಕಿದೆಲ್ಲ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೊಳೆ ಇದೆ, ವಾಷಿಂಗ್ ಮಷೀನ್ ಹಾಕಿದ್ರೆ ಹೋಗುತ್ತೆ. ಈ ಸ್ವಲ್ಪ ಜಾಸ್ತಿ ಕೊಳೆ ಅಲ್ವಾ, ಅದನ್ನು ಕೈಯಿಂದ ಉಜ್ಜಬೇಕು. ಹಾಗೆ ಬಹುಶಃ ಸ್ವಾಮಿಗಳಿಗೆ ನನ್ನಲ್ಲಿ ಜಾಸ್ತಿ ಕೊಳೆ ಕಂಡಿರಬೇಕು, ಅದು ಕೈಯಿಂದನೇ ಉಜ್ಜಬೇಕು ಅಂತ ಹತ್ತಿರ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವೆಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ಇರೋರು, ನಾನು ವಿಪರೀತ ಕೊಳೆ ನನ್ನಲ್ಲಿ ಇರೋದ್ರಿಂದ ಶುದ್ಧ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತು. ಬಹಳ ಕೊಳೆ ಬಂದಿದ್ದಾನೆ, ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ರು. ಉದ್ದೇಶ ಎಷ್ಟೇನೆ, ಎಲ್ಲ ಕಡೆಯೂ ಆಗುವಂಥದ್ದು ಇದು, ತಿದ್ದುವಂಥದ್ದು. ಒಬ್ಬ ಮನುಷ್ಯ, ನಾನು ಒಬ್ಬರು ಹೇಳ್ತೀನಿ, ಹೆಸರು ಹೇಳೋದು ಬೇಡ, ಒಬ್ಬರನ್ನ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆ ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಅಪಾಯಿಂಟ್ ಮಾಡಿದರು. ಆ ಸಂಸ್ಥೆಯ ಮುಖ್ಯಸ್ಥರು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಹೋಗಿ ಕೇಳಿದೆ ನಾನು, ಅಲ್ಲ ಇವ್ರನ್ನ ಹೆಂಗೆ ವೈಸ್ ಚಾನ್ಸಲರ್ ಮಾಡ್ಕೊಂಡ್ರಿ ನೀವು, ಅಷ್ಟು ಒಳ್ಳೆ ಅಭಿಪ್ರಾಯ ಜನರಲ್ಲಿ ಅವ್ರ ಬಗ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿದೆ ಅಂದ್ರೆ, ಅವರು ಗೊತ್ತಿದ್ರೆ ಯಾಕೆ ತೊಗೊಂಡ್ರಿ ಇವ್ರನ್ನ ವೈಸ್ ಚಾನ್ಸಲರ್ ಅಂತ ಅಂತ. ಮತ್ತು ಅವ್ನು ತಿದ್ದೋದು ಹೆಂಗೆ ಅಂದ್ರೆ, ಅವರು ದೂರ ಇದ್ದರೆ ತಿದ್ದೋಕ್ಕಾಗಲ್ಲ, ಹತ್ತಿರ ಇದ್ದರೆ ತಿದ್ದಬೇಕು. ಅವ್ರನ್ನ ಬಸವಣ್ಣವ್ರ ಐಡಿಯಾ ಹೆಂಗಿದೆ ನೋಡಿ, ಯಾರಾದರೂ ಬರಲಿ ಕೇಳ್ಕೊಳ್ಳಿ, ಹತ್ತಿರ ಬರಲಿ, ಹತ್ತಿರ ಬಂದ್ರೆ ತಾನೇ ಕಾಂಟ್ಯಾಕ್ಟ್ ಪ್ರಾಸೆಸ್ ಶುರು ಆಗೋದು. ಅದಕ್ಕೆ ಅವು ಕಳ್ಳತನ ಮಾಡ್ತಾರೋ ಬೇಡ್ತಾರೋ ಬರಲಿ, ಹತ್ತಿರ ಬರಲಿ, ಅಲ್ಲಿವರೆಗೂ ದೂರ ದೂರ ಇದ್ದಂಥ ಜನ ಹತ್ತಿರಕ್ಕಾದರೂ ಬಂದರಲ್ಲ ಅಂತ ಅದು ವಿಧಾನ ಆಗುತ್ತೆ.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಸೊ ಇವತ್ತಿನ ಸುದ್ದಿ ಮಾಧ್ಯಮಗಳು ಯಾವೆಲ್ಲ ವರದಿಗಳನ್ನು ಹೇಳಿವೆ ಎಂದು ನೋಡೋಣ. ಕೆಲವು ಮುಖ್ಯಾಂಶಗಳು: ಸುಳ್ಯ ಪತ್ನಿ ಅತ್ತೆಗೆ ಚಾಕುವಿನಿಂದ ಹಲ್ಲೆ, ಇಲಿಪಾಷಣ ಸೇವಿಸಿದ ಆರೋಪಿ ಪ್ರಕರಣ ದಾಖಲು. ಅಂಗವಿಕಲತೆಯನ್ನು ಮೆಟ್ಟಿ ನಿಂತು ಐಐಟಿ ಮದ್ರಾಸ್ಗೆ ಆಯ್ಕೆಯಾದ ಆಟೋ ಚಾಲಕನ ಮಗ ಜೆ ಸಂತೋಷ್. ಮಂಗಳೂರಿನಲ್ಲಿ ಡಾಕ್ಟರ್ ಜೆರೆನಿಡ್ಡೋಡಿ ಆಂಜಲೋರ್ಸ್ ಆಂಜ್ ಪ್ರಶಸ್ತಿಗೆ ರಕ್ನೋ ಪ್ರಶಸ್ತಿ. ಏರ್ಶೋ ವೇಳೆ F4 ಪ್ಯಾಂಟಮ್ ಪತನ, ಇಬ್ಬರು ಪೈಲಟ್ಗಳ ಸಾವು. ಬನ್ನಿ ಈಗ ಸುದ್ದಿಗಳ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಅಲ್ಲಲ್ಲಿ ಹಲ್ಲೆಗಳು, ಅದೇ ರೀತಿ ಹತ್ಯೆಗಳು ನಡೆಯುತ್ತವೆ. ಇದರಲ್ಲಿ ಈಗ ಸುಳ್ಯ ತಾಲೂಕಿನಲ್ಲಿ ಕೂಡ ಪತ್ನಿ ಅತ್ತೆಗೆ ಚಾಕುವಿನಿಂದ ಹಲ್ಲೆ ನಡೆಸಿ ಇಲ್ಲಿ ಪಾಷಾಣ ಸೇವಿಸಿದ ಆರೋಪಿ ಎಂಬ ಪ್ರಕರಣ ದಾಖಲಾಗ್ತಾ ಇದೆ. ಪತ್ನಿ ಮತ್ತು ಅತ್ತೆಯ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ ಪ್ರಕರಣ ನಡೆದಿದ್ದು, ಇದು ಬೆಳ್ಳಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆರ್ವಾಜಿ ಗ್ರಾಮದ ಮುಕ್ಕೂರ್ ಎಂಬಲ್ಲಿ ನಡೆದಿದೆ. ಸೆಪ್ಟೆಂಬರ್ 6 ಮಧ್ಯಾಹ್ನ ಕೌಟುಂಬಿಕ ಕಲಹ ನಡೆದಿತ್ತು. ಗಣೇಶ ಎಂಬಾತ 38 ಹೆಯದವ, ತನ್ನ ಪತ್ನಿ ವಿನೀತಾ ಹಾಗೂ ತಾಯಿ ಕುಸುಮ ಇವರಿಗೆ ಹರಿತವಾದ ಸಾಧನದಿಂದ ಹಲ್ಲೆ ನಡೆಸಿ ರಕ್ತಸಿಕ್ತ ಗಾಯಗೊಳಿಸಿದ್ದಾನೆ. ಗಾಯಗೊಂಡ ವಿನೀತಾ ಮತ್ತು ಕುಸುಮರವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುತ್ತಾರೆ. ಆರೋಪಿಯು ಇಲಿ ಪಾಷಣ ಸೇವಿಸಿದ್ದಾನೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಘಟನೆಯ ಬಗ್ಗೆ ಬೆಳ್ಳಾರೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ತನ್ನ ಮಗನಿಗೆ ಮದ್ರಾಸ್ ಐಐಟಿಯಲ್ಲಿ ಒಂದು ಉದ್ಯೋಗ ಗಿಟ್ಟಿಸಿಕೊಟ್ಟಂತಹ ಚಾಲಕನ ಕತೆ ಎಂದಿದೆ ವರದಿ. ಸೊ ದೃಢ ಸಂಕಲ್ಪ ಮತ್ತು ಸಾಧಿಸುವ ಒಂದು ಛಲವಿದ್ದರೆ ನಮ್ಮ ಕನಸನ್ನು ನನಸಾಗಿ ಕೊಳ್ಳಬಹುದು. 18 ಜಿ ಸಂತೋಷ್ ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಈತ ಆಟೋ ಚಾಲಕನ ಮಗ. ಇವನು ಅಂಗವೈಕಲ್ಯತೆಯನ್ನು ಹೊಂದಿದ್ದು ವೀಲ್ಚೇರ್ ಮೇಲೆ ಅವಲಂಬಿತನಾಗಿದ್ದಾನೆ. 90% ಬೆನ್ನುಮೂಳೆಯ ಅಂಗವೈಕಲ್ಯತೆ ಮತ್ತು ನರವೈಜ್ಞಾನಿಕ ಕಾಯಿಲೆಯಿಂದ ಬಳಲುತ್ತಿದ್ದು 4 ಡೇಟಾ ಸೈನ್ಸ್ ಅಂಡ್ ಅಪ್ಲಿಕೇಶನ್ ಕೋರ್ಸ್ಗೆ ಇವನು ಐಐಟಿ ಮದ್ರಾಸ್ಗೆ ಆಯ್ಕೆಯಾಗಿದ್ದಾನೆ ಎಂಬಂಥ ಒಂದು ಸಂತೋಷದ ಸುದ್ದಿ ಇವತ್ತು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಅಳಿವೆ ಬಾಗಿಲಲ್ಲಿ ಅಪಾಯದ ಸವಲು. ತಿಂಗಳ ಅವಧಿಯಲ್ಲಿ 3 ಬೋಟ್ಗಳು ಮುಳುಗಡೆ, ಮೀನುಗಾರಿಕೆಗೆ ದೊಡ್ಡ ಹೊಡೆತ. ಹೂಳು ಎತ್ತಿ ಜನರ ಪ್ರಾಣ ಕಾಪಾಡಿ ಎಂಬ ದಶಕಗಳ ಬೇಡಿಕೆಗೆ ಇನ್ನೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ, ಡ್ರಜ್ಜಿಂಗ್ ಆಗ್ತಾ ಇಲ್ಲ ಎಂಬಂತಹ ಕೂಗು ಮತ್ತೊಮ್ಮೆ ಇಲ್ಲಿ ದಾಖಲಾಗ್ತಾ ಇದೆ. ಮಂಗಳೂರು ನಗರದ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹೆಚ್ಚಿದ ಕಳ್ಳರಾವಳಿ. ಒಂದೇ ತಿಂಗಳಲ್ಲಿ 10 ಕಡೆ ಕಳವು ಕಳವಿಗೆ ಯತ್ನ. ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಕಳ್ಳರ ಹಾವಳಿ ಜೋರಾಗಿದ್ದು, ಮತ್ತೆ ದೇವಸ್ಥಾನಗಳನ್ನು ಗುರಿಯಾಗಿಸಿ ಕಳವು ಕಳ್ಳತನ ಯತ್ನ ಪ್ರಕರಣಗಳು ನಡೀತಾ ಇವೆ ಎಂದು ವರದಿ ಹೇಳಿದೆ. ಬಜ್ಪೆ ಠಾಣಾ ವ್ಯಾಪ್ತಿಯಲ್ಲಿ, ಕೊಣಾಜಿ ಠಾಣೆಯಲ್ಲಿ, ಉಳ್ಳಾಲದಲ್ಲಿ, ಮೂಲ್ಕಿ, ಸುರತ್ಕಲ್ ಮತ್ತು ಕಂಕನಾಡಿ ನಗರ ಠಾಣೆಯಲ್ಲಿ ಇಲ್ಲಿ ಆಗಾಗ ಕಳವು ಪ್ರಕರಣಗಳು ದಾಖಲಾಗ್ತಾ ಇವೆ. ಸೆಪ್ಟೆಂಬರ್ 8 ಮುಂತಿಫೆಸ್ಟ್ ಆಚರಣೆ ಎಂದಿದೆ ವರದಿ. ಮಂಗಳೂರು ನಗರದ ವಿವಿಧ ಚರ್ಚ್ಗಳಲ್ಲಿ ಸೆಪ್ಟೆಂಬರ್ 8 ಮುಂತಿಫೆಸ್ಟ್ ಆಚರಿಸಲಾಗ್ತಾ ಇದೆ. ಬೆಳಗ್ಗೆ ಮಾತೆಯ ನೊವೇನ ನಡೆಯಲಿದ್ದು ಮಕ್ಕಳು ಮಾತೆಗೆ ಹೂಗಳನ್ನು ಅರ್ಪಿಸಲಿದ್ದಾರೆ. ಬೆಳಗ್ಗೆ ಹೊಸತೆನೆಯ ಆಶೀರ್ವಚನ ಮತ್ತು ಮೆರವಣಿಗೆ ನಡೆಯಲಿದೆ. ನಂತರ ಚರ್ಚ್ಗಳಲ್ಲಿ ಹಬ್ಬದ ಬಲಿಪೂಜೆ ನಡೆಯಲಿದೆ. ಕೊನೆಯಲ್ಲಿ ಸಿಹಿ ತಿಂಡಿ ಮತ್ತು ಕಬ್ಬು ವಿತರಣೆ ನಡೆಯಲಿದೆ ಎಂದು ವರದಿ ಹೇಳಿದೆ. ಮಂಗಳೂರು ಡಾಕ್ಟರ್ ಜೆರೆನಿಡ್ಡೋಡಿ ಆಂಜಲೋರ್ಸ್ ಆಂಜ್ಗೆ ರಕ್ನೋ ಪ್ರಶಸ್ತಿ 2026 ಪ್ರದಾನ. ಕೊಂಕಣಿ ಭಾಷೆ ಉಳಿವಿಗೆ ಬಿಷಪ್ ಒತ್ತು. ಕೊಂಕಣಿ ವಾರ ಪತ್ರಿಕೆಯ ರಕ್ನೋ ವತಿಯಿಂದ ರಕ್ನೋ ಪ್ರಶಸ್ತಿ 2026 ಪ್ರದಾನ ಪುಸ್ತಕ ಬಿಡುಗಡೆ ಮತ್ತು ಕೊಂಕಣಿ ಬರಹಗಾರರು ಓದುಗರ ಸಮಾಗಮದಲ್ಲಿ ಭಾನುವಾರ ವಿಜಯ್ ಚರ್ಚ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮವು ಉತ್ತಮ ಮಟ್ಟದಾಗಿತ್ತು. ಈ ಕಾರ್ಯಕ್ರಮವು ಸಾಹಿತ್ಯಕ್ಕೆ ಸಾಧನೆಯನ್ನು ಆಚರಿಸುವುದರ ಜೊತೆಗೆ ದೈನಂದಿನ ಜೀವನದಲ್ಲಿ ಕೊಂಕಣಿ ಭಾಷೆಯನ್ನು ಉಳಿಸುವ ಮತ್ತು ಉತ್ತೇಜಿಸುವ ತುರ್ತು ಜೀವನ ಅಗತ್ಯವನ್ನು ಒತ್ತಿ ಹೇಳಿತು. ಕೊಂಕಣಿ ಭಾಷೆ, ಸಾಹಿತ್ಯ ಮತ್ತು ಸಾಹಿತಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕಳೆದ 3 ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ. ಕೊಂಕಣಿ ವಿದ್ವಾಂಸ ಒಂದನೆಯ ಫಾದರ್ ಜೀಸನ್ ಲೋಬೋ SDB ಅವರು ಕ್ರಿಸ್ತ ಪುರಾಣ ಪಠನದೊಂದಿಗೆ ಕಾರ್ಯಕ್ರಮ ಆರಂಭವಾಗಿ ಬಳಿಕ ಸಾಂಪ್ರದಾಯಿಕ ಸ್ವಾಗತ ನೃತ್ಯ, ರಕ್ನ ಸಂಪಾದಕರಾದ ಒಂದನೆಯ ಫಾದರ್ ರೂಪೇಶ್ ಮಾರ್ತಾ ಅವರು ಗಣ್ಯರನ್ನು ಮತ್ತು ಸಭಿಕರನ್ನು ಸ್ವಾಗತಿಸಿದರು. ಮಂಗಳೂರು ಧರ್ಮಕ್ಷೇತ್ರದ ಬಿಷಪತಿ ಪೂಜ್ಯ ಪೀಟರ್ ಪೌಲ್ ಸಲ್ಡಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅಧ್ಯಕ್ಷ ಭಾಷಣದಲ್ಲಿ ಬಿಷಪ್ ಪೀಟರ್ ಪೌಲ್ ಸಲ್ಡಾನ ಕೊಂಕಣಿಯನ್ನು ಹೃದಯದ ಅತ್ಯಂತ ಪ್ರೀತಿಯ ಭಾಷೆ ಎಂದು ಬಣ್ಣಿಸಿದರು. ಈ ನಡುವೆ ಡಾಕ್ಟರ್ ಜೆರೆನಿಡ್ಡೋಡಿಗೆ ಈ ಪ್ರಶಸ್ತಿ ಸಿಕ್ಕಿತ್ತು. ತಾರಾಲಾವಿ ಗಂಜಿಮಠ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಂದು ನಿರೂಪಿಸಿದ್ರು ಎಂದು ವರದಿ ಹೇಳಿದೆ. ಅದೇ ರೀತಿ ಏರ್ ಶೋ ಎಫ್ಒ ಪ್ಯಾಂಟಮ್ ಪತನ ಪೈಲಟ್ಗಳಿಬ್ಬರ ಸಾವು ಎಂದಿದೆ ಇನ್ನೊಂದು ಸುದ್ದಿ. ಇದು ಇವತ್ತಿನ ಪ್ರಮುಖ ವರದಿಗಳಲ್ಲೊಂದಾಗಿದೆ. ಅಥೆನ್ಸ್ನಲ್ಲಿ ಈ ಘಟನೆ ನಡೆದಿದೆ. ಗ್ರೀಸ್ ರಾಜಧಾನಿಯಲ್ಲಿ ಈ ಒಂದು ಅಥೆನ್ಸ್ ಫ್ಲೈಯಿಂಗ್ ವೀಕ್ ಏರ್ ಶೋ ವೇಳೆ ಗ್ರೀಕ್ ವಾಯುಪಡೆಯ ಎಫ್ಒ ಪ್ಯಾಂಟಮ್ ಯುದ್ಧ ವಿಮಾನಗಳು ಪತನಗೊಂಡಿವೆ ಎಂದು ವರದಿ ಹೇಳಿದೆ. ಈ ನಡುವೆ ಉಡುಪಿಯಲ್ಲಿ ಇಬ್ಬನಿ ತುಸು ಚಳಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮಳೆ ಎಂದಿದೆ ವರದಿ. ಮುಂಗಾರು ದುರ್ಬಲಗೊಂಡಿದೆ. ಉಡುಪಿ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಜೊತೆಗೆ ಕೆಲವೆಡೆ ಬಿಸಿಲು ಕಂಡುಬಂದಿತ್ತು. ರಾತ್ರಿ ಮತ್ತು ಮುಂಚಾನೆ ಕೆಲವು ಜಿಲ್ಲೆಗಳಲ್ಲಿ ಇಬ್ಬನಿ ಬಿದ್ದಿದ್ದು ಬೇಗನೆ ಚಳಿಯ ವಾತಾವರಣ ಅನುಭವಕ್ಕೆ ಬರ್ತಾ ಇದೆ. ಈ ಬಾರಿ ಮಳೆಯ ಕಣ್ಣ ಮುಚ್ಚಾಲೆ ಆಟ ಖಂಡಿತವಾಗಿ ಎಲ್ಲರಿಗೆ ತೊಂದರೆಯನ್ನು ನೀಡ್ತಾ ಇದೆ. ಈಶಾನ್ ಕಿಶಾನ್ ಅಜಯ ಶತಕ, ಮೊದಲ ದಿನ ಪೂರ್ವ ವಲಯ ಮೇಲುಗೈ 4/385. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದ ಮೊದಲ ದಿನದ ಆಟದಲ್ಲಿ ನಾಯಕ ಈಶಾನ್ ಕಿಶಾನ್ ಅವರ ಅಜಯ ಶತಕದ ನೆರವಿನಿಂದ ಪೂರ್ವ ವಲಯ 4 385 ರನ್ ರಾಶಿ ಕಲೆ ಹಾಕಿದ್ದು ಬೃಹತ್ ಮೊತ್ತದ ಸೂಚನೆಯನ್ನು ನೀಡಿದೆ. ಅತಿಥಿಯ ದಕ್ಷಿಣ ವಲಯದ ಬೌಲಿಂಗ್ ಯಾವುದೇ ಪರಿಣಾಮ ಬೀರಿಲ್ಲ ಎಂದಿದೆ ವರದಿ. ಪೂರ್ವ ವಲಯ ಪ್ರಥಮ ಇನ್ನಿಂಗ್ಸ್ 4/385, ಅಭಿಮನ್ಯೂಶ್ವರನ್ 72, ಸೂರ್ಯವಂಶಿ 44, ಶಿಖರ್ ಮೋಹನ್ 85, ಈಶಾನ್ ಕಿಶನ್ ಅಜಯ 111, ಕುಮಾರ್ ಕುಶಾಗ್ರ ಬ್ಯಾಟಿಂಗ್ 63, ಚಮ ಮೆಲಿಂದ್ 2 ಮತ್ತು ತ್ರಿಪುರನ್ ವಿಜಯ್ 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಡೈಮಂಡ್ಸ್ ಲೀಗ್ ಫೈನಲ್ಸ್, ಬಂಗಾರ ಗೆದ್ದ ಲಂಕೆಯ ಪತಿರ. ಡೈಮಂಡ್ಸ್ ಲೀಗ್ ಜಾವಲಿನ್ ಎಸೆದ ಸ್ಪರ್ಧೆಯಲ್ಲಿ ಶ್ರೀಲಂಕಾದ ರಮೇಶ್ ತರಂಗ ಪತಿರಂಗ ಬಂಗಾರ ಗೆದ್ದಿದ್ದಾರೆ. ಅವರು ಗರಿಷ್ಠ 89.04 meters ದೂರದ ಸಾಧನೆಯನ್ನು ಗೈದಿದ್ದಾರೆ. ಅವರು ಈ ಬಾರಿ ಉತ್ತಮ ಒಂದು ಲಯದಲ್ಲಿದ್ದಾರೆ. ಭಾರತದ ತಾರೆ ನೀರಜ್ ಚೋಪ್ರಾ ಪಾಲ್ಗೊಳ್ಬೇಕಾಗಿತ್ತು, ಆದರೆ ಒಂದು ಪಾದದ ನೋವಿನಿಂದ ಅವರು ಈ ಕೂಟದ ಜೊತೆಗೆ 2026 ಉಳಿದ ಅವಧಿಯಲ್ಲಿ ದೂರ ಉಳಿಯುವ ಸ್ಪರ್ಧೆಯಿಂದ ನಿರ್ಧರಿಸಿದ್ದಾರೆ ಎಂದು ವರದಿ ಹೇಳಿದೆ. ಟಿ20 ತ್ರಿಕೋನ ಸರಣಿ, ದಕ್ಷಿಣ ಆಫ್ರಿಕಾ ಚಾಂಪಿಯನ್. ಟಿ20 ತ್ರಿಕೋನ ಸರಣಿಯಲ್ಲಿ ಸರ್ವಾಂಗೀಣ ಆಟದ ಪ್ರದರ್ಶನ ನೀಡಿ ದಕ್ಷಿಣ ಆಫ್ರಿಕಾ ಚಾಂಪಿಯನ್ ಆಗಿ ಹೊರಬಂದಿದೆ. ಫೈನಲ್ ಪಂದ್ಯದಲ್ಲಿ ಹರಿಣಗಳ ಪಡೆ ಜಿಂಬಾಬ್ವೆಯನ್ನು 48 runs ಸೋಲಿಸಿದೆ ಎಂದು ವರದಿ ಹೇಳಿದೆ. ಯುಎಸ್ ಓಪನ್ 2026 16 ಸುತ್ತಿಗೆ ಜ್ವೆರೆವ್, ಜೋವಿಕ್ ಮತ್ತು ಕ್ವಿನೆನ್ ಮುನ್ನಡೆ ಸಾಧಿಸಿದ್ದಾರೆ ಎಂದು ವರದಿ ಹೇಳಿದೆ. ಭಾರತದೊಡನೆ ಗೆಲುವೆ, ಪಾಕ್ ಕುಸಿತಕ್ಕೆ ಮೂಲ ಯೂಸುಫ್. ಇತ್ತೀಚೆಗೆ ಪಾಕಿಸ್ತಾನದ ಪುರುಷರ ಮತ್ತು ವನಿತರ ಕ್ರಿಕೆಟ್ ತಂಡಗಳು ಕಳಪೆ ಪ್ರದರ್ಶನ ನೀಡುತ್ತಿರುವುದು ಪಾಕ್ ಮಾಜಿ ಆಟಗಾರ ಮೊಹಮ್ಮದ್ ಯೂಸುಫ್ ಒಂದು ವಿಶೇಷ ಕಾರಣ ಕೊಟ್ಟಿದ್ದಾರೆ. 2021 ಟಿ20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತದ ವಿರುದ್ಧದ 10 ಗೆಲುವು ಸಾಧಿಸಿದ್ದರಿಂದ ಪಾಕ್ ತಂಡ ಕುಸಿತ ಪ್ರಾರಂಭವಾಗಿದೆ ಎಂದು ಹೇಳಿದ್ದಾರೆ. ಈತನ ಹೇಳಿಕೆಗೆ ಯೂಸುಫ್ ಕಾರಣವನ್ನು ಕೊಟ್ಟಿದ್ದಾರೆ. 2021 ಟಿ20 ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ತನ್ನ ತಂಡದ ಒಂದು ಗೆಲುವು ನಮಗೆ ಬಹಳಷ್ಟು ಹಾನಿಯುಂಟು ಮಾಡಿತ್ತು, ಏಕೆಂದರೆ ಆ ಗೆಲುವಿನ ಬಳಿಕ ನಮ್ಮ ಆಟಗಾರ ತಾವೇ ದೊಡ್ಡ ಸಾಧನೆ ಮಾಡಿದ್ದೇವೆ ಎಂಬುದನ್ನು ತಲೆಯಲ್ಲಿ ತುಂಬಿಕೊಂಡು ಹೊರತು ಮುಂದೇನು ಮಾಡಬೇಕು ಎಂಬುದು ಯೋಚಿಸಲಿಲ್ಲ. ಹೀಗಾಗಿ ತಮ್ಮ ಕುಸಿತ ಶುರುವಾಯಿತು ಎಂದು ಯೂಸುಫ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದೇ ಆ ದುಬೈ ಪಂದ್ಯ ಭಾರತ 151 ಮಾಡಿದರೆ ಪಾಕಿಸ್ತಾನ ವಿಕೆಟ್ ನಷ್ಟವಿಲ್ಲದೆ ಈ ಮೊತ್ತವನ್ನು ಬೆನ್ನಹಟ್ಟಿ ಗೆದ್ದಿತ್ತು ಎಂದು ನಾವು ನೋಡಬಹುದು. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಮುಂಬರುವ 10 ರಾಜ್ಯದ ವಿದ್ಯುತ್ ಯೋಜನೆ ಸಿದ್ಧತೆ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಇವತ್ತಿನ ನಮ್ಮನ್ನು ಕಾಪಾಡಿ ಅವಶೇಷದ ಕೆಳಗಿನಿಂದ ಕೂಗು. ದೆಹಲಿಯಲ್ಲಿ ಸಂಭವಿಸಿದ 5 ಕಟ್ಟಡ ಕುಸಿತದಲ್ಲಿ ಸಿಲುಕಿದವರ ಆರ್ತನಾದ ಫೋನ್ ಮಾಡಿ ರಕ್ಷಣೆಗೆ ಬೇಡಿಕೊಂಡ ವಿದ್ಯಾರ್ಥಿಗಳು ಮಧ್ಯಾಹ್ನದ ವೇಳೆ ಕೊಠಡಿಗಳಲ್ಲಿ ನಿದ್ರಿಸಿದ್ದರು. ಕ್ಷಣ ಮಾತ್ರದಲ್ಲಿ ಅವಶೇಷಗಳ ಅಡಿಗೆ ಬಿದ್ದಿದ್ದಾರೆ. ಕಟ್ಟಡ ಕುಸಿದು ಬಿದ್ದದ್ದು ಭೂಕಂಪದಂತಿತ್ತು ಎಂದು ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಕಟ್ಟಡ ಕುಸಿದ ನಂತರ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ವಿದ್ಯಾರ್ಥಿಗಳನ್ನು ನಮ್ಮನ್ನು ಕಾಪಾಡಿ ನಮ್ಮನ್ನು ಕಾಪಾಡಿ ಎಂದು ಕೂಗುತ್ತಿರುವ ಶಬ್ದಗಳು ಕೇಳಿಸ್ತೇವೆ. ಇದು ದಕ್ಷಿಣ ದಿಲ್ಲಿಯ ಸತ್ಯನಿಕೇತನದಲ್ಲಿ ಕಟ್ಟಡ ಕುಸಿತದ ಪ್ರತ್ಯಕ್ಷದರ್ಶಿಗಳ ಮಾತಾಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಎಂದು ದೆಹಲಿ ಸಿಎಂ ರೇಖಾ ಅವರು ಹೇಳಿದ್ದಾರೆ. ಪ್ರತಿ ಕೊಠಡಿಯಲ್ಲಿ 3-5 ವಿದ್ಯಾರ್ಥಿಗಳು ವಾಸಿಸಿದ್ದು ಸುಮಾರು 30-50 ವಿದ್ಯಾರ್ಥಿಗಳು ಕಟ್ಟಡದಲ್ಲಿ ವಾಸಿಸಿದ್ದರು. ಇವರೆಲ್ಲರೂ ಕೇರಳ, ಹರಿಯಾಣ ಮತ್ತು ಉತ್ತರ ಪ್ರದೇಶ ಮೂಲದವರಾಗಿದ್ದು ಒಂದು ಹಾಸಿಗೆಗೆ ಸುಮಾರು 12,000 ಬಾಡಿಗೆ ನೀಡುತ್ತಿದ್ದರು ಎಂದು ಸ್ಥಳೀಯರು ಹೇಳಿದ್ದಾರೆ. ನೈಋತ್ಯ ದಿಲ್ಲಿ ಶಾಸಕ ಅನಿಲ್ ಶರ್ಮಾ ಮಾತನಾಡಿ, ಕಟ್ಟಡದ ಅವಶೇಷಗಳಡಿ ಸಿಲುಕಿರುವ ಅನೇಕ ವಿದ್ಯಾರ್ಥಿಗಳು ಫೋನ್ ಕರೆಗಳನ್ನು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಎಂದು ವರದಿ ಹೇಳಿದೆ. ಕಟ್ಟಡದಲ್ಲಿ ಸುಮಾರು 15 ಕೊಠಡಿಗಳಿದ್ದು ದಿಲ್ಲಿಯಲ್ಲಿ ಸತ್ಯನಿಕೇತನದ ಕಟ್ಟಡ ಕುಸಿದಿರುವುದು ದುಃಖಕರ ಎಂದು ಪ್ರಧಾನಿ ಕೂಡ ಹೇಳಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ದೆಹಲಿಯಲ್ಲಿ ಈಗಾಗಲೇ ಆ ಕಟ್ಟಡದ ಕುಸಿತದಿಂದ 3 ಮೃತಪಟ್ಟಿದ್ದಾರೆ. ನೆಲಮಾಳಿಗೆಯಲ್ಲಿ ದುರಸ್ತಿ ಸಂದರ್ಭ ದುರಂತ ಅವಶೇಷಗಳಡಿ ಅನೇಕರು ಸಿಲುಕಿರುವ ಒಂದು ಶಂಕೆ ಇದೆ ಎಂದು ಕೂಡ ವರದಿ ಹೇಳಿದೆ. ಈ ನಡುವೆ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಶೇಷ ಗಮನ ಎಂದಿದ್ದಾರೆ ಸಚಿವ ಕೆಜೆ ಜಾರ್ಜ್. ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತಹ ಇನ್ನಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಜಿಲ್ಲಾ ಉಸ್ತುವಾರಿ ಸಚಿವ ರಿಜ್ವಾನ್ ಅರ್ಷದ್ ಅವರು ಉಡುಪಿ ಜಿಲ್ಲೆಗೆ ನಿನ್ನೆ ನಾಳೆ ಬೆಳಗ್ಗೆ 10:30 ಆಗಮಿಸಲಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ 4 ಸೆಂಟಿಮೀಟರ್ ಮಳೆ ಬಂದಿದೆ. ಈ ನಡುವೆ ಬಿಳಿನೆಲೆಯಲ್ಲಿ KSRTC ಬಸ್ಗೆ ಬೆಂಕಿಗೆ ಆಹುತಿಯಾಗಿದೆ. ಸಮಯ ಪ್ರಜ್ಞೆಯಿಂದಾಗಿ ಚಾಲಕನ ಒಂದು ದುರಂತ ತಪ್ಪಿತ್ತು. 37 ಪ್ರಯಾಣಿಕರು ಪಾರಾಗಿದ್ದಾರೆ. ಇದು ಕಡಬದಲ್ಲಿ ನಡೆದಂತಹ ಘಟನೆ. ಉಜಿರೆಯಲ್ಲಿ ಕಾಡಾಣೆ ಓಡಾಟ, ಕಾಡಿಗಟ್ಟಲು ಹರಸಾಹಸ. ಉಜಿರೆ ಖಾಸಗಿ ಕಾಲೇಜಿನ ಹಿಂಬದಿಯ ಕಾಡಿನಲ್ಲಿ ರವಿವಾರ ಕಾಡಾಣೆ ಓಡಾಟ ನಡೆಸಿದೆ. ಭಾರಿ ಆತಂಕ ಮೂಡಿಸಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾಲೇಜ್ ಆವರಣ ಮತ್ತು ನಗರಕ್ಕೆ ನುಗ್ಗದಂತೆ ಎಚ್ಚರ ವಹಿಸಿ ಕಾಡಿನತ್ತ ಓಡಿಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 7 ಹೊತ್ತಿಗೆ ಬೆಳಗಿನ ಜಾವ ಕಲ್ಮಂಜ ಗ್ರಾಮದ ಅಕ್ಷಯನಗರದ ಜನನಿಬಿಡ ಪ್ರದೇಶದಲ್ಲಿ ಈ ಆನೆ ಕಾಣಿಸಿಕೊಂಡಿತ್ತು. ಗುಂಡು ಹಾರಿಸಿ ಕಾಡನ್ನು ಹಿಮ್ಮೆಟ್ಟಿಸಿದ ಸಿಬ್ಬಂದಿ ಎಂದಿದೆ ಇನ್ನೊಂದು ಸುದ್ದಿ. ಸೊ ಸಚಿವ ಸಂಪುಟ ಸಭೆಯಲ್ಲಿ ಪಡೆಯಲು DC ಕಚೇರಿಯಲ್ಲಿ ಸಚಿವ ಖಾದರ್ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ಜಿಲ್ಲೆಗೆ ಗೌರವ ಬರುವಂತೆ ಸಭೆಯನ್ನು ಕೂಡ ನಡೆಸಬೇಕು ಎಂದು ಅವರು ತಿಳಿಸಿದ್ದಾರೆ. ಅದೇ ರೀತಿ ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ, ಎಲ್ರಿಗೂ ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸಮಯ ಆಗ್ತಾ ಇದೆ, ಇವತ್ತಿದು 8:12 AM. ಈ ದಿನ ಸೋಮವಾರ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಆರೋಗ್ಯ ಸಾರಂಗ್ ಕಾರ್ಯಕ್ರಮ 8:15, 8:30 ಕೊಂಕಣಿ ನಾಟಕ ಮದರ್ ತೆರೆಸ ಇದರ ಅಂತಿಮ ಕಂತು ಮೂಡಿ ಬರಲಿದೆ. 9:00 ಮೈಲಾಂಚಿ ಕಾರ್ಯಕ್ರಮ, 9:30 ಪ್ರೊಫೆಸರ್ ಜೋಸೆಫ್ NM ಅವರ ಮಾತುಗಳು, 10:00 ಜನಧನಿ ನೇರ ಪ್ರಸಾರ. ಇವತ್ತು ನಮ್ಮ ಜೊತೆಗೆ ಇರಲಿದ್ದಾರೆ ಶ್ರೀ ಜೋಸೆಫ್ ರೋಡ್ರಿಗಸ್, ಅಂಚೆ ಕಚೇರಿಯ ಅಧೀಕ್ಷಕರು. ಸೊ ಅವರು ಇವತ್ತು ಅಂಚೆ ಕಚೇರಿಯಲ್ಲಿ ಲಭ್ಯವಿರುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ದಯಮಾಡಿ ಕರೆ ಮಾಡಿ 6364420499 ಈ ಸಂಖ್ಯೆಗೆ. ಸೊ ಭಾರತೀಯ ಅಂಚೆ ಕಚೇರಿ ಬಗ್ಗೆ ಅವರು ಮಾತಾಡ್ತಾರೆ. 11:00 ಯಕ್ಷಗಾನ ಕಾಲಧರ್ಮ ಯಕ್ಷ ಸಂವಾದ ಕಂತು 2, ತುಳು ಕಾರ್ಯಕ್ರಮ ನಾಟಕ ಆ ದೇವೇರ್ ತುವಾಡ್ 11:30, ತುಳು ಹಾಡುಗಳು 12:00, 12:30 ಭಾವಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ಸಮಾಚಾರ, 3:00 ಒಲವಿನ ಹಾಡು SMS ಆಧಾರಿತ ಕಾರ್ಯಕ್ರಮ, ವಾಟ್ಸಪ್ ಮಂಜುಳ 4:00, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
0: ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ September 7th ಬೆಳಗ್ಗೆ 10:00. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364420499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಮೋತಿ ಫೆಸ್ತ ಚದಿಸ ವಿಶೇಷ ಕಾರ್ಯಕ್ರಮ ನಿಯಾಳ್ದಿತಾತ್ ಮನದಿಗ್ ಬಾಪ್ ಹೆನ್ರಿ ಸಲ್ಡಾನಾ ಜೇಸಾ ವಡಿಲ್ ಆಶಾ ಕಿರಣ್ ಜೆಸ್ವಿತ್ಗರ್ ಮಂಗಳೂರು. September 8th ಮುಂಗಳಾರದಿ ಸಕಳಿ 8:30 ಆನೆ ದೊನ್ಪರ ದೋನ್ವರಾರ್ ಐಕುಂಕ್ ವಿಸರನ ಕತ್ ರೇಡಿಯೋ ಸಾರಂಗೇಕ್ಷ 7.8 FM ರಂಗ್ರಂಗಾಳ್ಚಿಣೆ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸ್ಮೇರೆ. ಇವತ್ತು ಈ ಒಂದು ಚಳಿಗಾಲ ಬರ್ತಾ ಇದೆ. ಚಳಿಗಾಲದಲ್ಲಿ ಅನೇಕರಿಗೆ ಮುಖ ಒಡೆಯೋದು, ಲಿಪ್ಪು ತುಟಿ ಒಡೆಯೋದು ಕಂಡುಬರ್ತಾ ಇದೆ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಏನು, ಪರಿಹಾರ ಏನು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರದ ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯರಾದಂಥ ಡಾಕ್ಟರ್ ಜಿನು ಆಂಟೋನಿ ಅವರು ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಅವರು ಮೂಲತಃ ಕೇರಳದವರು, ಕೇರಳದಿಂದ ಇಲ್ಲಿಗೆ ಬಂದು ಕನ್ನಡವನ್ನು ಕಲಿತು ನಮಗೋಸ್ಕರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ಡಾಕ್ಟ್ರೇ, ಇದು ಚಳಿಗಾಲ ಬರ್ತಾ ಇದೆ, ಚಳಿಗಾಲದಲ್ಲಿ ಲಿಪ್ ಹಾಗೂ ಮುಖ ಒಡಿತಾ ಇದೆ. ಸೊ ಈ ಲಿಪ್ ಬಗ್ಗೆ ತುಂಬ ಕೇರ್ ಕೊಡ್ತಾರೆ ಲೇಡೀಸ್. ಸೊ ಈ ಒಂದು ತುಟಿ ಒಡೆಯದೇ ಇರೋದಾಗಿ ಮಾಡಲಿಕ್ಕೆ, ತುಟಿ ಬಿರುಕು ಬಿಡದೇ ಇರುವಾಗ ಮಾಡಲಿಕ್ಕೆ ಏನು ಮಾಡಬೇಕು?
1: ಸೊ ಬರೀ ಬ್ಯೂಟಿ ಪರ್ಪಸ್ ಇಂದ ಒಂದೇ ಅಲ್ವಾ. ಸೊ ನಮ್ದು ಲಿಪ್ಸ್ ಹೈಜೀನಿಕ್ ಮತ್ತೆ ಸ್ಮೂತ್ ಆಗಿದ್ರೆ
0: ಆರೋಗ್ಯದ ಪ್ರತೀಕ ಅದು.
1: ಸೊ ಒಬ್ಬರ
0: ಹೆಲ್ತ್ ಸ್ಟೇಟಸ್,
1: ಹೆಲ್ತ್ ಸ್ಟೇಟಸ್ ಕೂಡ ದಟ್ ಫಿಸಿಕಲ್ ಹೆಲ್ತ್. ಸೊ ಅದಕ್ಕೆ ಕೂಡ ಲಿಪ್ಸ್ ಯಾವಾಗಲೂ ಸಾಫ್ಟ್ ಆ್ಯಂಡ್ ರಫಿ ಆಗಿರಬೇಕು. ಸೊ ಈಗ ಚಳಿಗಾಲ ಬಂದರೆ ಏನಾಗುತ್ತೆ, ನಮಗೆ ಅಷ್ಟೊಂದು ಥರ್ಸ್ಟಿ ಆಗಲ್ಲ. ಸೊ ಥರ್ಸ್ಟಿ ಆಗಲ್ಲ, ಸೊ ಅದಕ್ಕೆ ಅವರು ಪ್ರಾಪರ್ ಆಗಿ ನೀರು ಕುಡಿಯಲ್ಲ. ಸೊ ಫಸ್ಟ್ ಯಾವುದು ಸ್ಕಿನ್ ಡ್ರೈ ಆದ್ರೂ, ಫೇಸ್ ಡ್ರೈ ಆದ್ರೂ, ಲಿಪ್ಸ್ ಡ್ರೈ ಆಗಿರೂ ನೀವು ಏನು ಮಾಡಬೇಕಂದ್ರೆ ದಿನ 4-5 liters ನೀರು ಕುಡಲೇಬೇಕು ಡೈಲಿ. ಸೊ ಸೆಕೆಂಡ್, ಈಗ ಡ್ರೈ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ ಉದುರುತ್ತಲ್ವಾ ಲಿಪ್ಸಿಂದ, ಕೆಲವರಿಗೆ ತುಂಬ ಡ್ರೈ ಆಗಿದ್ರೆ. ಸೊ ಅದಕ್ಕೆ ನಾವು ಡೆಡ್ ಸ್ಕಿನ್ ಅಂತ ಹೇಳ್ತೀವಿ. ಈಗ ಮಂತ್ಲಿ ಫೇಸಿಗೆ ಸ್ಕ್ರಬ್ಬಿಂಗ್ ಮಾಡಿದರೆ ಡೆಡ್ ಸ್ಕಿನ್ಸ್ ಹೋಗುತ್ತೆ ಅಂತೆಲ್ಲ ನೀವು ಹೇಳಿರ್ಬೋದು. ಸೊ ಅದೇ ಥರನೇ ನಮ್ಮದು ಲಿಪ್ಸ್ ಕೂಡ. ಸೊ ನಮ್ಮದು ಲಿಪ್ಸಿಂದ ಈ ಥರ ಡೆಡ್ ಆಗಿರುವ ಸ್ಕಿನ್ಸು ನಾವು ತೆಗಲೇಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕಂತ, ನ್ಯಾಚುರಲ್ ಸ್ಕ್ರಬ್. ಸೊ ಆರ್ಟಿಫಿಷಿಯಲ್ ತುಂಬ ಸಿಗುತ್ತೆ, ಬಟ್ ಅದು ನಮ್ಮದು ಲಿಪ್ಸ್ ಮತ್ತೆ ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಸ್ಕ್ರಬ್ಬಿಂಗು ನಿಮ್ಮ ಮನೆಯಲ್ಲಿನೇ ಮಾಡ್ಬೋದು. ಒಂದು ಬೌಲಲ್ಲಿ ಸ್ವಲ್ಪ ಜೈನ್ ತುಪ್ಪ ಮತ್ತು ವೈಟ್ ಶುಗರ್, ಸೊ ಇದು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಲಿಪ್ಸ್ಗೆ ಹಾಕಿ ನಿಧಾನಕ್ಕೆ ಸ್ಲೋ ಸ್ಕ್ರಬ್ಬಿಂಗ್ ಮಾಡಿದರೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಸೊ ಆ ಸ್ಕ್ರಬ್ಬಿಂಗ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಲಿಪ್ಸ್. ಸೊ ಅದು ಸ್ಕ್ರಬ್ಬಿಂಗ್ ಒಂದು 30-60 seconds ಸ್ಕ್ರಬ್ಬಿಂಗ್ ಆದಮೇಲೆ ನ್ಯಾಚುರಲ್ ಮಾಯಿಶ್ಚರೈಸರ್ ಕೊಕೊನಟ್ ಆಯಿಲ್, ಸೊ ವರ್ಜಿನ್ ಕೊಕೊನಟ್ ಆಯಿಲ್ ಸ್ವಲ್ಪ ಒಂದು ಹಾಕಿದರೆ ಮಾಯಿಶ್ಚರ್ ಆಗಿ ಇರುತ್ತೆ ನಮ್ಮದು ಲಿಪ್ಸ್. ಸೊ ಅದು ಒಂದು ಟ್ರಿಕ್. ಇನ್ನೊಂದು ನ್ಯಾಚುರಲ್ ಆಗಿ ನಿಮಗೆ ಲಿಪ್ ಬಾಮ್ ನಿಮ್ಮ ಮನೆಯಲ್ಲಿನೇ ಮಾಡ್ಬೋದು. ಸೊ ನಮ್ಮದು ಲಿಪ್ಸ್ ಯಾವಾಗಲೂ ಹೈಡ್ರೇಟೆಡ್ ಆಗಿರಬೇಕಂದ್ರೆ ಇನ್ನಾವುದೊಂದು ಮಾಯಿಶ್ಚರೈಸರ್ ಅದು ಲಿಪ್ ಬಾಮ್ ಫಾರ್ಮಲ್ಲಿ ನಮ್ಮ ಲಿಪ್ಪಲ್ಲಿ ಅಪ್ಲೈ ಮಾಡಲೇಬೇಕು. ಸೊ ನ್ಯಾಚುರಲ್ ಆಗಿ ಒಂದು ಲಿಪ್ ಬಾಮ್, ಬೀ ವ್ಯಾಕ್ಸ್
0: ಜೇನು ಮೇಣ
1: ಅಂತ ಹೇಳ್ತೀವಿ. ಸೊ ಅದು ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಕೊಕೊನಟ್ ಆಯಿಲ್,
0: ಆಯುರ್ವೇದ ಅಂಗಡಿಯಲ್ಲಿ, ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಜೇನುಮೇಣ ಸಿಗುತ್ತೆ. ಸೊ ಆ ಜೇನುಮೇಣವನ್ನು ತಂದು ತೆಂಗಿನೆಣ್ಣೆಯಲ್ಲಿ ಹಾಕಿದ್ರೆ ಅದು ಕೂಡ ಕರಗಿ ಎರಡು ಮಿಶ್ರಣ ಆಗ್ಬಿಡುತ್ತೆ.
1: ಹೌದು. ಸೊ ಅದು ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ಅದೊಂದು ಸ್ಮಾಲ್ ಡಬ್ಬಿಯಲ್ಲಿ ಹಾಕಿದ್ರೆ ಲಿಪ್ ಬಾಮ್ ಆಗಿ ನಿಮಗೆ ಡೈಲಿ ಬೇಸಿಸಲ್ಲಿ ಯಾವಾಗಲೂ ಅಪ್ಲೈ ಮಾಡ್ಬೋದು. ಅದು ಸೆಕೆಂಡ್ ಲಿಪ್ ಬಾಮ್ ಅದು.
0: ಸೊ ಈ ಒಂದು ಲಿಪ್ ಬಾಮ್ ಅನ್ನು ಹಾಗೂ ಈ ಒಂದು ಸ್ಕ್ರಬ್ ಅನ್ನು ಹಾಗೂ ಕೊಕೊನಟ್ ಆಯಿಲ್ನ ಕಾಂಬಿನೇಷನ್ ಅನ್ನು ಮಾಡಿ ಖಂಡಿತವಾಗಿ ಈ ಒಂದು ಲಿಪ್ಸ್ಟಿಕ್ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಇರುವಂತಹ ಒಂದು ಲಿಪ್ ಬಾಮ್ಗಳನ್ನು ಅಪ್ಲೈ ಮಾಡೋ ಬದಲಿಗೆ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಅನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಎಲ್ಲದಕ್ಕೂ ಮುಖ್ಯವಾಗಿ ಜಾಸ್ತಿ ನೀರು ಕುಡಿಯೋದನ್ನು, ತರಕಾರಿಯನ್ನು ತಿನ್ನೋದನ್ನು, ಹಣ್ಣನ್ನು ತಿನ್ನೋದನ್ನು, ಬೇರೆ ಬೇರೆ ಕಲರ್ ಇರುವಂಥ ಹಣ್ಣುಗಳನ್ನು ತಿನ್ನೋದನ್ನು ನಾವು ಮರಿಬಾರ್ದು. ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಾಗ ಆಕ್ಸಿಡೇಷನ್ ಪ್ರಕ್ರಿಯೆ ಸ್ಲೋ ಆಗುತ್ತೆ, ನಮ್ಮ ದೇಹದ ಚರ್ಮಕ್ಕೆ ಒಳ್ಳೆಯದು. ಜೊತೆಗೆ ವಿಟಮಿನ್ ಸಿ ಹೆಚ್ಚಿಗೆ ಇರುವಂಥ ಆಹಾರವನ್ನು, ಪೇರಲೆ ಹಣ್ಣನ್ನು, ಸೀಬೆಕಾಯಿಯನ್ನು ದಿನ ತಿಂತಾ ಬಂದರೆ ಖಂಡಿತವಾಗಿ ಒಂದು ತುಟಿಗಳ ಆರೋಗ್ಯ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತುಟಿಗಳ ಆರೋಗ್ಯ ನಮ್ಮ ದೇಹದ ಆರೋಗ್ಯವನ್ನು ಸೂಚಿಸುತ್ತೆ, ಹಾಗಾಗಿ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.
2: ಮೋತಿ ಫೆಸ್ತಚಾ ದಿಸಾ ವಿಶೇಷ ಕಾರ್ಯಕ್ರಮ ನಿಯಾಳ್ದಿತಾತ್ ಮನದಿಗ್ ಬಾಪ್ ಹೆನ್ರಿ ಸಲ್ಡಾನಾ ಜೀಸಾ ವಡಿಲ್ ಆಶಾ ಕಿರಣ್ ಜೆಸ್ವಿತ್ಗರ್ ಮಂಗಳೂರು ಸೆಪ್ಟೆಂಬರ್ 8 ಮುಂಗಳಾರ ದಿ ಸಕಳಿ 8:30 ಆನೆ ದೊನ್ಪರ ದೊನ್ವರ ಐಕೊಂಕ್ ವಿಸರನ ಕತ್ ರೇಡಿಯೋ ಸಾರಂಗೇಕ್ಷ 7.8 FM ರಂಗ್ರಂಗಾಳ್ಚಿನಿ.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ, ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364204949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೆ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಬದುಕು ಇವತ್ತಿನ ಈ ದಿನದ ಕನ್ನಡ ಕಾರ್ಯಕ್ರಮದಲ್ಲಿ ನಗರದ ರೋಶ್ನಿ ನಿಲಯದಲ್ಲಿ ನಡೆದಂತಹ ಗ್ರಾಮೀಣ ಜೀವನದ ಬಗೆಗಿನ ಕಾರ್ಯಾಗಾರದಲ್ಲಿ ಪ್ರೊಫೆಸರ್ ಜೋಸೆಫ್ ಎನ್ಎಂ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈ ಏನು ಸೆಮಿನಾರ್ಗಳು ಅಥವಾ ಏನು ಟ್ರೈನಿಂಗ್ ಪ್ರೋಗ್ರಾಮ್ಸ್ನಿಂದೆಲ್ಲ ದೊಡ್ಡ ಅದ್ಭುತಗಳು ನಡೀತದೆ ಅಂತ ನಾವು ಯಾರು ಕೂಡ ನೀವು ನಂಬ್ತೀರಾ? ನೀವು ನಂಬೋದಿಲ್ಲ. ಎಷ್ಟು ಒಂದು ಗಂಟೆ ಕೂತಿರ್ತೀರಿ ಅಥವಾ ಒಂದು ದಿವಸ ಕೂತಿರ್ತೀರಿ, ಆಮೇಲೆ ಹೇಳ್ತೀರಿ ಒಂದಷ್ಟು ಜನ ಮಾತಾಡಿದರು, ಒಂದಷ್ಟು ಜನ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಹೇಳಿದರು ಅಂತ ಹೇಳಿ ಮತ್ತೆ ಬದುಕು ನಿಮ್ಮದೇ ಆದಂಥ ಒಂದು ಸ್ತರದಲ್ಲಿ ಅದರದೇ ಆದ ಒಂದು ಸ್ಪೀಡ್ನಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳೊಂದಿಗೆ ಸ್ಪಂದಿಸ್ತಾ ಮುಂದೆ ಹೋಗ್ತಾ ಇರ್ತದೆ. ಏನು ಈ ಗ್ರಾಮೀಣ ಸಂಸ್ಕೃತಿ ಅಂತ ಹೇಳಿದರೆ ಅಥವಾ ಪಟ್ಟಣದ ಸಂಸ್ಕೃತಿ ಅಂತ ಹೇಳಿದರೆ ಅಥವಾ ಏನು ಟ್ರೈಬಲ್ ಸಂಸ್ಕೃತಿ ಅಂತ ಹೇಳಿದರೆ, ನೀವು ನೋಡಿದರೆ ಈ ಪುಸ್ತಕಗಳನ್ನೆಲ್ಲ ನೋಡಿದರೆ ಈ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸಿಸ್ಟಮ್ಯಾಟಿಕ್ ಡಿವಿಷನ್ಸ್ ಎಲ್ಲ ಬೇಡ, ನಾವೆಲ್ಲ ಒಂದು ಹಂತದಲ್ಲಿ ಟ್ರೈಬಲ್ಸೂ ಆಗಿರ್ತೇವೆ, ಅತ್ಯಂತ ಗ್ರಾಮ್ಯರು ಕೂಡ ಆಗಿರ್ತೇವೆ, ಮತ್ತು ಮಹಾನ್ ಮೆಟ್ರೋಪಾಲಿಟನ್ ಸಿಟಿಸನ್ ಕೂಡ ಆಗಿರ್ತೇವೆ. ಕಾಡಿನಲ್ಲಿ ಹೋಗ್ತಾ ಒಂದಷ್ಟು ಕೂವೆಯನ್ನು ಅಥವಾ ಒಂದಷ್ಟು ಜೇನನ್ನು ನಾನು ತೆಗಿಲಿಕ್ಕೆ ನನಗೆ ಟ್ಯಾಲೆಂಟ್ ಇದೆ, ಮತ್ತು ಹೊಳೆಯಲ್ಲಿ ಸಣ್ಣ ಒಂದು ಒಣಗಿದ ಒಂದು ಮರವನ್ನು ಹಾಕಿ ನೀರಿನ ಮೇಲೆ ತೇಲ್ತಾ ಇದ್ದರೆ ಅದರಲ್ಲಿ ಕೂತ್ಕೊಂಡು ದೋಣಿ ಮಾಡಿಕೊಂಡು ಕೂಡ ನಾನು ಹೋಗ್ತೇನೆ, ಮತ್ತು ಸಾಧಾರಣ ಯಾವುದೇ ನೀರಿನಲ್ಲಿ ಕೂಡ ಈಜ್ತೇನೆ ಅಂತ ಹೇಳುವಾಗ ನಾನೊಂದು ಪಕ್ಕಾ ಟ್ರೈಬಲ್ ಮೆಂಬರ್ ಆಗ್ತೇನೆ. ಅಲ್ಲಿಂದ ಮತ್ತೆ ನಾನು ಬರ್ತೇನೆ, ನಾನು ಕೃಷಿ ಮಾಡ್ತೇನೆ, ನಾನು ಅಕ್ಕಿ ಮುಡಿಯನ್ನು ಕಟ್ತೇನೆ, ನಮ್ಮ ಊರಿನಲ್ಲಿ ಆದಂಥ ಕೋಳಿ ಅಂಕಕ್ಕೆ ಹೋಗ್ತೇನೆ, ಶಿರಾಡಿಗುಡ್ಡೆ ಭೂತಕ್ಕೆ ಹೋಗ್ತೇನೆ, ಪಡ್ಪೂನಲ್ಲಿ ಆಗುವಂಥ ಜಾತ್ರೆಗೆ ಹೋಗ್ತೇನೆ, ಮುಗರಡ್ಕದ ಜಾತ್ರೆಗೆಲ್ಲ ಹೋಗ್ತೇನೆ, ದೇವರಿಗೆಲ್ಲ ಭೂತಗಳಿಗೆ ದೈವಗಳಿಗೆ ದೇವಸ್ಥಾನಗಳಿಗೆ ಹೋಗ್ತೇನೆ. ನಾನು ನನ್ನ ಎಲ್ಲ ಸೋಲಿಗೆಲ್ಲ ಸ್ವಾಮಿ ದೇವರೇ ನನ್ನನ್ನು ಕಾಪಾಡಪ್ಪ, ನನ್ನ ಏನು ಏನು ಸಂತೋಷಗಳಿಗೆಲ್ಲ ದೇವರಿಗೆ ಹರಕೆ ಕೊಡ್ತೇನೆ, ನೀನು ನನ್ನನ್ನು ಕಾಪಾಡಿದ್ದೇನೆ. ಹಾಗೆಲ್ಲ ನಾನೊಂದು ಪಕ್ಕಾ ಗ್ರಾಮೀಣ ವ್ಯಕ್ತಿಯಾಗಿ ಸೋಲನ್ನೆಲ್ಲ ಸಹಿಸ್ಕೊಳ್ತಾ ಸಂತೋಷದಲ್ಲಿ ಜಾಸ್ತಿ ಹಿಗ್ತಾ ಈಗ ನಾನು ಮೆಟ್ರೋಪಾಲಿಟನ್ ಆಗಿದ್ದೇನೆ. ಐನು ಹಾಗಾಗಿ ಗ್ರಾಮೀಣ ಸಂಸ್ಕೃತಿ ಅಂತ ಹೇಳುವುದನ್ನು ಒಂದು ನಿರ್ದಿಷ್ಟವಾದ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ನೊಳಗೆ ಇಟ್ಟು ಅಧ್ಯಯನ ಮಾಡಲಿಕ್ಕೆ ಇರುವಂಥದ್ದಲ್ಲ. ನನ್ನ ಅನುಭವಗಳನ್ನು ಮತ್ತು ನಿಮ್ಮ ಅನುಭವಗಳನ್ನು ನೀವು ಪರಸ್ಪರ ಹಂಚಿಕೊಳ್ತಾ ಹೋದ ಕೂಡಲೇ ನಿಮ್ಗೆ ಗೊತ್ತಾಗ, ಮತ್ತು ನಾವು ನೋಡುವಂಥ ಸಿನಿಮಾದಲ್ಲಿ ನೋಡುವಂಥ ಗ್ರಾಮೀಣ ಬದುಕು ಗ್ರಾಮೀಣ ಬದುಕಲ್ಲ, ಸತ್ಯ ಹೇಳ್ತೇನೆ ನಾನು. ಅದು ಗ್ರಾಮೀಣ ಬದುಕನ್ನು ಮಾರಿ ದುಡ್ಡು ಮಾಡ್ತಾ ಇದ್ದಾರೆ. ಸೀರಿಯಲ್ಗಳಲ್ಲಿ ಬರುವಂಥ ಗ್ರಾಮೀಣ ಬದುಕು ಹೌದು, ನಿಜವಾದ ಅರ್ಥದಲ್ಲಿ ಗ್ರಾಮೀಣ ಬದುಕಿನ ಆ ಒಂದು ಅಂತರಾಳ ಅವರಿಗೆ ಅರ್ಥ ಆಗಲಿಲ್ಲ. ನಾನು ಹೇಳ್ತೇನೆ ನಿಮಗೆ, ಭೂತಗಳನ್ನು ಮಾರಿ, ಯಕ್ಷಗಾನವನ್ನು ಮಾರಿ, ಅಥವಾ ಗ್ರಾಮೀಣ ಫೋಕ್ ಕಲೆಗಳನ್ನು ಮಾರಿ ದುಡ್ಡು ಮಾಡ್ತಾ ಇರುವಂತಹ ಪಕ್ಕಾ ಮೆಟೀರಿಯಲಿಸ್ಟಿಕ್ ಆದಂತಹ ಮತ್ತು ಏನು ಮಾರುಕಟ್ಟೆ ಪ್ರಧಾನವಾದಂಥ ಒಂದು ಮೆಟೀರಿಯಲಿಸ್ಟಿಕ್ ಅಟ್ರಾಕ್ಷನ್ಸನ್ನು ಜನರಿಗೆ ಕನಸಾಗಿ ಕೊಡ್ತಿರುವಂಥ ಸಮಾಜದಲ್ಲಿ ನೀವು ಯುವಕರನ್ನು ನೀವು ಇದನ್ನೆಲ್ಲ ಬಿಟ್ಟು ಗ್ರಾಮೀಣ ಸಂಸ್ಕೃತಿ ಅಥವಾ ನಿಮ್ಮ ಒಲವನ್ನು ತೋರಿಸ್ಬೇಕಂತ ಹೇಳಿ ಅದನ್ನು ಫ್ಯಾಷನ್ ಆಗಿ ಮಾತ್ರ ಹೋಗ್ತದೆ. ಅವರ ಪೊಯ್ಯ ಅವರ ನಮ್ಮವರ ಫೋಕ್ ಹಾಕಲು ಹೆಂಚಿನ ಹಾಕಲಪ್ಪರ ಲೈಫ್ ತೋಡಿಯ ಅಷ್ಟೇ, ಯಾವಾಗ ಒಂದ್ಸಲ ಹೋಗಿ ನೋಡಿ ಥ್ರಿಲ್ ಆಗಿ ಮತ್ತೆ ವಾಪಸ್ ಬರೋದು ಯಾವಾಗ, ಒಂಜಿರಡ್ಡು ದಿನಕ್ಕೆ ಅವಹತಿ. ದಿನಾ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಆ ಹಟ್ಟಿಗೆ ಹೋಗಿ ಆ ದನಗಳನ್ನು ಸ್ನಾನ ಮಾಡಿಸಿ, ಆಗ ಸ್ನಾನ ಮಾಡಿಸ್ತಾ ಇರುವಾಗ ಅದು ಆ ಸೆಗಣಿಯಲ್ಲಿ ಹಾಕಿದಂಥ ಬಾಲದಲ್ಲಿ ಪಟಾಕ್ ಅಂತ ಮುಖಕ್ಕೆ ಒಂದು ಹೊಡೆದಾಗ ಆ ಇದನ್ನೆಲ್ಲ ಉಜ್ಜಿಕೊಂಡು ಆಯ್ತಲ್ಲ, ಪುನಃ ಅದನ್ನೆಲ್ಲ ಸ್ನಾನ ಮಾಡಿ ಆ ಸೆಗಣಿಯೆಲ್ಲ ತೆಗೆದು ಪುನಃ ಅದು ಹಾಲು ಕರೆದು ಅದರಲ್ಲಿ ಸಿಗುವಂಥ ಒಂದಷ್ಟು ಮನೆಯಲ್ಲಿ ಬೇಕಾದವರಿಗೆ ಕೊಟ್ಟು ಮತ್ತೆ ಮಾರಿ ಈ ಬದುಕು ನೋಡಲಿಕ್ಕೆ ಮಾತ್ರ ಬಹಳ ಚಂದ ಅಂತೇಳಿ ಕಾಣ್ತದೆ. ನಾನು ಹೇಳ್ತೇನೆ ನೀವು ಪೇಟೆಯಲ್ಲಿರುವವರು ಯಾರು, ಪೇಟೆಯಲ್ಲಿರುವವರು ನಾವೀಗ ಬಹಳ ಗೊಂದಲದಿಂದ ಸಾಕಷ್ಟು ಮಾತಾಡ್ತಾ ಇರುವಂಥ ಸಂಗತಿ ಏನು, ಹಳ್ಳಿಯಿಂದ ವಲಸೆ ಹೋದವರು ಅಂತ. ಹಳ್ಳಿಯಿಂದ ಹಳ್ಳಿ ಬದುಕು ಬೇಸತ್ತು ಪೇಟೆಯ ಆಕರ್ಷಣೆಗೆ ಒಳಗಾಗಿ ಹಳ್ಳಿ ಬಿಟ್ಟು ಪೇಟೆಗೆ ಹೋದವರು, ಇದೊಂದು ಮಹಾ ಈ ಇದನ್ನು ನಾವು ಈ ಪ್ರೋಸೆಸ್ಸನ್ನು ನಾವು ರಿವರ್ಸ್ ಮಾಡಬೇಕು ಅಂತ ಹೇಳುವ ಒಂದು ಆಸೆಯನ್ನು ಇಟ್ಕೊಂಡು ನಾವು ಈ ಇಂಥ ಕಾರ್ಯಾಗಾರಗಳನ್ನೆಲ್ಲ ಮಾಡೋದು, ಇಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡೋದು. ನಾನು ಪಕ್ಕಾ ಹಳ್ಳಿಯಲ್ಲಿ ಹುಟ್ಟಿದವ, ಹಳ್ಳಿಯಲ್ಲಿ ಬೆಳೆದವ, ಪಕ್ಕಾ ಕೃಷಿಕ. ಈಗಲೂ ಕೂಡ ನಾನು ಕೃಷಿಯನ್ನು ಪ್ರಾಕ್ಟೀಸ್ ಮಾಡ್ತೇನೆ. ಕೃಷಿ ಲಾಭದಾಯಕ ಅಂತ, ಲಾಭ ಆಗ್ತದೆ ಅಂತ ನಾನು ಇತರರಿಗೆ ತೋರಿಸ್ಕೊಡ್ತೇನೆ. ನನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬರೀ 10 ಸೆನ್ಸ್ ಜಾಗ ಇದ್ದರೂ ಸಾಕು, ಪಾಕೆಟ್ ಮನಿಗೆ ಬೇರೆಯವ್ರ ಹತ್ರ ನೀವು ಕೈ ನೀಡಬೇಕಾಗಿಲ್ಲ, ಯಾರ ಹಂಗಿಗೆ ನೀವು ಹೋಗಬೇಕಾಗಿಲ್ಲ ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬರೇ ಒಂದು ಬಾಳೆ ಗಿಡ ನೆಟ್ಟರೆ ಅದನ್ನು ನೀವು ಪ್ರೀತಿಯಿಂದ ಅದಂದ್ರೆ ಆ ಹಳ್ಳಿ ಸಂಸ್ಕೃತಿ ಅಂತ ನಾನು ಹೇಳ್ತಾ ಇರುವಾಗ ಅದರ ಭಾಗ ಅಂತ ನೀವು ತಿಳ್ಕೊಳ್ಬೇಕು. ಯಾಕಂದರೆ ಹಳ್ಳಿ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಕೃಷಿ ಪ್ರಧಾನ ಸಂಸ್ಕೃತಿ, ಮತ್ತು ನಮ್ಮ ಇಡೀ ಬದುಕು ಆ ಕೃಷಿ ಅನ್ನುವ ಒಂದು ಆಕ್ಯುಪೇಷನ್ನ ಸುತ್ತಮುತ್ತ ಇರುವಂಥದ್ದು. ಅದು ನಮ್ಮ ಆರಾಧನಾ ಕ್ರಮಗಳಿರ್ಬೋದು, ನಮ್ಮ ಜೀವನ ಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಇದರ ಒಂದು ಇಟ್ ಇಸ್ ಎ ಪಿವೋಟ್. ಯಾವುದು ನಮ್ಮ ಕೃಷಿ ಅನ್ನೋದು ಪಿವೋಟ್, ಅದರ ಸುತ್ತ ಅದು ರಿವಾಲ್ವ್ ಆಗ್ತಾ ಇರ್ತದೆ. ಹಾಗಾಗಿ ನೀವು ಆ ರೀತಿ ತಿಳ್ಕೊಳ್ಬೇಕು. ಒಂದು ಬಾಳೆಗಿಡ ನೆಟ್ಟರೆ ಆರು ದಿವಸಕ್ಕೊಂದ್ಸಲ ಅದಕ್ಕೊಂದು ಸಿರಿ ಬರ್ತದೆ, 36 ಸಿರಿ ಬಂದಾಗ ಒಂದು ಗೊನೆ ಬರ್ತದೆ. ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ನೀವು ಮಾಡ್ತಾ ಇದ್ರೆ 9 ತಿಂಗಳಲ್ಲಿ ಒಂದು ಗೊನೆ ಕಡಿಲಿಕ್ಕೆ ಆಗ್ತದೆ. 9 ತಿಂಗಳು ಕಾಯಬೇಕಲ್ಲ ಸರ್, ಯಾಕೆಂದರೆ ಪೇಟೆಯಲ್ಲಿ ಇವತ್ತು ಬೆಳಗ್ಗಿಂದ ಸಂಜೆ ಒಳಗೆ ನೀವು ಶೇರಲ್ಲಿ ಇನ್ವೆಸ್ಟ್ ಮಾಡಿದರೆ ಯು ಆರ್ ಮೇಕಿಂಗ್ ಥೌಸಂಡ್ಸ್ ಟುಗೆದರ್. ಕ್ವಿಕ್ ಸಕ್ಸಸ್ ಮತ್ತು ಕ್ವಿಕ್ ಪ್ರೋಗ್ರೆಸ್ ಮತ್ತು ಅಂತ ಹೇಳೋದು ಫ್ಯಾಸಿನೇಟಿಂಗ್ ಲೈಫ್, ಇವುಗಳು ಖಂಡಿತ ಹಳ್ಳಿಯಲ್ಲೇ ಇಲ್ಲ. ನಾಳೆ ನೀವು ಒಂದು ಬಾಳೆಗಿಡ ನೆಟ್ಟರೆ ಅದು ಗೊನೆ ಬಿಡ್ತದೆ ಅಂತ ನೀನು ಗ್ಯಾರಂಟಿ ಇಲ್ಲ. ಅದಕ್ಕೆ ಅದಕ್ಕೆ ಕಾಂಡದ ಹುಳ ಬಂದು ಅದಕ್ಕೆ ಕುಂಟಿಸಿರಿ ಬಂದು ಅದು ಸತ್ತೇ ಹೋಗುವಂಥ ಚಾನ್ಸಸ್ ಇರ್ತದೆ. ಆ ಸೋಲನ್ನು ನೀವು ಅರಗಿಸಿ, ನಾನು ನೋವಿಗೆ ಕುಗ್ಗದೆ ನಲಿವಿಗೆ ಹಿಗ್ಗದೆ ಸ್ಥಿರ ಚಿತ್ತ ನೀಡು ಚಂಚಲ ಮನಕ್ಕೆ ಅಂತ ನಾವು ಹಾಡ್ತೇವಲ್ಲ, ಈ ನೋವಿಗೆ ಕುಗ್ಗದೆ ಇರುವಂಥ ಸಂಸ್ಕಾರ ಎಲ್ಲಿ ಕಲಿತೇವೆ ನಾವು? ಯಾಕೆಂದರೆ ಸೋಲು ಅನಿವಾರ್ಯ ಅಂತೇಳಿ ಆಗುವಾಗ ಆ ಸೋಲಿನೊಂದಿಗೆ ರಾಜಿ ಮಾಡಿಕೊಳ್ಳುವ ಒಂದು ಮಹಾನ್ ಒಂದು ಕಲಿಕೆಯನ್ನು ನಾವು ಹಳ್ಳಿಯಲ್ಲಿ ಕಲಿತೇವೆ. ಆದರೆ ಪೇಟೆಯಲ್ಲಿ ಸರಿಯಾದ ಬದುಕಿನ ಆಳಕ್ಕೆ ಇಳಿಯದಿದ್ದವರಿಗೆ ಸೋಲು ದೊಡ್ಡ ಒಂದು ಪ್ರೆಸ್ಟೀಜ್ ಇಶ್ಯೂ ಆಗಿರ್ತದೆ. ಇಮಿಡಿಯೇಟ್ಲಿ ಯು ಕಮಿಟ್ ಸುಯಿಸೈಡ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನನಗೆ ಒಂದಷ್ಟು ಮಂದಿ ನನಗೆ ಬಹಳ ಹತ್ತಿರದಲ್ಲಿ ಗೊತ್ತಿರುವವರು ಆತ್ಮಹತ್ಯೆ ಮಾಡಿಕೊಂಡದನ್ನು ನಾನು ಕಣ್ಣಾರೆ ನೋಡಿ ದುಃಖಪಟ್ಟಿದ್ದೇನೆ.

ಒಂದು ಸಣ್ಣ ಒಂದು ಫೋನ್ ಕಾಲ್ ನೀನು ಫೈಲ್ ಆಗಿದ್ದೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಗೊತ್ತಿದೆ, ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ. ಪಾಸ್ ಆದ್ರೂ ಫೇಲ್ ಆಗಿದ್ದೇನೆ ಅಂತ ಹೇಳಿದರೆ ಆತ್ಮಧೈರ್ಯ ಇಲ್ಲದೆ ಹಾಗಾದ್ರೆ ನಾನು ಫೇಲ್ ಆಗಿರ್ಬೋದು ಅಂತ ನೆನೆಸಿ ಆತ್ಮ ಆ ಸೋಲನ್ನು ಅರಗಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಅದು ಇದಕ್ಕೆಲ್ಲ ಯಾರು ಕಾರಣ ಅಂತ. ನಾನನ್ನ ಆಲಂಬೆಲ್ಲ ಬೈಲ್ನಲ್ಲಿ ಹೋಗ್ತಾ ಇರುವಾಗ ಒಂದ್ಸಲ, ಆಗ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೆ. ನನಗೆ ಗೊತ್ತಿದೆ ಕಣ್ಣು ಕಾಣದೇ ಇರುವ ಬೋರಣ್ಣ, ಅವರಿಗೆ ಎರಡು ಕಣ್ಣು ಕಾಣೋದಿಲ್ಲ, ಅವ್ರ ಹೆಂಡತಿಗೆ ಒಂದು ಕಣ್ಣು ಸ್ವಲ್ಪ ಸ್ವಲ್ಪ ಕಾಣ್ತದೆ, ಆದರೆ ಅವರ ಎರಡು ಚಂದ ಮಕ್ಕಳಿದ್ದಾರೆ ಅವರಿಗೆ ಕಣ್ಣು ಕಾಣ್ತದೆ. ಇದು ನಮ್ಮ ಸ್ವರ ಕೇಳಿದ ಕೂಡಲೇ ಬೋರಣ್ಣನ ಕಣ್ಣು ಕಾಣದೇ ಇದ್ದರೂ ಕಿವಿ ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡೋದರಿಂದ ಮಾತಾಡಿದ ಕೂಡಲೇ ಗೊತ್ತಾಗ್ತದೆ ಮಾಸ್ಟರ್ ಅಂತ ಗೊತ್ತಾಗ್ತದೆ. ಹಾಂ ಮಾಸ್ಟರ್ ಬಲ್ಲೆ ಅಂತ ಹೇಳ್ತಾರೆ ಅವರು, ಜಸ್ಟ್ ಎಂಚಲ್ಲರಣ್ಣ ಅಂತಗಳ ಹಾಂ ಮಾಸ್ಟರ್ ಬಲ್ಲೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ಏನು ಮನಸ್ಸಿನ ಒಳ ಇಂದ್ರಿಯಗಳು ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡ್ತದೆ. ಪೇಟೆಯಲ್ಲಿ ಕಂಡರೂ ನಮಗೆ ಕಾಣೋದಿಲ್ಲ, ಕಿವಿದ್ರೂ ನಮಗೆ ಕೇಳೋದಿಲ್ಲ ಅಂತ ಹೇಳಿದರೆ ನಿಮಗೆ ಬೇಜಾರಾಗ್ತದೆ. ಅದಲ್ಲ, ಇದು ಯಾವುದು ಕೂಡ ಅಲ್ಲ. ನಾನಾಗ ನನ್ನ ಮಿತ್ರರ ಹತ್ರ ಹೇಳ್ತಾ ಇದ್ದೆ, ಹಳ್ಳಿಯಲ್ಲಿ ಕೂಡ ಎಷ್ಟು ಮಹಾನ್ ಸೆನ್ಸಿಟಿವ್ ಇರುವಂಥ ವ್ಯಕ್ತಿಗಳಿರ್ತಾರೋ ಅಷ್ಟೇ ಇನ್ಸೆನ್ಸಿಟಿವ್ ಆದಂಥ ಎಲ್ಲವನ್ನೂ ಕೂಡ ನೋಡಿ ನೋಡದಾಗೆ ಮಾಡುವಂಥ ಜನರು ಅಲ್ಲಿ ಸಹ ಇದ್ದಾರೆ. ಇಲ್ಲಿ ನೀವು ಒಂದಷ್ಟು ಸಂಗತಿಗಳನ್ನು ಗುಟ್ಟಾಗಿ ಮಾಡ್ತೀರಿ, ಆದರೆ ಹಳ್ಳಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದು ಗುಟ್ಟಾಗಿ ಇರುವುದಿಲ್ಲ, ರಟ್ಟಾಗಿರ್ತದೆ. ನಿರ್ದಿಷ್ಟವಾಗಿ ನಾನು ಹೇಳಿದಲ್ಲ, ಈ ಎಲ್ಲ ನಾನು ಅಲ್ಲಿ ನೀವು ತರಕಾರಿಗಳನ್ನು ಅಥವಾ ಯಾವುದೋ ತಿಂಡಿ ತಿನಿಸುಗಳನ್ನು ಮಾತಾ ಹೋಗುವ ಹಾಗೆ ಅದರಲ್ಲಿ ಬೇಕಾದಷ್ಟು ಕಲಬೆರಕೆ ಮಾಡಿ ಹಾಲಿಗೆ ನೀರು ಹಾಕಿ ಅಥವಾ ಬೇರೆದೆಲ್ಲ ಇದೆಲ್ಲ ಮಾಡುವುದರ ಹಿಂದೆ ನಾನು ನಿಜವಾಗ್ಲೂ ಅವರನ್ನು ದೂರಲಿಕ್ಕೆ ಅಲ್ಲಿ ಒಂದು ಹಂತದವರೆಗೆ ತಯಾರಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲಿಯೋ ಒಂದು ಕಡೆ ಅವರಿಗೆ ಕ್ವಿಕ್ ಮನಿ ಹೇಗಾದರೂ ಮಾಡಿ ಹಣ ಮಾಡಬೇಕು, ಆ ಹಣದಿಂದ ನನ್ನ ಬದುಕನ್ನು ಶ್ರೇಷ್ಠ ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ಮುರಣಿ ಮುರಣಿ ಮಟ್ಟ ಹಾಕಲು ಇಂಚಿಂಚು ಇತ್ತೀರಿ, ತುಳಿ ಅವ್ರು ಮಲ್ಲ ಬಂಗ್ಲೆ ಕಟ್ಟದಿರು, ಮಲ್ಲ ಕಾರು ಎತ್ತಿದ್ದೀರಿ ಅಂತ ಹೇಳುವ ಈ ಬದುಕಿನ ಆಕರ್ಷಣೆ ಇದೆಯಲ್ಲ, ಮೆಟೀರಿಯಲಿಸಮ್ಗಿರುವ ಆಕರ್ಷಣೆ, ನನ್ನೊಳಗಿನ ಸಂಸ್ಕಾರವನ್ನು ಅದುಮುತ್ತಾ ನನ್ನಲ್ಲಿ ಎಲ್ಲಿಯೋ ಒಂದು ಕಡೆ ಸ್ವಾರ್ಥದ ಒಂದು ಇದನ್ನು ಬಿತ್ತುತ್ತಾ ಹೋಗ್ತದೆ ಮತ್ತು ಅದು ಬೆಳೀತಾ ಹೋಗ್ತದೆ. ನಾನು ಹೇಳಿದ ಬೋರಣ್ಣನ ಕಥೆಗೆ ಬರ್ತೇನೆ. ಅಲ್ಲಿ ಹೋದ ಕೂಡಲೇ ಆ ಹುಡುಗ ಒಂದು ಎರಡು ಮಾವಿನ ಹಣ್ಣು ತಗೊಂಡು ಬಂದಿದ್ದಾನೆ, ಅವನ ಕೈಯಲ್ಲಿದ್ದ ಮಾವಿನ ಹಣ್ಣು ಅವನ ಪಾಪ ತಿನ್ನಲಿಕ್ಕೆ ತಗೊಂಡು ಬಂದದ್ದು. ನನ್ನನ್ನು ನೋಡಿ ಒತ್ತಾಯ ಅಂತ ಹೇಳಿದರೆ

ಮಾಸ್ಟರ್ ತಿನ್ನಲೆ ಮಾಸ್ಟರ್ ಕುಕ್ಕುದ್ದೆ ದೇತನ್ಲೆ ಗೊಚ್ಚ ಮಗ ನಿಕ್ಕಿ ಪಡಂದು ಬೇಡ ನಿನಗೆ ಇರಲಿ ಅಂತ ತಿನ್ನಲೆ ಮಾಸ್ಟರ್ ಅಂತ ಒತ್ತಾಯ ಆಯ್ತಲ್ಲ. ಆಮೇಲೆ ಬೊಚ್ಚ ಮಗ ಆಯ್ತೇನೆ ಬೇಡ ನಿನ್ಗೆ ನೀನೆ ತಿಂದು ಹೇಳಿದ್ರೆ ಅವ ನನಗೆ ಪುನಃ ಒತ್ತಾಯ ಕಸಿ ಕುಕ್ಕು ಮಾಸ್ಟ್ರೆ ಅಂತ ಅಂದರೆ ತಾಯ್ತ ಕಸಿ ಮಾವ ಅಂದರೆ ಇದು ಲಾಟ್ಪಟ್ಟಲ್ಲ ಒಳ್ಳೆಯದನ್ನು ಕೊಡುವ ಸಂಸ್ಕಾರ ನೋಡಿ. ಇದು ಖಂಡಿತ ಪೇಟೆಯಲ್ಲಿ ಇಲ್ಲ, ಯಾಕೆಂದರೆ ಅಲ್ಲಿ ಇಲ್ಲ, ಅಲ್ಲಿ ಸಮೃದ್ಧಿ ಇದೆ. ಎಲ್ಲಿಯೋ ಒಂದು ಕಡೆ ಕೊಡಬೇಕನ್ನುವ ಒಂದು ಕೊಡಬೇಕನ್ನುವ ಆ ಕೊಡುವ ಸಂಸ್ಕಾರ ಇದೆ. ಇಲ್ಲಿ ನೀವೇನಾದರೂ ಪೇಟೆಯಿಂದ ಒಂದು ಅರ್ಧ ಕಿಲೋ ಮಾವಿನ ಹಣ್ಣು ಮಲ್ಲಿಕಾವ ಯಾವುದೋ ಒಂದು ತಂದು ಆರಾಮ್ಸೆ ಒಂದು ತಿನ್ಕ ಅಂತ ಹೇಳಿ ಕೆತ್ತತಾ ಇರುವಾಗ ಕಾಲಿಂಗ್ ಬೆಲ್ ಆದರೆ ರಪ್ಪ ಅದನ್ನು ಅಡಗಿಸಿಟ್ಟು ಇನ್ನು ಯಾರಿಗೂ ಕೊಡೋದು ಬೇಡ ಅಂತ ಹೇಳಿಕೊಂಡು ಸೀದಾ ಏನು ಆಗದಾಗೆ ಏನು ಸಮಾಚಾರ ಅಂತ ಹೇಳಿಕೊಂಡು ಬಂದು ಅಲ್ಲಿನ ಅಲ್ಲಿಗೆ ಸುಧಾರಿಸಿ ಹೋಗುವಷ್ಟರ ಮಟ್ಟಿಗೆ ನಮ್ಮ ಬದುಕು ಸಂಕುಚಿತ ಆಗ್ತಾ ಬರ್ತದಲ್ಲ, ಕಿರಿದಾಗ್ತಾ ಬರ್ತದಲ್ಲ, ಅದು ಯಾಕೆ? ಅದಕ್ಕೆ ಪೇಟೆಯಲ್ಲಿ ಸಹ ಒಳ್ಳೆಯವರಿದ್ದಾರೆ ಹೇಳ್ತಾರಲ್ಲ, ಆ ಜಾತಿಯಲ್ಲಿ ಸಹ ಒಳ್ಳೆಯದಿದ್ದಾರೆ, ಆ ಧರ್ಮದಲ್ಲಿ ಸಹ ಒಳ್ಳೆಯವರಿದ್ದಾರೆ, ಅಲ್ಲಿ ಸಹ ಕೆಟ್ಟವರಿದ್ದಾರೆ, ಇಲ್ಲಿ ಸಹ ಕೆಟ್ಟವರಿದ್ದಾರೆ, ಎಲ್ಲ ಕಡೆ ಕೆಟ್ಟವರಿದ್ದಾರೆ. ಹಾಗಾಗಿ ಸಂಸ್ಕಾರ ಅಥವಾ ಸಂಸ್ಕೃತಿ ನಿಮ್ಮಲ್ಲಿ ಬದಲಾಗಬೇಕು ಅಂತೇಳಿ ಆದರೆ ಫಸ್ಟ್ ನಾವು ಯುವಕರು ಯುವತಿಯರು ಒಟ್ಟಿಗೆ ಸೇರಿ ಆಲೋಚನೆ ಮಾಡಬೇಕಾದ ಒಂದೇ ಒಂದು ಸಂಗತಿ ಅಂತ ಹೇಳಿದರೆ, ನಾನು ಯಾರಾಗಿದ್ದೇನೆ, ನಾನು ಏನಾಗಬೇಕಾಗಿದೆ, ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಮನೋಭಾವ ಹೇಗಿದೆ, ನನಗೆ ಇದೆ ನನ್ನ ಮುಚ್ಚುಮರೆ ಇಲ್ಲದೆ ಮುಚ್ಚುಮರೆ ಇಲ್ಲದೆ ಒಂದಿದೆಯಲ್ಲ.

ವಿಧಿ. ಅಲ್ಲಿ ಪಾಪ ಸಹ ಇದೆ, ಪುಣ್ಯ ಸಹ ಇದೆ, ನರಕದ ಕಾನ್ಸೆಪ್ಟ್ ಕೂಡ ಇದೆ, ನಾಕ ಸ್ವರ್ಗದ ಕಾನ್ಸೆಪ್ಟ್ ಕೂಡ ಇದೆ. ಆದರೆ ಪೇಟೆಯಲ್ಲಿ ನೀವು ಬರೇ ಸುಖ ಯಾಕಂದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ನೀವು ರ್ಯಾಷನಲಿಸ್ಟಿಕ್ ಆಗಿ ಡೆವಲಪ್ ಆಗ್ತಾ ಬಂದ ಹಾಗೆ ನೀವು ಹಳ್ಳಿಯವ್ರನ್ನೆಲ್ಲ ಅಂಧವಿಶ್ವಾಸಿಗಳು, ಅವರಿಗೆ ಮೂಢನಂಬಿಕೆ ಇರುವವರು, ಅವರು ಯಾವುದೇ ರೀತಿಯಂಥ ಪ್ರಗತಿ ಪರ ಚಿಂತನೆಗಳನ್ನು ಇಲ್ಲದೇ ಇರುವವರು, ಯಾವುದೇ ರೀತಿಯ ಸೃಜನಶೀಲತೆ ಇಲ್ಲದೇ ಇರುವವರು ಅಂತ ಹೇಳ್ತಾ ನೀವು ಈ ಮೆಟೀರಿಯಲಿಸಮನ್ನು ಬೋಧನೆ ಮಾಡ್ತಾ ಹೋದ ಹಾಗೆ ಆಗುವಂಥದ್ದು ಏನಂತೇಳಿದರೆ ಇದು ಇಲ್ಲಿರುವುದು ಮಾತ್ರ ಎಲ್ಲ, ಈ ಸುಖ ಸೌಲಭ್ಯಗಳನ್ನು ನೀವು ಎಷ್ಟು ಬೇಕಾದರೂ ಎಂಜಾಯ್ ಮಾಡಿ, ಇದರ ಆಚೆ ಒಂದು ಬದುಕಿಲ್ಲ ಅಂತ ಹೇಳ್ತಾ ಬದುಕನ್ನು ಡಿಗ್ರೇಡ್ ಮಾಡ್ತಾ ಹೋಗುವಂಥ ಒಂದು ಇದಕ್ಕೆ ಸರಿ ಕಾಂಟ್ರಾಸ್ಟಿಂಗ್ ಆಗಿ ಭೂತಾರಾಧನೆಯನ್ನು ನೋಡಿ. ನಮ್ಮ ಗ್ರಾಮೀಣ ಪ್ರದೇಶದ ಭೂತಾರಾಧನೆಗಳನ್ನು ಭೂತ ನೋಡಿ, ಆಲೋಚನೆ ನೋಡಿ, ನೀವು ನಿಮ್ಮ ಪಾಸ್ಟನ್ನು ನೆನೆಸ್ಕೊಳ್ತಾ

ಎಜುಕೇಷನ್ ಅನ್ನು ಮಾಡಿದವರು ನಾಲೆಜ್ ಬಂದ ನಂತರ ನೀವು ಇದನ್ನು ತಾಳೆ ಮಾಡಿ ನೋಡಬೇಕು, ಅದರಲ್ಲಿ ಎಷ್ಟು ಸತ್ಯಗಳಿದೆ, ಎಷ್ಟು ವೈಜ್ಞಾನಿಕತೆ ಇದೆ. ನನ್ನ ಮನೆಯವರಲ್ಲಿ, ನನ್ನ ಕುಟುಂಬದವರಲ್ಲಿ ಅಥವಾ ನನ್ನ ಹಳ್ಳಿಯಲ್ಲಿ ಎಷ್ಟು ಅವೈಜ್ಞಾನಿಕ ಸಂಗತಿಗಳಿದೆ, ಎಷ್ಟು ವೈಜ್ಞಾನಿಕ ಸಂಗತಿಗಳಿದೆ, ಅದನ್ನು ಮನವರಿಕೆ ಮಾಡಿಕೊಂಡು ಒಬ್ಬ ಎಜುಕೇಟೆಡ್ ಆಗಿ ಎಲ್ಲ ನಾಲೆಜನ್ನು ಇಟ್ಕೊಂಡು, ಟೆಕ್ನಾಲಜಿಕಲ್ ನಾಲೆಜ್ ಎಲ್ಲವನ್ನು ಕೂಡ ಪಡೆದುಕೊಂಡು ಹಳ್ಳಿಗೆ ಹೋದರೆ ಅದ್ಭುತವಾದಂಥ ಒಂದು ಡೆವಲಪ್ಮೆಂಟನ್ನು ನಿಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಅಂತ ಹೇಳಿದರೆ, ನನಗೆ ಆಕಾಶಕ್ಕೆ ಏಣಿ ಇಡಬೇಕನ್ನುವ ಮಹತ್ವಾಕಾಂಕ್ಷೆ ಇರಬಾರ್ದು, ಮಹತ್ವಾಕಾಂಕ್ಷೆ ಇರಬಾರ್ದು. ಇವತ್ತಿಂದ ನಾಳೆಗೆ ಎಲ್ಲವೂ ಕೂಡ ಬದಲಾಗಬೇಕು ಅನ್ನುವ ಒಂದು ಶೀಘ್ರವಾಗಿ ಅಚೀವ್ಮೆಂಟ್ ಅಂತ ಹೇಳುವ ಒಂದು ಅತಿಯಾಸೆ ಇರಬಾರ್ದು. ಅತಿಯಾಸೆ ಯಾಕೆಂದರೆ ಅಲ್ಲಿ ಯಾವುದು ಕೂಡ ಅರ್ಜೆಂಟಾಗಿ ಆಗೋದಿಲ್ಲ. ಒಂದು ದನ ಇದೆ, ಅದು ಒಂದು ಕರು ಹಾಕಬೇಕಾದ್ರೆ ಇಷ್ಟು ಟೈಮ್ ಹೋಗ್ತದೆ ಅಂತ ಅದಕ್ಕೆ ಅವರಿಗೆ ಅವ್ರ ಮನಸ್ಸು ಆಲ್ರೆಡಿ ಮೈಂಡಿಗೆ ಫಿಕ್ಸ್ ಆಗಿದೆ. ಅಥವಾ ಇವತ್ತು ನಾನು ನೇಜಿ ನೆಟ್ಟರೆ ಅದು ಯಾವಾಗ ಕೊಯ್ಲಿ, ಅದಕ್ಕೊಂದು ಟೈಮ್ ಇದೆ, ಅದನ್ನು ಕಾಯುವಂಥ ಒಂದು ಪ್ರವೃತ್ತಿ ಇದೆ. ಇಲ್ಲದಿದ್ದರೆ ನನಗೆ ಇದು ಯಾವುದು ಕೂಡ ಇಲ್ಲಿ ಈ ಕಾಯುವ, ಕೊಡುವ, ಆರಾಧಿಸುವ, ಸೋಲನ್ನು ಒಪ್ಪಿಕೊಳ್ಳುವ, ವಿಜಯವನ್ನು ಸೆಲೆಬ್ರೇಟ್ ಮಾಡುವ ಈ ಎಲ್ಲ ಕ್ರಮಗಳನ್ನು ಕೂಡ ಒಂದು ರೀತಿಯ ಡೋಂಗಿತನದ ಮಾಡರ್ನ್ ಮಾರ್ಕೆಟ್ ಏನಿದೆ, ಸಂಸ್ಕೃತಿ ಏನಿದೆ, ಅಥವಾ ಅದು ಒಂದು ರೀತಿಯ ಡೋಂಗಿತನದಲ್ಲಿ ಇದನ್ನೆಲ್ಲ ಕಸಿದುಕೊಳ್ತಾ, ಇದನ್ನೆಲ್ಲ ಪೇಟೆಯಲ್ಲಿ ಮಾರಾಟದ ವಸ್ತುವಾಗಿ ಮಾಡ್ತಾ ಇರುವುದರಿಂದಲೇ ಪಾಪ ಹಳ್ಳಿಗರು, ಸತ್ಯ ಹೇಳ್ತೇನೆ ನಾನು, ಹಳ್ಳಿಗರು ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ? ನಮ್ಗೆ ಅರ್ಥವೇ ಆಗೋದಿಲ್ಲ. ಎಷ್ಟು ಜನ ನಮ್ಮ ಹಳ್ಳಿಯ ಮುಗ್ಧ ಯುವತಿಯರು ಕಣೆಯಾಗಿದ್ದಾರೆ. ಹೇಗೆ? ಅವರಿಗೆ ಕನಸುಗಳನ್ನು ಬಿತ್ತುತ್ತಾರೆ ಒಂದಷ್ಟು ಮಂದಿ ಸುಳ್ಳರು, ಒಂದಷ್ಟು ಮಂದಿ ಕನಸುಗಳನ್ನು ಬಿತ್ತುತ್ತಾರೆ. ಆ ಕನಸಿನ ಗೋಪುರಕ್ಕೆ ಹತ್ತಲಿಕ್ಕೆ ಬೇಕಾಗಿ ಎಲ್ಲಿಯೋ ತಮ್ಮತನವನ್ನು ಕಳೆದುಕೊಳ್ತಾ ಇಲ್ಲದಾಗ್ತಾ ಹೋಗ್ತಾರೆ. ನಾನು ಹೇಳ್ತಾ ಇರುವುದರ ಎಲ್ಲವನ್ನು ಕೂಡ ನನಗೆ ಬಿಚ್ಚಿ ಹೇಳಲಿಕ್ಕೆ ಆಗದೇ ಇರುವುದರಿಂದ ನಾನು ಹೇಳ್ತಾ ಇದ್ದೆ. ಎಷ್ಟು ಸುಳ್ಳುತನ ನಮ್ಮ ಈ ಎಂತ ಹೇಳೋದು ಮಾರ್ಕೆಟ್ ಇಕಾನಮಿಯಲ್ಲಿ ಬಂದಿದೆ. ನಾನೊಂದು ಎಕನಾಮಿಕ್ಸ್ ಟೀಚರ್, ನಿಮ್ಗೆ ಗೊತ್ತಿದೆ, ಬಂದಿದೆ ಅಂತ ನಾನು ಪಾಠ ಮಾಡಬೇಕೇನು? ಹೌ ಟು ಬಿಕಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಹೌ ಟು ಬಿಕಮ್ ಎ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್, ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಹೌ ಟು ಈ ಇದರ ಹಿಂದೆ ನಾನು ಫಿಲಾಸಫಿ ಬದುಕನ್ನು ಸಂತೋಷ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡೋದು ಹೇಗೆ? ಎಷ್ಟು ಮಂದಿ ನಾವು ಅದನ್ನು ಆ್ಯಸ್ ಇಟ್ ಈಸ್ ಅರ್ಥ ಮಾಡಿಕೊಳ್ಳುವ ಸ್ಟೇಜ್ನಲ್ಲಿದ್ದೇವೆ? ಯಾಕೆಂದರೆ ಎಷ್ಟು ಸುಲಭದಲ್ಲಿ ಈಗ ನಮ್ಮ ಹಳ್ಳಿಯಲ್ಲಿರುವಂಥವರಿಗೆ ನೀವು ಎಲ್ಲ ಪೇಟೆಯ ಮತ್ತು ಏನು ಮಾರ್ಕೆಟ್ ಇಕಾನಮಿಯ ಆಕರ್ಷಣೆಗಳನ್ನು ಮಾರಾಟ ಮಾಡ್ತೀರಿ. ಸುಮ್ಮನೆ ನೀವು ನೋಡಿ, ನನಗೆ ಈಗ ಎಲ್ಲರೂ ಬಿ ಡಿ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಅದು ಎಷ್ಟೋ ಜನರ ಬಡತನವನ್ನು ಹೋಗಲಾಡಿಸಿದೆ ಅಂತ ಹೇಳಿದರೆ, ನಮ್ಮ ಸೌತ್ ಕ್ಯಾನ್ರದಲ್ಲಿ ಫಸ್ಟ್ ಒಂದು ರೀತಿಯ ಅಡಿಕ್ಷನನ್ನು, ಒಂದು ರೀತಿಯ ಸಂಸ್ಕೃತಿಯ ಏನು ಸಣ್ಣ ಸವಕಳಿಗೆ ಬಿತ್ತಿದ್ದು ಬಿಡಿ ಇಂಡಸ್ಟ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾರೊಟ್ಟಿಗೂ ಅದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ತಯಾರಿದ್ದೇನೆ. ಚಟವನ್ನು ಕಲಿಸ್ತಾ ನಮಗೆ ಒಂದು ಅನ್ನವನ್ನು, ನಾಳೆ ಒಂದು ಕೈಯಿಂದ ನಿಮಗೆ ಒಂದು ಆಕರ್ಷಣೆ, ಬಡತನ ಇಲ್ಲ, ನಿಮಗೆ ಊಟ ಮಾಡಿಕೊಂಡು ಹೋಗ್ಬೋದು, ಕರೆಕ್ಟ್ ನಿಮಗೆ ಉದ್ಯೋಗ ಸಿಗ್ತದೆ. ಆ ಉದ್ಯೋಗವರು ಅದು ಮಾತ್ರ ಅಲ್ಲ, ವ್ಯಾಲ್ಯೂ ಲೇಡನ್ ಆದ ಅನಾಲಿಸಿಸ್ ಎಲ್ಲಿದೆ, ಅದರಿಂದಾಗಿ ಎಷ್ಟು ಮಂದಿ ನಿಜವಾದ ಅರ್ಥದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗುವಾಗ, ಎಲ್ಲ ಒಳ್ಳೆಯದು ಅಂತ ನಾವು ಹೇಳ್ತಾ ಇರುವುದರ ಹಿಂದೆ ಎಲ್ಲ ಒಂದು ಕೆಟ್ಟದಡಗಿದೆ. ನಾವು ಹೇಳ್ತೇವೆ, ನಾನು ಒಳ್ಳೆಯ ಕತ್ತಲೆ ಅಂತ ಹೇಳಿದ ಕೂಡಲೇ ಬೆಳಕಿನ ಬಗ್ಗೆ ನಮಗೆ ಒಂದು ಎಚ್ಚರ ಬಂದೇ ಬರ್ತದೆ. ಆದರೆ ಬೆಳಕಿನಲ್ಲಿರುವವರಿಗೆ ಸ್ವಲ್ಪ ಹೊತ್ತಾದ ನಂತರ ಕತ್ತಲೆ ಬರ್ತದೆ ಅನ್ನೋದರ ಬಗ್ಗೆ ಎಚ್ಚರ ಇರಲೇಬೇಕಾಗ್ತದೆ, ಎಚ್ಚರ ಇರಲೇಬೇಕಾಗ್ತದೆ. ಈ ಎಚ್ಚರ ನಮಗೆ ಇಲ್ಲದೇ ಇರುವಾಗ ಎಲ್ಲವೂ ಕೂಡ ಒಂದು ಒಂದು ಚಂದಕ್ಕೆ ಬೇಕಾಗಿ, ಒಂದು ನನ್ನ ಪ್ರೊಫೈಲ್ ಇಂಪ್ರೂವ್ ಆಗಲಿಕ್ಕೆ. ನಾನಿವತ್ತು ಬಂದು ಒಂದು ಸೆಷನ್ ಮಾಡಿದ್ದೇನೆ, ನನಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಾನು ಅಲ್ಲಿ ಹೋಗಿ ಒಂದು ಕ್ಲಾಸ್ ಮಾಡಿದೆ, ನನ್ನ ಬದುಕಿನಲ್ಲಿ ಏನು ಬದಲಾವಣೆ ಚೇಂಜ್ ಆಗಿದೆ, ಅಥವಾ ನಾವು ಇಂಥ ಕಡೆ ಕ್ಲಾಸ್ನಲ್ಲಿ ಹೋಗಿ ಅಟೆಂಡ್, ನಿಮಗೊಂದು ಸರ್ಟಿಫಿಕೇಟ್ ಸಿಗ್ತದೆ, ಆ ಸರ್ಟಿಫಿಕೇಟ್ನಿಂದ ನನ್ನ ಬದುಕು ಎಷ್ಟು ಚೇಂಜ್ ಆಗಿದೆ ಅಂತ ಆಲೋಚನೆ. ನೀವು ನೋಡಿ, ನಾನು ನಿಮಗೆ ಹೇಳಿದ್ದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೇನೆ, ಯಾಕೆಂದರೆ ಒಂದೊಂದು ಕೂಡ ಒಂದೊಂದು ತಿಂಗಳು ಚರ್ಚೆ ಮಾಡಿದರೂ ಕೂಡ ಮುಗಿಯದೇ ಇರುವಂಥದ್ದು. ನಮ್ಮ ಹಳ್ಳಿಯವರು, ನಮ್ಮ ಹಿರಿಯರು ಇಲ್ಲಿ ಮುಂದೆ ಕೂತಿದ್ದಾರೆ. ಹಾಗೆ ನಾನು ಅವರಿಗೆ ಹೇಳ್ತಾ ಹೋದರೆ, ಇಂದು ಏತು ಪಾತ್ರರಲ್ಲಿ ಮಾಸ್ಟರ್, ಇಂದುವೇ ವಿಷಯ ಏತಲ್ಲ ಪಾತ್ರರಲ್ಲಿ ಚರ್ಚೆಗೆ ನಾನು ನಿಮಗೆ ಬಿಟ್ಟರೆ ಆ ಚರ್ಚೆಯಲ್ಲಿ ಎಷ್ಟು ಬೇಕಾದರೂ ನೀವು ಮಾತಾಡ್ತೀರಿ, ಆದರೆ ಎಷ್ಟು ಬೇಕಾದರೂ ಹೋಗ್ತದೆ. ಚರ್ಚೆ ಮಾಡುವಷ್ಟು ಟೈಮ್ ಇಲ್ಲ, ಒಂದು ಗಂಟೆಯಲ್ಲಿ ಈ ಎಲ್ಲ ಸಂಗತಿಗಳು ನಿಮಗೆ ಜಸ್ಟ್ ಪ್ರೆಸೆಂಟ್ ಬಿತ್ತುತ್ತಾ ಹೋಗೋದು. ನಾನು ಎಲ್ಲ ಹಳ್ಳಿಯ ಜಸ್ಟ್ ಕರೆಂಟ್ ಈಗ ತಾನೇ ಕನೆಕ್ಷನ್ ಆದಂಥ

0: ಮನೆಗಳಲ್ಲಿ ಬಂದು ಕೂತಿದೆ ಒಂದು ತಡಪೆ. ನೀವು ಅದನ್ನು ಅವರಿಗೆ ತಡಪೆ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಯಾವುದು ಡಿ ಟಿ ಎಚ್, ನಿಮಗೆ ಗೊತ್ತಾಗಿದೆ. ಅದು ನಾವು ಮೊದಲು ಅದನ್ನು ಗೇರ್ಲಿಕ್ಕೆ ಯೂಸ್ ಮಾಡ್ತಿದ್ದ ಸಂಗತಿ, ಈಗ ಅದು ಮನೆ ಮೇಲೆ ಬಂದು ಕೂತಿದೆ. ಅವನಿಗೆ ಒಂದು ನೀವು ಹೇಳ್ತೀರಿ, ನಾನು ಇಕನಾಮಿಕ್ಸ್ನಲ್ಲಿ ಪಾಠ ಮಾಡಿದ್ರೆ ಅಷ್ಟು ಜನಕ್ಕೆ ಮಾರ್ಕೆಟಿಂಗ್ ಮಾಡಿದರು, ಹಳ್ಳಿ ಹಳ್ಳಿಗೆ ಹೋಗಿ ಮಾರಾಟ ಮಾಡಿದರು, ಅವನಿಗೆ ಎಷ್ಟು ಲಾಭ ಆಗಿದೆ, ಅದರಿಂದ ಎಷ್ಟು ನಷ್ಟ ಆಗಿದೆ ಅಂತ ಯಾರಾದರೂ ತಿಂಕ್ ಮಾಡ್ತೀರಾ? ಯಾರಾದರೂ ತಿಂಕ್ ಮಾಡ್ತೀರಾ?
1: ಇಷ್ಟವರೆಗೆ ಪ್ರೊಫೆಸರ್ ಜೋಸೆಫ್ ಎನ್ಎಂ ಇವರ ಮಾತುಗಳನ್ನು ಕೇಳಿದ್ರಿ. ಇವರ ಮಾತಿನ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಜನಧನಿ ನೇರ ಫೋನಿನ ಕಾರ್ಯಕ್ರಮ ಇದೇ ಸೋಮವಾರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ. ಭಾಗವಹಿಸುವ ಅತಿಥಿ ಶ್ರೀ ಜೋಸೆಫ್ ರೋಡ್ರಿಗಸ್, ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ವಿಭಾಗ. ಚರ್ಚಿಸುವ ವಿಷಯ ಭಾರತೀಯ ಅಂಚೆ ಕಚೇರಿಯ ಸವಲತ್ತುಗಳು. ತಪ್ಪದೇ ಕರೆ ಮಾಡಿ 6364240499 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಮುಂತಿ ಫೆಸ್ತ ಚದಿಸ ವಿಶೇಷ ಕಾರ್ಯಕ್ರಮ ನೀ ಆಳ್ದಿತ್ತ ಮನದಿಗ್ ಬಾಪ್ ಹೆನ್ರಿ ಸಲ್ಡಾನಾ ಜೇಸಾ ವಡಿಲ್ ಆಶಾ ಕಿರಣ್ ಜೆಸ್ವಿತ್ಗರ್ ಮಂಗಳೂರು. ಸೆಪ್ಟೆಂಬರ್ 8 ತಾರೀಕೇರ್ ಮುಂಗಳಾರ ದಿ ಸಕಳಿ 8:30 ಆನೆ ದೊನ್ಪರ ದೋನ್ವರ ಐಕುಂಕ್ ವಿಸರನ ಕತ್ ರೇಡಿಯೋ ಸಾರಂಗ 107.8 FM ರಂಗ್ ರಂಗಾಳ್ಚಿಣಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಜನಧನಿ ನೇರ ಫೋನಿನ ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ನಿಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಒಂದು ಉಪಯುಕ್ತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ನಮ್ಮ ಎಲ್ಲರಿಗೂ ಕೂಡ ಒಂದು ಅಗತ್ಯವಾಗಿ ಬೇಕಾಗಿರುವ ಕಾರ್ಯಕ್ರಮ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವಂತೂ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇರುವಂತಹ ಸವಲತ್ತುಗಳು, ಸೌಲಭ್ಯಗಳು, ಫೆಸಿಲಿಟೀಸ್ಗಳು, ಈ ಬಗ್ಗೆ ನಮಗೆ ಅತಿ ಅಗತ್ಯವಾದ ಮಾಹಿತಿ ಬೇಕಾಗಿದೆ. ನಾವೆನ್ನಿಸ್ತೇವೆ, ಪೋಸ್ಟ್ ಆಫೀಸಿಂದಾಗ ಕೇವಲ ಹೋಗಿ ಲೆಟರನ್ನು ಹಾಕುವುದು ಅಥವಾ ಬೇರೆಯವರಿಗೆ ತಲುಪ್ತದೆ ಅಥವಾ ಪೋಸ್ಟ್ ಕಾರ್ಡ್ಗಳನ್ನು ಹಾಕುವುದು ಅಥವಾ ಇನ್ವಿಟೇಷನ್ಗಳನ್ನು ಕಳಿಸೋದು ಅಲ್ಲ. ಭಾರತೀಯ ಅಂಚೆ ಇಲಾಖೆ ತುಂಬ ಅಥವಾ ದೊಡ್ಡ ಮಟ್ಟದಲ್ಲಿ ಸೇವೆಯನ್ನು ನೀಡ್ತಾ ಇದೆ. ಆಗಿರ್ಬೋದು ಇನ್ಶೂರೆನ್ಸ್ ಸೇವೆ, ಅದೇ ರೀತಿ ನಾವು ನೋಡಿರ್ಬೋದು ಪಾರ್ಸೆಲ್ ಸೇವೆ ಆಗಿರ್ಬೋದು, ಸ್ಕೀಮ್ಸ್ ಬೇರೆ ಬೇರೆ ಬೇರೆ ಬೇರೆ ರೀತಿಯ ಸ್ಕೀಮ್ಗಳಿವೆ. ಸೊ ಹೀಗಾಗಿ ಹೆಚ್ಚಿನವರಿಗೆ ಇದರ ಬಗ್ಗೆ ಅರಿವಿಲ್ವಾ ಅಥವಾ ಹೆಚ್ಚಿನವರು ಅದರ ಬಗ್ಗೆ ವಿಚಾರಿಸಲಿಕ್ಕೆ ಕೂಡ ಹೋಗುದಿಲ್ಲ. ನಾವು ಹೋಗುವುದು ಇನ್ನು ಪೆನ್ಷನ್ ಬೈದಿಂದ, ಇನ್ನು ಲೆಟರ್ ಬೈದಿಂದ, ಹೆಜ್ಜಿಂದ ಅವಲ್ದಿಲೆ ಮೂಲ್ದಿಲೆ, ಈ ರೀತಿ ನಾವು ಒಂದು ಅನುಭವ ಇಲ್ಲದಂತೆ ಮಾತಾಡುವಂಥ ವ್ಯಕ್ತಿಗಳಾಗಿದ್ದೇವೆ. ಸೊ ತುಂಬ ಜನರಿಗೆ ಇದರ ಬಗ್ಗೆ ಒಂದು ನಾಲೆಜ್ ಇಲ್ಲ. ಸೊ ಹಾಗಾಗಿ ಇವತ್ತು ಈ ಉಪಯುಕ್ತ ಮಾಹಿತಿಯನ್ನು ಭಾರತೀಯ ಅಂಚೆ ಇಲಾಖೆಯ ವಿಚಾರಕದ ಕುರಿತು ಮಾತಾಡಲು ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಒಂದು ಅಂಚೆ ಇಲಾಖೆಯ ಅಧೀಕ್ಷಕರಾಗಿರುವಂಥ, ಮಂಗಳೂರು ವಿಭಾಗದ ಅಧೀಕ್ಷಕರಾಗಿರುವಂಥ ಶ್ರೀ ಜೋಸೆಫ್ ರೋಡ್ರಿಗಸ್ ಇವರು. ಸೊ ಇವರು ಭಾರತೀಯ ಅಂಚೆ ಇಲಾಖೆಯಲ್ಲಿ ಕಳೆದ 31 ವರ್ಷದಿಂದ ಸೇವೆ ನೀಡಿದ್ದಾರೆ. ಕೇವಲ ಮಂಗಳೂರಲ್ಲ, ಮಂಗಳೂರಲ್ಲಿ ಆರಂಭಿಸಿದ ತಮ್ಮ ವೃತ್ತಿ ಜೀವನ ಬಾಗಲಕೋಟೆ, ಬೆಂಗಳೂರು ಮತ್ತು ರಾಜ್ಯದ ಕೆಲವು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ದುಡಿದು ಈಗ ಮಂಗಳೂರಿನಲ್ಲಿ ನಮ್ಮ ಬಲ್ಮಠದಲ್ಲಿರುವಂತಹ ಒಂದು ಅಂಚೆ ಇಲಾಖೆಯಲ್ಲಿ ಅವರು ಅಲ್ಲಿದ್ದಾರೆ. ಆದರೆ ಅವರು ಮಂಗಳೂರು ವಿಭಾಗಕ್ಕೇನೆ ಅಧೀಕ್ಷಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆ ಇವತ್ತು ಮಾತಾಡೋಣ. ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು, ಬೇರೆ ಬೇರೆ ಆದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲು ಪ್ರಯತ್ನ ಪಡ್ತೇನೆ. ಅಂಚೆ ಇಲಾಖೆಯ ಕುರಿತು ಯಾವುದಾದ್ರೂ ಡೌಟ್ಸ್ ಅಥವಾ ಇಲ್ಲಿನ ನಿಮ್ಮ ಪರಿಸರದಲ್ಲಿರುವ ಅಂಚೆ ಇಲಾಖೆ ನಿಮಗೆ ಕೊಡುವಂತಹ ಕೊಡುಗೆಗಳಾಗಿರ್ಬೋದು ಅಥವಾ ಏನಾದರೂ ನ್ಯೂನ್ಯತೆಗಳಿದ್ರು ಕೂಡ ಸರ್ ಹತ್ರ ಇವತ್ತು ನೀವು ಹೇಳಬಹುದು. ಖಂಡಿತವಾಗಿಯೂ ಅದರ ಬಗ್ಗೆ ಮುತುವರ್ಜಿ ವಹಿಸಿ ಆ ಕುರಿತು ಅವರು ಖಂಡಿತವಾಗಿಯೂ ನಿಮಗೆ ಅದರ ಸಲಹಾ ಸೂಚನೆಗಳನ್ನು ನೀಡಲಿಕ್ಕಿದ್ದಾರೆ. ಸೊ ಹಾಗಾಗಿ ಅವರ ಜೊತೆ ಮಾತಾಡಿ 6364240949 ಸಂಖ್ಯೆಗೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ಸರ್, ಇವತ್ತು ನೀವು ಭಾರತೀಯ ಅಂಚೆ ಇಲಾಖೆಯಿಂದ ಬಂದಿದ್ದೀರಿ. ಪ್ರತಿಯೊಬ್ಬರಿಗೂ ಅಂಚೆ ಇಲಾಖೆ ಅಂದರೆ ಅತ್ಯಂತ ಮುಖ್ಯವಾದದ್ದು, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಏನು ಹೇಳ್ತೇವೆ ನಾವು, ಅದು ಅಗತ್ಯವಾಗಿ ಬೇಕಿದ್ದು. ಒಂದು ಕಾಲ ಇತ್ತು, ನಾವು ಮನೆ ಮನೆಗೆ ಪ್ರತಿಯೊಬ್ಬರ ಸಂದೇಶವನ್ನು ಕಳಿಸಬೇಕಾದ್ರೆ ಕಾಗದದ ಒಂದು ಮೊರೆ ಹೋಗ್ತಾ ಇದ್ದೆವು. ಅಲ್ಲಿ ಬರೆದ ಪತ್ರ ಇಲ್ಲಿ ತಲುಪ್ತಿತ್ತು, ಇಲ್ಲಿ ಬರೆದ ಪತ್ರ ಅಲ್ಲಿ ತಲುಪ್ತಿತ್ತು. ಸೊ ಅಂಚೆ ಇಲಾಖೆ ಬಿಟ್ಟು ಬೇರೆ ಯಾವುದೇ ಒಂದು ಸೇವೆ ಇರಲಿಲ್ಲ. ಆನಂತರ ಟೆಲಿಗ್ರಾಮ್ ಎಲ್ಲ ಬಂತು ಆದರೂ ಕೂಡ. ಸೊ ಈಗ ಆಧುನಿಕತೆ ಬದಲಾಗಿದೆ, ಮೊಬೈಲ್ ಬಂದಿದೆ, ಕ್ಷಣಾರ್ಧದಲ್ಲಿ ನಾವು ಒಂದು ಫೋನ್ ಕಾಲಲ್ಲಿ ಮಾತಾಡಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತೇವೆ. ಆದರೆ ಎಲ್ಲದಕ್ಕೂ ಫೋನ್ ಕಾಲ್ ಸಾಧ್ಯ ಇಲ್ಲ, ಯಾಕೆಂದರೆ ಲೆಟರ್ಸ್ಗಳನ್ನು ಕಳಿಸಬೇಕಾದ್ರೆ, ಅಂದರೆ ಅಗತ್ಯವಾದ ಸರ್ಕಾರಿ ಲೆಟರ್ಸ್ಗಳನ್ನು ಕಳಿಸಬೇಕಾದ್ರೆ ಪೋಸ್ಟ್ ಆಫೀಸನ್ನೇ ಅವಲಂಬಿತವಾಗಿರಬೇಕು. ಆದರೂ ಕೂಡ ಆದರೆ ಮುಂಚೆ ಹೋಗ್ತಿದ್ದಂಥ ಮನೆ ಮನೆಗೆ ಹೋಗ್ತಿದ್ದಂಥ ಅಂದರೆ ಪತ್ರಗಳು ಒಬ್ಬರಿಂದ ಒಬ್ಬರಿಗೆ 1-to-1 ಕಮ್ಯುನಿಕೇಷನ್ಗೆ ಇರುವಂಥ ಅಥವಾ 1-to-family ಕಮ್ಯುನಿಕೇಷನ್ಗೆ ಇರುವಂಥ ಪತ್ರಗಳು ಸಂಖ್ಯೆ ಬಹುಮುಖ್ಯವಾಗಿ ನಾವು ನೋಡಿರ್ಬೋದು. ಈಗ ಒಂದು 20-30% ಮಾತ್ರ ಇರಬಹುದು, ಅಂದರೆ ದೂರದ ಊರಿಗೆ ಏನು ಅಲ್ಲಿ ಟೆಲಿಫೋನ್ ಸೌಲಭ್ಯ ಇಲ್ಲ ಅಥವಾ ಅಂಥ ಪ್ರದೇಶಗಳು. ಅದು ಬಿಟ್ಟು ಬೇರೆ ಕಡೆ ಅಂಚೆ ಇಲಾಖೆಯ ಸೇವೆಯಲ್ಲಿ ಇದೊಂದು ನಾವು ನೋಡಿರ್ಬೋದು, ಈಗ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ಅಭಿವೃದ್ಧಿ ಆಗಿದೆ. ಅದು ಬಿಟ್ಟು ಬೇರೆ ಏನು ವಿಭಾಗ ಸ್ಪೀಡ್ ಪೋಸ್ಟ್ ಅದೆಲ್ಲ ಅಂಚೆ ಇಲಾಖೆಯಿಂದಲೇ ಆಗಬೇಕಾಗಿದೆ. ಸರ್ ಹೇಳಿ, ಮೊದಲನೇದಾಗಿ ಭಾರತೀಯ ಅಂಚೆ ಇಲಾಖೆಯ ಒಂದು ಕುರಿತು ಸಂಕ್ಷಿಪ್ತವಾಗಿ ಹೇಳಬೇಕಾಗಿ.
1: ಭಾರತೀಯ ಅಂಚೆ ಇಲಾಖೆ ಹುಟ್ಟಿದ್ದು ಪತ್ರಗಳ ರವಾನೆಗೋಸ್ಕರ. ಅದರ ಹುಟ್ಟು ಇರುವುದೇ ಮೇಲ್ಸ್ ಅಂತ ನಾವು ಹೇಳ್ತೇವೆ ಪತ್ರಗಳ ಬಗ್ಗೆ. ಅದರ ನಂತರ ದಿನ ದಿನ ಭಾರತೀಯ ಅಂಚೆ ಇಲಾಖೆಯ ರೂಪುರೇಷೆ, ಅದರ ಕಾರ್ಯವೈಖರಿ ಎಲ್ಲ ಪ್ರತಿ ವರ್ಷಕ್ಕೆ ಅಥವಾ ಪ್ರತಿಯೊಂದು 10 ವರ್ಷಕ್ಕೊಂದು ಚೇಂಜ್ ಆಗಿದೆ, ಬದಲಾವಣೆ ಆಗಿದೆ. ಸೊ 1854 October 1 ಭಾರತೀಯ ಅಂಚೆ ಇಲಾಖೆ ಸಾರ್ವಜನಿಕೋಸ್ಕರ ಆರಂಭವಾಯಿತು. ಸಾಧಾರಣ 172 ವರ್ಷದ ಇತಿಹಾಸ ಇರುವ ಇಲಾಖೆ ಇವತ್ತು
0: ಸರ್ಕಾರಿ ಇಲಾಖೆ.
1: ಬ್ರಿಟಿಷರು ಇರುವಾಗ ಆರಂಭಿಸಿದ, ಈಸ್ಟ್ ಇಂಡಿಯಾ ಕಂಪನಿ ಇರುವಾಗ ಆರಂಭಿಸಿದ ಇಲಾಖೆ. ಅದಕ್ಕಿಂತ ಮುಂಚೆ ಕೂಡ ಅದು ಇತ್ತು. ಆದರೆ ಸಾರ್ವಜನಿಕವಾಗಿ ಪಬ್ಲಿಕ್ ಸರ್ವಿಸ್ಗೆ 1854 ಇದರ ಉದಯ ಆಯಿತು ಪಬ್ಲಿಕ್ ಸರ್ವಿಸ್ಗೋಸ್ಕರ. ಅವತ್ತಿಂದ ಇನಿಷಿಯಲ್ ಆಗಿ ಪತ್ರಗಳ ರವಾನೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಪಾರ್ಸೆಲ್ಗಳ ರವಾನೆ ಈ ಥರ ಇತ್ತು. ಬಿಟ್ಟರೆ ಅದರ ನಂತರ ಪೋಸ್ಟ್ ಆಫೀಸ್ ಆ್ಯಕ್ಟ್ 1856 ಬಂದು, ಅದರ ನಂತರ ಪೋಸ್ಟಲ್ ಸೇವಿಂಗ್ಸ್ ಬಂತು 1882. ಮತ್ತೆ ಪೋಸ್ಟಲ್ ಇನ್ಶೂರೆನ್ಸ್ ಕೂಡ ಬಂತು. ಇದೆಲ್ಲ ಸೇವೆಗಳು ಆವತ್ತೆ 1884 ಅಲ್ಲಿ ಇನ್ಶೂರೆನ್ಸ್ ಬಂದಿದೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ದೇಶದಲ್ಲಿ ಮೋಸ್ಟ್ಲಿ LIC ಗಿಂತ ಅತಿ ಹಿಂದಿನದ್ದು,
0: 140 ವರ್ಷ ಹಿಂದೆ.
1: ಹೌದು, ನಮ್ಮಲ್ಲಿ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿದೆ. ಅದು ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಅವತ್ತಿತ್ತು. ಮತ್ತೆ ದೇಶದಲ್ಲಿ ಮಹಿಳೆಗೆ ಒಂದು ಇನ್ಶೂರೆನ್ಸ್ ಕೊಟ್ಟ ಇಲಾಖೆ ಅಂದ್ರೆ ಪೋಸ್ಟ್ ಆಫೀಸ್. ಆದ್ದರಿಂದ ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಮೇಲ್ಸ್ ಜನಗಳು ಎನಿಸುತ್ತಾರೆ, ಇವತ್ತು ಪೋಸ್ಟ್ ಆಫೀಸ್ ಅಂದ್ರೆ ಬರೇ ಮೇಲ್ಸ್ ಲೆಟರ್ಗಳು ಮಾತ್ರ ಅಂತ.
0: ಪಟ್ಟಬಡಿ ಮಾಡೋದು ಮಾತ್ರ.
1: ಹೌದು, ಅದು ಇಲ್ಲ. ಇವತ್ತು ನೀವು ಹೇಳಿದಂಗೆ ಪತ್ರಗಳ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಪತ್ರಗಳಂದ್ರೆ ನಾನು ಹೇಳ್ತಾ ಇರೋದು ವೈಯಕ್ತಿಕ ಪತ್ರಗಳು. ಈಗ ಒಬ್ಬರಿಂದ ಒಬ್ಬರು ಲೆಟರ್ ಬರೆಯೋದು ಅದೆಲ್ಲ ಸಾಮಾನ್ಯವಾಗಿ ನಾನು ಇಲ್ಲ ಅಂತ ಹೇಳ್ಬೋದು, ಅಪರೂಪಕ್ಕೆ ಕೆಲವರು ಬರೀತಾರೆ. ಈಗ ನಾವು ಕೂಡ ಅದನ್ನು ಪ್ರಮೋಟ್ ಮಾಡ್ತೇವೆ. ರೀಸೆಂಟ್ ಆಗಿ ನಾವು ಡಿಜಿಟಲ್ ಡಿಟಾಕ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. ಎಲ್ಲರೂ ಇವತ್ತು ಸ್ಕ್ರೀನಲ್ಲೇ ಮೊಬೈಲಲ್ಲೇ ಇರ್ತಾರೆ. ಈಗ ಮೊಬೈಲಲ್ಲಿ ಒಂದು ಮೆಸೇಜ್ ಕಳಿಸೋದು ಒಂದು ಪತ್ರದಲ್ಲಿ ಬರೆದು ಕಳಿಸೋದಕ್ಕೆ ವ್ಯತ್ಯಾಸ ಇದೆ. ಯಾಕೆಂದ್ರೆ ಇಲ್ಲಿ ಪತ್ರದಲ್ಲಿ ಬರೆಯುವಾಗ ನಾವೊಂದು ನಮ್ಮ ಮನಸ್ಸನ್ನು ಅಲ್ಲಿ ಅಲ್ಲಿ ಮೈಂಡ್ ಇಂದ ನಮ್ಮ ವರ್ಡ್ಗಳು ಬರ್ತವೆ. ಆದ್ರೆ ಇಲ್ಲಿ ಈಗ ಎಐಯಲ್ಲೇ ಬಂದ್ಬಿಟ್ಟಿದೆ, ಕಾಪಿ ಪೇಸ್ಟ್ ಆಗೋ ವಿಚಾರ ಇದೆ ಈ ವಾಟ್ಸಪ್ ಮೆಸೇಜ್ಗಳಲ್ಲೆಲ್ಲ. ಇಲ್ಲಿ ಪತ್ರಗಳಂದ ಮೇಲೆ ಒಬ್ಬ ಮನುಷ್ಯ ತನ್ನ ಮನಸ್ಸಿಂದ ಮನದಾಳದ ಒಂದು ಭಾವನೆಗಳನ್ನು ಅಲ್ಲಿ ವ್ಯಕ್ತ ಮಾಡ್ತಾರೆ, ಅದು ಇನ್ನೊಬ್ಬರಿಗೆ ತಲುಪಿಸ್ತೇವೆ. ಇದರಿಂದ ಇವತ್ತು ಆ ಭಾವನೆಗಳು ಎಕ್ಸ್ಚೇಂಜ್ ಆಗಲಿಕ್ಕೆ ಆಸ್ಪದ ಇದೆ ಲೆಟರ್ಗಳಲ್ಲಿ. ಆದರೆ ಇವತ್ತು ಜನಗಳು ತುಂಬ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಶಾಲೆ ಮಕ್ಕಳಿಗೆ ಇರ್ಬೋದು ಅಲ್ಲೆಲ್ಲ ಒಂದು ಲಿಟ್ರೇಟಿಂಗ್ ಕಾಂಪಿಟೇಷನ್ ಈ ಥರ ಎಲ್ಲ ನಾವು ಮಾಡ್ತಾ ಇದ್ದೇವೆ ಅಲ್ಲಿ. ಆದ್ದರಿಂದ ಇಲಾಖೆಗೆ ಅದರಿಂದ ದೊಡ್ಡ ಲಾಭವಿದೆ ವಿಚಾರ ಅಂತ ನಾವು ಹೇಳ್ತಾ ಇಲ್ಲ. ಇದೊಂದು ಸೋಷಿಯಲ್ ರಿಫಾರ್ಮ್ ಥರ ಮಾಡಲಿಕ್ಕೆ ನಾವು ಹೊರಡ್ತಿದ್ದೇವೆ. ಆದರೆ ಇವತ್ತು ನಮಗೆ ಇರೋದು ಮೇಲ್ ಅಂದರೆ ಕಮರ್ಷಿಯಲ್ ಮೇಲ್. ನಿಮಗೆ ಹೇಳಬೇಕಾದ್ರೆ ಮಂಗಳೂರಲ್ಲಿ ಈಗ ಹತ್ತಿರದಲ್ಲಿ ಮಣಿಪಾಲ ಪ್ರೆಸ್ ಇದೆ. ಮಣಿಪಾಲ ಪ್ರೆಸ್ ಎಂಬುದು ದೊಡ್ಡ ಪ್ರೆಸ್, ಅದು ಒಂದು ಒಂದು ವರ್ಲ್ಡ್ ಕ್ಲಾಸ್ ಪ್ರೆಸ್ ಇದೆ. ಅಲ್ಲಿ ವಿವಿಧ ರೀತಿಯ ಲೆಟರ್ಗಳು ಅಥವಾ ಆಧಾರ್ ಕಾರ್ಡ್ಗಳು ATM ಕಾರ್ಡ್ಗಳು ಈ ಥರ ಪ್ರಿಂಟ್ ಆಗ್ತಿವೆ ನ್ಯಾಷನಲ್. ಅದೊಂದು ಸೆಕ್ಯೂರಿಟಿ ಪ್ರೆಸ್ ಇದ್ದಂಗಿದೆ ಅದು. ಅಲ್ಲಿ ಪ್ರಿಂಟ್ ಆದ ಬ್ಯಾಂಕಿನ ಯಾವುದೇ ಈ ಥರ ಲೆಟರ್ಗಳು ಸುಮಾರು ನಮಗೆ ಪರ್ ಡೇ 8 ಟನ್ನಷ್ಟು ಮೇಲ್ ನಮಗೆ ಬರ್ತಾ ಇದೆ ನಮ್ಮ ಇಲಾಖೆ. ಈ ಥರ ಪ್ರೆಸ್ಗಳು ಭಾರತದಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರದೇಶಗಳೆಲ್ಲ ನಗರಗಳು ಇವೆ. ಸೊ ಇಂಥ ಮೇಲ್ಗಳನ್ನ ನಾವೇ ಹ್ಯಾಂಡಲ್ ಮಾಡ್ತಿದ್ದೇವೆ. ಸೊ ನಾವು ಇಲ್ಲಿಂದ ಡೈರೆಕ್ಟ್ ಟು ಡೆಸ್ಟಿನೇಷನ್ ಅಂತ ಫ್ಲೈಟ್ಗಳಲ್ಲಿ ಸಾಮಾನ್ಯವಾಗಿ ನಾವು ಇಂಡಿಗೋ ಏರ್ಲೈನ್ಸ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಪ್ರತಿದಿನ ಈ 8 ಟನ್ 10 ಟನ್ ಮೇಲ್ಸ್ ನಮ್ಮ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ದೇಶಾದ್ಯಂತ ಹೋಗ್ತಾ ಇದೆ.
0: ಓಕೆ,
1: ಅದರಿಂದ ವೈಯಕ್ತಿಕ ಮೇಲ್ ಇವತ್ತು ಕಡಿಮೆ ಆಗಿದೆ, ಖಂಡಿತ ಹೌದು. ಮೊಬೈಲ್ ಈಗ ಇದರಿಂದಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಮೊಬೈಲ್ ಇವತ್ತು ಇವತ್ತು AI ಬಂದಿದೆ. ಎಲ್ಲ ರೀತಿಯ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಲ್ಲಿ ನಮ್ಮ ಪತ್ರ ಸಂಖ್ಯೆ ವೈಯಕ್ತಿಕ ಕಡಿಮೆ ಆಗಿದೆ, ಹೌದು. ಆದರೆ ನಾವು ಇವತ್ತು ಪಾರ್ಸೆಲ್ಗೆ ಕೂಡ ತುಂಬಾ ಒತ್ತು ನೀಡುತ್ತಿದ್ದೇವೆ. ಇವತ್ತು ಇ ಕಾಮರ್ಸ್ ಯುಗ ಆಗಿದೆ, ಜನಗಳು ಪಾರ್ಸೆಲ್ ತರಿಸೋದು. ನೀವು ಅಮೆಝಾನ್ ಅಲ್ಲಿ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಂತ ಪಾರ್ಸೆಲ್ಗಳು ಅಥವಾ ಜನರಿಂದ ಸಣ್ಣ ಒಂದು ಉದ್ಯಮ ಸ್ಟಾರ್ಟ್ ಮಾಡೋರು, ಆನ್ಲೈನ್ ಬಿಸ್ನೆಸ್ ಮಾಡೋರು, ತುಂಬಾ ಈ ತರ ಬಟ್ಟೆ ವ್ಯಾಪಾರ ಇರ್ಬೋದು ಈ ತರ ಆನ್ಲೈನ್ ಮಾಡೋರು ನಮ್ಮ ಇಲಾಖೆಯ ಆನ್ಲೈನ್ ಸಿಸ್ಟಮ್ ಅನ್ನು ಕೂಡ ಬಳಸ್ತಿದ್ದಾರೆ. ಇವತ್ತು ನಮ್ಮಲ್ಲಿ ಅಮೆಝಾನ್ ಟೈಪ್ ಅಲ್ಲಿ ಇವತ್ತು ನೀವು ಡೆಲಿವರೀಸ್ ಇದೆ, ನೀವು ಪಾರ್ಸೆಲ್ಗಳನ್ನ ಕಳಿಸಬಹುದು. ಅದರ ಪೇಮೆಂಟ್ ಅನ್ನು COD ಅಂತ ಹೇಳ್ತೇವೆ, ಕ್ಯಾಶ್ ಆನ್ ಡೆಲಿವರಿ, ಅದನ್ನು ಪಡೆಯಬಹುದು. ಪ್ರತಿ ಹಳ್ಳಿಗಳಲ್ಲಿ ಕೂಡ ಈ ತರ ನಮ್ಮಲ್ಲಿ ವ್ಯವಸ್ಥೆ ಇದೆ.
0: ಓಕೆ ಸರ್, ಈಗ ಕೇಳಬೇಕು, ಪತ್ರ ವೈಯಕ್ತಿಕವಾದ ಒಂದು ವಿಚಾರಕ್ಕೆ ಬರೋದಾದ ಅದು ಕ್ಷೀಣಿಸಿರಬಹುದು, ಆದ್ರೆ ಮ್ಯಾಗಝಿನ್ಸ್ ಲೈಕ್ ಪಾಕ್ಷಿಕ, ಸಾಪ್ತಾಹಿಕ ಅಥವಾ ಮಾಸಿಕ, ಈ ಮ್ಯಾಗಝಿನ್ಸ್ಗಳು ತುಂಬಾ ಆಗ್ತವೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ. ಅದು ಇನ್ನೂ ಕೂಡ ಪೋಸ್ಟ್ ಆಫೀಸ್ ಅನ್ನೇ ನೆಚ್ಚಿಕೊಂಡಿದೆ, ಒಂದೇ ನಾವು ನೋಡಿರ್ಬೋದು, ಇಂಥ ಒಂದು ವ್ಯವಸ್ಥೆಯನ್ನು ಬಳಸ್ತಾ ಇದೆ. ಏನೇಳಿ?
1: ಖಂಡಿತ, ಈ ಬಗ್ಗೆ ನಾನು ನಿಮಗೆ ಈ ನೀವು ವಿಚಾರ ಹೇಳಿದ್ದಕ್ಕೆ ಹೇಳಬೇಕಂತ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಈ ವೀಕ್ಲಿ ಮ್ಯಾಗಝಿನ್ಸ್, ಅಂದ್ರೆ ನಾವು ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ ಅಂತ ಹೇಳ್ತೇವೆ. ಈಗ ಪತ್ರಗಳಲ್ಲಿ ಈ ತರ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ ಮತ್ತೆ ಈ ತರ ಪೀರಿಯಡಿಕಲ್ ಎರಡು ವಿಧ ಇದೆ. ಪ್ರತಿಯೊಂದು ಪೀರಿಯಡಿಕಲ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಪ್ರೆಸ್ ಆಲ್ ಇಂಡಿಯಾ, ಇದರಲ್ಲಿ ಅವರು ರಿಜಿಸ್ಟರ್ ಮಾಡಬೇಕು. ಅವರು ರಿಜಿಸ್ಟರ್ ಮಾಡಿದ ನಂತರ ನಮ್ಮ ಇಲಾಖೆಯಲ್ಲಿ ಪುನಃ ರಿಜಿಸ್ಟರ್ ಮಾಡಿದರೆ 7 ದಿವಸಗಳ ಒಳಗೆ ಯಾವುದು ನ್ಯೂಸ್ ಪೇಪರ್ ಇರ್ಬೋದು, ಒಂದು ಮ್ಯಾಗಝಿನ್ ಇರ್ಬೋದು ಪೋಸ್ಟ್ ಆಗ್ತದೆ, ಅಂದರೆ ವೀಕ್ಲಿ ಮ್ಯಾಗಝಿನ್, ಅದಕ್ಕೆ ಒಂದು ಸ್ಪೆಷಲ್ ಕನ್ಸೆಷನ್ ಇದೆ. ಅದು ಬಹುಶಃ ದೇಶದಲ್ಲಿ ಇವತ್ತು ನಿಮಗೆ ಹೇಳಬೇಕಾದ್ರೆ 25 ಪೈಸೆಗೆ ಇವತ್ತು ಮೌಲ್ಯ ರಿಸರ್ವ್ ಬ್ಯಾಂಕಲ್ಲಿ ಅದಕ್ಕೆ ಇಲ್ಲ. ಆದರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ
0: 25 ಪೈಸೆಯಲ್ಲಿ
1: ಅದು ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. 50 ಗ್ರಾಮ್ವರೆಗೆ ಒಂದು ಮ್ಯಾಗಝಿನ್ ಅನ್ನು ಇವತ್ತು ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಕಡೆಯಲ್ಲಿ ಪ್ರತಿಯೊಂದು ಧರ್ಮದವರು ಅಥವಾ ಪ್ರತಿಯೊಂದು ಸಮಾಜದ ಒಂದೊಂದು ಸಂಘದವರು ಆ ತರ ಒಂದು ಇನ್ಸ್ಟಿಟ್ಯೂಷನ್ಗಳು ಈ ತರ ಒಂದು ಮ್ಯಾಗಝಿನ್ಗಳು ನಡೆಸುವರು 25 paisa ಇವತ್ತು ಪೋಸ್ಟ್ ಮಾಡಲಿಕ್ಕೆ ನಮ್ಮ ಅಂಚೆ ಇಲಾಖೆ ಅದನ್ನು ಅಂದ್ರೆ ಸರ್ಕಾರದ ವತಿಯಿಂದ ಈ ತರ ಒಂದು ತುಂಬಾ ಡಿಸ್ಕೌಂಟೆಡ್ ರೇಟ್ ಆಗಿ ಅದೊಂದು ಅವಕಾಶ ಕೊಟ್ಟಿದೆ. ಸೊ 25 paisa ಬಹುಶಃ ನಿಮ್ಗೆ ಇವತ್ತು ಎಂಥದ್ದೂ ಒಂದು ಸಿಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಭಾರತೀಯ ಅಂಚೆ ಇಲಾಖೆ ಈ 7 ದಿವಸಗಳ ಒಳಗೆ ಪೋಸ್ಟ್ ಆಗುವ ಒಂದು ನ್ಯೂಸ್ ಪೇಪರ್ ಇರ್ಬೋದು, ಒಂದು ಮ್ಯಾಗಝಿನ್ ಇರ್ಬೋದು, ಅಥವಾ ಯಾವುದೇ ಒಂದು ಪತ್ರಗಳು ಇರ್ಬೋದು, ಅಂದ್ರೆ ಅದು ಮ್ಯಾಗಝಿನ್ಸ್ ಅಂತ ನಾವು ಹೇಳ್ತೇವೆ, ಪೇಪರ್ಗಳಿರ್ಬೋದು. ಈಗ ಡೈಲಿ ಪೇಪರ್ಗಳು ಕೆಲವು ಪಬ್ಲಿಷ್ ಆಗ್ತಿದ್ದೇವೆ, ಈವ್ನಿಂಗ್ಸ್ ಮಾರ್ನಿಂಗ್ಸ್ ಡೈಲೀಸ್ ಎಲ್ಲ, ಅದೆಲ್ಲ 25 paisa ಪೋಸ್ಟ್ ಆಗ್ತೇವೆ. ಅದೇ ರೀತಿ ನೀವು ಮಂತ್ಲಿ ಮ್ಯಾಗಝಿನ್ಸ್ ಅಥವಾ ಫೋರ್ಟ್ ನೈಟ್ಲಿ ಮ್ಯಾಗಝಿನ್ಸ್ ಈ ತರ 15 ದಿನಗಳೇ ಒಮ್ಮೆ ಪಬ್ಲಿಷ್ ಆಗೋದಕ್ಕೆ ಒಂದು ಪೀರಿಯಡಿಕಲ್ ಅಂತ ರೇಟ್ ಇದೆ, ಅದಕ್ಕೆ ಒಂದು 2 rupees ವೆಚ್ಚದಲ್ಲಿ ದೇಶಾದ್ಯಂತ ಅವರು ಮಾಡಬಹುದು. ಇದು ನಾನು ಹೇಳುದು ಅನ್ರಿಜಿಸ್ಟರ್ಡ್ ಅಂತ, ಅದಕ್ಕೆ ಯಾವುದೇ ರೀತಿಯ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಇರುವುದಿಲ್ಲ. ಆದರೆ ಟ್ರ್ಯಾಕಿಂಗ್ ನಿಮ್ಗೆ ಬೇಕಾದ್ರೆ ಮ್ಯಾಗಝಿನ್ ಪೋಸ್ಟ್ ಅಂತ ನಾವೊಂದು ಇಲಾಖೆಯಿಂದ ಆಪ್ಷನ್ಸ್ ಕೊಟ್ಟಿದ್ದೇವೆ, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅಂಥವ್ರು ಕೂಡ ಅದನ್ನು ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಕೂಡ ಈಗ ಇಂಡಿಯಾ ಟುಡೇ ಇದೆ, ವೀಕ್ಲಿ ಮ್ಯಾಗಝಿನ್ಸ್ ಇಂಥವರೆಲ್ಲ ಅದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಕೂಡ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ ಅದಕ್ಕೆ.
0: ಸೊ ಆದಿತ್ಯ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದೀರಿ ಸರ್. ಈಗ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಬರೋಣ. ನಾವು ಹೇಳ್ತೇವೆ LIC ಅಂತ ಇನ್ಶೂರೆನ್ಸ್ ಇದೆ, ಅಥವಾ ಬೇರೆ ಬೇರೆ ಒಂದು ಪ್ರೈವೇಟ್ ಕಂಪನಿಗಳ ಇನ್ಶೂರೆನ್ಸ್ ಇದೆ. ಪೋಸ್ಟ್ ಆಫೀಸ್ ಕೂಡ ಈಗ ಇನ್ಶೂರೆನ್ಸ್ ಕ್ಷೇತ್ರಕ್ಕೆ ಇಳಿದಿದೆ, ಆದರೆ ಮೊದಲನೇದಾಗಿ ಇಳಿದಿತ್ತಂತ ಈಗ ನಮಗೆ ಗೊತ್ತಾದಂತ ವಿಚಾರ. ಸೊ ಈಗಿನ ಪೋಸ್ಟ್ ಆಫೀಸ್ ಅಥವಾ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಇರುವಂತಹ, ನಾನು ಮೊದಲಿಗೆ ಬರೋದು ಲೈಫ್ ಇನ್ಶೂರೆನ್ಸ್ ಕಡೆಗೆ, ನಂತರ ಹೆಲ್ತ್ ಇನ್ಶೂರೆನ್ಸ್ ಕಡೆಗೆ ಹೋಗ್ತೇನೆ ಸರ್. ಯಾವ ವ್ಯವಸ್ಥೆಯನ್ನು ಭಾರತೀಯ ಅಂಚೆ ಇಲಾಖೆ ಜನರಿಗೆ ಜೀವ ವಿಮೆಯನ್ನು ನೀಡ್ತಾ ಇದೆ ಸರ್?
1: ಸರ್, ಭಾರತೀಯ ಅಂಚೆ ಇಲಾಖೆ ಮೊದಲನೇದಾಗಿ 1 February 1884 PLI ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಅದು ಬರೀ ಸರ್ಕಾರಿ ನೌಕರಿಗೆ ಮಾತ್ರ ಸೀಮಿತವಾಗಿತ್ತು ಆಗಿನ ಕಾಲದಲ್ಲಿ. ಅದರ ನಂತರ ಅದನ್ನು ಈ ಸರ್ಕಾರಿ ಸ್ವಾಮ್ಯದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ಎಕ್ಸ್ಟೆಂಡ್ ಆದೆವು. ಅದರಂತೆ ಬಹುಕಾಲವರೆಗೆ ಅದು ಆಗಿನೇ ಇತ್ತು, ಹಾಗೇನೇ ಇತ್ತು. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸುಮಾರು 10 ಹಿಂದೆ ಅದನ್ನು ಪ್ರೊಫೆಷನಲ್ಸ್ಗೆ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪ್ರೊಫೆಷನಲ್ಸ್ ಅಂದ್ರೆ ಇಂಜಿನಿಯರ್ಸ್, ಡಾಕ್ಟರ್ಸ್, ಲಾಯರ್ಸ್, ಆರ್ ಎನಿ ಚಾರ್ಟೆಡ್ ಅಕೌಂಟೆಂಟ್ಸ್, ಎನಿಬಡಿ ಫಾರ್ ದಟ್ ಮ್ಯಾಟರ್, ಈವನ್ ನರ್ಸಸ್ ಆಲ್ಸೋ ಹೂ ಆರ್ ಪ್ರೊಫೆಷನಲ್ಸ್, ಈವನ್ ITI ಮಾಡಿದವರು ಈ ತರ ಒಂದು ಫೀಲ್ಡ್ ಅಲ್ಲಿ ಇದ್ದಾರೆ,
0: ಸಂಸ್ಥೆಗಳಲ್ಲಿ ಕೆಲಸ ಮಾಡುವ,
1: ಹೌದು, ಎಲ್ಲರಿಗೂ, ಅವರಿಗೆಲ್ಲ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ. ಸೊ ಅದರ ನಂತರ 1995 ಏನಾಯ್ತಂದ್ರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಹಳ್ಳಿ ಪ್ರದೇಶದಲ್ಲಿ ಇರುವವರಿಗೆ ನಾವು ಇನ್ಶೂರೆನ್ಸ್ ಅನ್ನು ಓಪನ್ ಅಪ್ ಮಾಡಿದ್ದೇವೆ
0: ಗ್ರಾಮೀಣ
1: ಪ್ರದೇಶದಲ್ಲಿ. ಸೊ ಯಾರೆಲ್ಲ ವಿಲೇಜ್ ಪಂಚಾಯತ್ ಲಿಮಿಟ್ಸ್ ಅಲ್ಲಿ ಇರ್ತಾರೆ, ಅರ್ಬನ್ ಅವರಿಗೆ ಇರಲಿಲ್ಲ. ಸೊ ಅದನ್ನು ಅವರಿಗೆ ನಾವು ಎಕ್ಸ್ಟೆಂಡ್ ಮಾಡಿದ್ವಿ 1995 ಅವರಿಗೆ ಲಿಮಿಟ್ ಒಂದು 10 lakh ಮಾತ್ರ, ವೆರೆಸ್ PLI ಈ ತರ ಪ್ರೊಫೆಷನಲ್ ಗೆ 50 lakh ಸೀಮಿತವಾಗಿ ನಾವು ಸಮ್ ಇಶ್ಯೂರ್ಡ್ ಆ ತರ ಮಾಡ್ಲಿಕ್ಕೆ ಆಗುತ್ತೆ 18-55 ಒಳಗಿನವರಿಗೆ. ಸೊ ಈ ಹಳ್ಳಿಯಲ್ಲಿದ್ದವರಿಗೆ ಮಾತ್ರ 10 lakh ಅಂದ್ರೆ ಇನ್ಶೂರೆನ್ಸ್. ಆದರೆ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಇವತ್ತು ಕೂಡ 100% ಅಥವಾ 50% ಜನರಿಗೂ ಇವತ್ತು ರೀಚ್ ಆಗಲಿಲ್ಲ. ಅದಕ್ಕೋಸ್ಕರ ಕಳೆದ ತಿಂಗಳಲ್ಲಿ ನಮ್ಮ ಇಲಾಖೆಯು ಈಗ ಫರ್ದರ್ ಅಂತ ಓಪನ್ ಅಪ್ ಮಾಡಿ ಈ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಏನಿದೆ ನಾವು RPL ಅಂತ ಹೇಳ್ತಿದ್ದೇವೆ, ಅದನ್ನು ಇವತ್ತು ಎಲ್ಲ ಸಾರ್ವಜನಿಕ ಅಂತ ಎಕ್ಸ್ಟೆಂಡ್ ಮಾಡಿಬಿಟ್ಟಿದೆ. ಅದು ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಈಗ ರೂರಲ್ ಪೋಸ್ಟಲ್ ಲೈಫ್
0: ಇನ್ಶೂರೆನ್ಸ್
1: ಅಂದ್ರೆ 18-55 ಅವರುಗಳು ಅವ್ರ ಜಸ್ಟ್ ಒಂದು ಬ್ಯಾಂಕ್ ಅಕೌಂಟ್ ಅವ್ರ ಹತ್ರ ಅಥವಾ ಪೋಸ್ಟ್ ಆಫೀಸ್ನ ಅಕೌಂಟ್ ಇದ್ರೆ ಆಯ್ತು. ಸಪೋಸ್ ಅವರಲ್ಲಿ ಅಕೌಂಟ್ ಇಲ್ಲದ್ರೆ ಒಂದು ಅಕೌಂಟ್ ಮಾಡಿ ಅವ್ರು ನಮ್ಮಲ್ಲಿ ಇನ್ಶೂರೆನ್ಸ್ ಪಡ್ಕೊಳ್ಬಹುದು. ಇದರಲ್ಲಿ ಒಂದು ವಿಶೇಷತೆ ಅಂದ್ರೆ ನಮ್ಮ ಇನ್ಶೂರೆನ್ಸ್ ಇದು ತುಂಬಾ ಬೋನಸ್ ಜಾಸ್ತಿ, ಅದೇ ರೀತಿ ಪ್ರೀಮಿಯಂ ಕಟ್ಟಲಿಕ್ಕೆ ಕಡಿಮೆ. ನೀವೊಂದು ಸುಮಾರು 20 ಒಂದು ಇನ್ಶೂರೆನ್ಸ್ ತಗೊಳ್ತೀರಾದ್ರೆ ನೀವು ಅದನ್ನು ಪ್ರೈವೇಟ್ ಇನ್ಶೂರೆನ್ಸ್ ನೊಟ್ಟಿಗೆ ಅಂದ್ರೆ LIC ಅಥವಾ ಯಾವುದೇ ರೀತಿಯ ಇದಕ್ಕೆ ಅಂತ ಸ್ಕೀಮ್ ನೊಟ್ಟಿಗೆ ಕಂಪೇರ್ ಮಾಡಬಹುದು. ಕೆಲವುದರಲ್ಲಿ ನಿಮಗೆ ಇನ್ಸೆಂಟ್ ಇದು ಜಾಸ್ತಿ ಸಿಗಬಹುದು, ಯಾಕೆಂದ್ರೆ ಮಾರ್ಕೆಟ್ ಓರಿಯೆಂಟೆಡ್ ಆಗಿ ಕೆಲವು ಇರ್ತವೆ. ನಮ್ದು ಆ ತರ ಅಲ್ಲ, ಯಾವುದೇ ಮಾರ್ಕೆಟ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಲಿಂಕ್ ಆಗಿ ನಮ್ದು ಯಾವುದೋ ಸ್ಕೀಮ್ಗಳು ಇರುವುದಿಲ್ಲ. ಆದ್ದರಿಂದ ನಮ್ಮಲ್ಲಿ ಒಂದು ಬೋನಸ್ ಒಂದು ಸಾಧಾರಣವಾಗಿ ಕಂಪೇರ್ ಮಾಡಿದ್ರೆ ಆ ಸ್ಕೀಮ್ಗಳಿಗೆ ಜಾಸ್ತಿ ಆಗಿರ್ತದೆ, ಮತ್ತೆ ಅವ್ರು ಕಟ್ಟುವ ಹಣ ಕಡಿಮೆ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಯಾರೇ ದೊಡ್ಡ ಏಜೆಂಟ್ಗಳು ಆ ತರ ತುಂಬಾ ಲುಕ್ರೇಟಿವ್ ಕಮಿಷನ್ ತರ ಇರುವುದಿಲ್ಲ. ನಮ್ದೇ ಸ್ಟಾಫ್ಗಳು ಈ ತರ ಕ್ಯಾನ್ವಾಸ್ ಮಾಡಿ ಮಾಡುವಂತಿದೆ, ಆದ್ರೆ ಆಪರೇಟಿಂಗ್ ಕಾಸ್ಟ್ ತುಂಬಾ ಕಡಿಮೆ ಇರ್ತದೆ, ಅದರಿಂದ ಅದರ ಲಾಭಾಂಶ
0: ಬಗ್ಗೆ ಐಡಿಯಾಸ್ ಕೊಡುವುದಾದ್ರೆ ಒಂದು ಚಿಕ್ಕದಾಗಿ ಒಂದು ಇನ್ಶೂರೆನ್ಸ್ ಮಾಡುವುದಾದ್ರೆ ಯಾರಿಗಾದ್ರೂ ಒಂದು ಎನಿವೇಸ್
1: ಓಕೆ ಸುಮಾರು ನಾನು ನಿಮಗೆ ಹೇಳಬಹುದಾದ್ರೆ ಈಗ 18-55 ಮಾಡಬಹುದು. ನಮ್ಮ ಒಂದು ಇದ್ರ ಪ್ರಕಾರ ಒಂದು 10 lakh ಸಮ್ ಇಶ್ಯೂರ್ಡ್ ಮಾಡಬಹುದು. ನೀವೊಂದು 30 ಒಂದು 5 lakh ಸಮ್ ಇಶ್ಯೂರ್ಡ್ ತಗೊಳ್ತೀರಾದ್ರೆ ನೀವು 5 lakh ಪ್ರೀಮಿಯಂ ಕಟ್ಟುವುದಿಲ್ಲ. ಅದಕ್ಕೆ ನೀವು ಸಾಧಾರಣ 4-4.5 ಲಕ್ಷ ಒಳಗೆ ಪ್ರೀಮಿಯಂ ಕಟ್ತೀರಾ, ಬಟ್ ನಿಮ್ಗೆ ಸಿಗುವಾಗ ಅದು 10 ಲಕ್ಷಕ್ಕಿಂತ ಡಬಲ್ ಆಗಿ ಸಿಗುತ್ತೆ. ಆಲ್ಮೋಸ್ಟ್ 20 ವರ್ಷದ ಟರ್ಮ್ ಅಲ್ಲಿ ನಿಮ್ಗೆ ಅದು 5 ಲ್ಯಾಕ್ಸ್ ಸಮ್ಮೇಶ್ಯೂರ್ಡ್ ಅಂತ ಇದೆ, ಅದು ನಿಮ್ಗೆ 10 ಲ್ಯಾಕ್ಸ್.
0: ತಿಂಗಳಿಗೆ ಎಷ್ಟು ಕಟ್ಟಲಿಕ್ಕೆ ಬರುವುದು?
1: ತಿಂಗಳಿಗೆ ಸಾಧಾರಣ ಅವರಿಗೆ ಒಂದು 3-4 ಸಾವಿರ, ಡಿಪೆಂಡ್ಸ್ ಆನ್ ದೇರ್ ಏಜ್. ಅದು ಬರುದು ಅವರ ಏಜಿನ ಮೇಲೆ ಪ್ರೀಮಿಯಂ ಹೋಗುತ್ತೆ. ಮತ್ತೆ ನಿಮ್ಗೆ 20 ವರ್ಷಕ್ಕಿಂತ ಟರ್ಮ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಲಾಭ ಜಾಸ್ತಿ ಇರ್ತದೆ. ಸೊ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಈಗ ನಾವು ತುಂಬಾ ಅದನ್ನು ನಮಗೂ ಟಾರ್ಗೆಟ್ಸ್ ಇದೆ. ಎಲ್ಲಾ ಕಡೆ ನಾವು ಸ್ಟಾಫ್ಗೆ ಹೇಳಿದ್ದೇವೆ, ಪ್ರತಿಯೊಬ್ಬರಿಗೆ ನಾವು ಈ ತರ ಟಾರ್ಗೆಟ್ ಕೊಟ್ಟು ಪ್ರತಿ ಜನರಿಗೆ ನಾವು ರೀಚ್ ಮಾಡಬೇಕು ಅಂತ ಒಂದು ಉದ್ದೇಶ ನಮ್ಮ
0: ಇಲಾಖೆ. ಮಾಹಿತಿ ಕೂಡ ಕೊಡುವುದಂತೂ ಅಗತ್ಯದ ವಿಷಯ.
1: ನಾವು ತುಂಬಾ ವಿಚಾರಗಳನ್ನು ಈ ತರ ಸೂಕ್ತ ಜಾಗದಲ್ಲಿ ಎಲ್ಲ ಈ ತರ ಸಿಗುವಾಗ ನಾವು ಅದನ್ನು ಹೇಳ್ತೇವೆ. ಈವನ್ ಹಳ್ಳಿಗಳಲ್ಲಿ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ನಮ್ಮ ಮಾರ್ಕೆಟಿಂಗ್ ಟೀಮ್ ಅವರು ಇನ್ಸ್ಟಿಟ್ಯೂಷನ್ಗಳಿಗೆ ಒಂದು ನಾವು ಪತ್ರ ಬರೆದು ಅವರಿಂದ ಒಂದು ಪರ್ಮಿಷನ್ ತಗೊಂಡು ಆ ಕ್ಯಾಂಪ್ಗಳನ್ನು ಕೂಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸ್ಟಾಫ್ಗಳಿಗೆ ಇರ್ಬೋದು, ಯಾರಿಗೆಲ್ಲ ಇದರ ಬೆನಿಫಿಷರಿಸ್ಗಳು ಎಲಿಜಿಬಲ್ ಇದ್ದಾರೆ ಅವರಿಗೆಲ್ಲ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ.
0: ಓಕೆ ಸರ್, ದಿಸ್ ಇಸ್ ಅಬೌಟ್ ಲೈಫ್ ಇನ್ಶೂರೆನ್ಸ್. ಕಮಿಂಗ್ ಟು ಹೆಲ್ತ್ ಇನ್ಶೂರೆನ್ಸ್, ಅಂದ್ರೆ ಆರೋಗ್ಯ ವಿಮೆ, ಅದು ಪ್ರತಿಯೊಬ್ಬರಿಗೆ ಇರಲೇಬೇಕಾದಂತೆ, ಆಗಿರಲಿ ಪ್ರೈವೇಟ್ ಆರೋಗ್ಯ ವಿಮೆ ಅಥವಾ ಅಂಚೆ ಇಲಾಖೆಯಿಂದ ಆಗುವಂತ ಆರೋಗ್ಯ ವಿಮೆ. ಸೊ ಅಂಚೆ ಇಲಾಖೆ ಆರೋಗ್ಯ ವಿಮೆಯ ಬಗ್ಗೆ ಈಗ ಮಾಹಿತಿ ಇರೋದು ಬಲು ಕಡಿಮೆ, ಅದರಲ್ಲಿ ಏನಾದರೂ ಕ್ಲಾಸಸ್ ಇದೆಯಾ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು, ಆರೋಗ್ಯ ವಿಮೆ ಎಂಬುದು ಇವತ್ತು ಎಲ್ಲ ಪ್ರತಿಯೊಬ್ಬರಿಗೂ ಬೇಕಾದದ್ದೇ ಇಂಪಾರ್ಟೆಂಟ್ ಆಗಿ. ಯಾಕೆಂದರೆ ಇವತ್ತಿನ ಡೇಸಲ್ಲಿ ಆರೋಗ್ಯ ಕೆಡುವುದು ಅಥವಾ ಹಾಸ್ಪಿಟ್ಲ್ ಹೋದರೆ ಬಿಲ್ಗಳ ಅಮೌಂಟ್ ನೋಡಿ ತುಂಬ ಕಠಿಣ
0: ಕಠಿಣ.
1: ಅದರಿಂದ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ಗೆ ಅಂತ ನಮ್ಮ ಇಲಾಖೆಯಲ್ಲಿ ಸುಮಾರು 8 ವರ್ಷಗಳ ಹಿಂದೆ ನಮ್ಮ ಇಲಾಖೆಯ ಅಂಡರ್ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಆಯಿತು. ಅದೊಂದು ಪೇಮೆಂಟ್ ಬ್ಯಾಂಕ್, ಅದೊಂದು ಅಂಡರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರುವ ಬ್ಯಾಂಕ್, ಅದು ನಮ್ಮ ಇಂಡಿಯಾ ಪೋಸ್ಟ್ನ ಅಧೀನ ಬ್ಯಾಂಕ್ ಅದು. ಸೊ ಈ ತರ 8 ವರ್ಷಗಳಲ್ಲಿ ನಮ್ಮ ಈ ಬ್ಯಾಂಕಿನ ಥ್ರೂ ನಾವು ಕೆಲವು ಟೈಅಪ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಬೇರೆ ಇನ್ಶೂರೆನ್ಸ್ ಸೆಕ್ಟರ್ಸ್ ಇರ್ಬೋದು, ಬೇರೆ ಬ್ಯಾಂಕ್ಸ್ಗಳು ಇರ್ಬೋದು, ಆ ರೀತಿಯ ಒಂದು ಟೈಅಪ್ ಅಲ್ಲಿ ಒಂದು ಸ್ಕೀಮ್ ನಾವು ಲಾಂಚ್ ಮಾಡಿದ್ದೇವೆ. ಸಾಧಾರಣ ಅಂದ್ರೆ ಅದು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್, 2.5 ಲಕ್ಷ ಬೇಸ್ ಕವರೇಜ್ ಮತ್ತೆ 17.5 ಲಕ್ಷ ಟಾಪ್ಅಪ್ ಕವರೇಜ್. ಅಂದ್ರೆ ಈಗ ಗ್ರಾಹಕರು 5 ಬೇಸ್ ಮಾತ್ರ ತಗೊಳ್ಬಹುದು ಅಥವಾ ಟಾಪ್ಅಪ್ ಮಾತ್ರ ತಗೊಳ್ಬಹುದು. ಈ ಟಾಪ್ಅಪ್ ಅಂದ್ರೆ ಬೇಸ್ 2.5 ಲಕ್ಷಕ್ಕೆ ಅವರಿಗೆ ಇನ್ಶೂರೆನ್ಸ್ ಸಿಗುದಿಲ್ಲ. ಸಪೋಸ್ ತಿಳ್ಕೊಳ್ಳಿ, ಈಗ ನೀವೊಂದು 15 ಲ್ಯಾಕ್ಸ್ ಬಿಲ್ ಆಯ್ತು, ಆಗ ಟಾಪ್ಅಪ್ ನಾವು ಮಾತ್ರ ನೀವು ಮಾಡಿದ್ರೆ ಆ 15 ಲಕ್ಷ ಬಿಲ್ಲಲ್ಲಿ 2.5 ಲಕ್ಷ ಬಿಟ್ಟು ನೀವು ಎಲಿಜಿಬಲ್ ಆಗ್ತೀರ 12.5. ಸೊ ಟಾಪ್ಅಪ್ ಮತ್ತೆ ಎರಡನ್ನು ಮಾಡಿದ್ರೆ 20 ಲಕ್ಷವರೆಗೆ ಒಂದು ಕವರೇಜ್ ಇದೆ. ಇದಕ್ಕೆ ಪ್ರೀಮಿಯಂ ತಗುಲೋದು ಎಷ್ಟಂದ್ರೆ ಬರೇ ಒಂದು 2 ಅಡಲ್ಟ್ಸ್ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತೆ 2 ಮಕ್ಕಳಂತ ತಿಳ್ಕೊಂಡ್ರೆ ಅದಕ್ಕೆ ಸುಮಾರು 5,800 ರೂಪಾಯಿ ವರೆಗೆ ಬರ್ತದೆ ವರ್ಷಕ್ಕೆ. ಸೊ ಯು ಆರ್ ಕವರ್ಡ್ ಫಾರ್ ಬೈ 4 ಪೀಪಲ್, 4 ಜನರಿಗೆ ನೀವು ಬರೇ 5,800 ಅಥವಾ 900 ರೂಪಾಯಿ ಒಳಗೆ.
0: ಏನಾದರೂ ಮಾನದಂಡಗಳಿವೆ?
1: ಮಾನದಂಡಗಳು ಇದಕ್ಕೆ ಏನಿದೆ ಅಂದ್ರೆ ಬೇಸಿಕ್ ಮಾನದಂಡ ಇದರಲ್ಲಿ ಏನಿದೆ ಅಂದ್ರೆ ಬಿ ಪಿ ಶುಗರ್ ಇರಬಾರ್ದು ಅಂತ ಒಂದು ವಿಚಾರ ಇದೆ ಇದರಲ್ಲಿ. ಅದು ಬಿಟ್ಟರೆ ಬೇರೆ ಮಾನದಂಡಗಳು ಬೇರೆ ಮಾರ್ಕೆಟ್ ರಿಲೇಟೆಡ್ 30 ಡೇಸ್ ವೇಟಿಂಗ್ ಪೀರಿಯಡ್ ಈ ತರ ಎಲ್ಲ ಕೆಲವು ಡಿಸೀಸ್ಗಳಿಗೆ ಈಗ ಕ್ಯಾನ್ಸರ್ ಅಂತದಕ್ಕೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ಗಳು ಅದೆಲ್ಲ ಕವರ್ ಆಗುದಿಲ್ಲ ಅಂತಿದ್ದೆ. ನಾರ್ಮಲ್ ಈಗ ಹಾಸ್ಪಿಟಲೈಸೇಷನ್ ದೀಸ್ ಆರ್ ಥಿಂಗ್ಸ್ ಆರ್ ಕವರ್ಡ್, ಬಟ್ ಆಫ್ಟರ್ 30 ಡೇಸ್, 30 ಡೇಸ್ ವೇಟಿಂಗ್ ಪೀರಿಯಡ್ ಅಂತ ಎಲ್ಲ ನಾರ್ಮಲ್ ಇನ್ಶೂರೆನ್ಸ್ ಅಲ್ಲಿ ಏನ್ ಇದೆ ಅದೆಲ್ಲ
0: ಗೈಡ್ಲೈನ್ಸ್
1: ಇದೆ.
0: ಏಜ್
1: ಲಿಮಿಟ್ ಈಗ 18-60 ವರ್ಷದವರೆಗೆ. ಅದರ ಮುಂಚೆ ಅವರು ಮಾಡಿದ್ರೆ ಅಬೌವ್ 60 ಆಲ್ಸೋ ಆಟೋ ರಿನ್ಯೂವಲ್. ಅದು ಈಗ 55 ವರ್ಷಕ್ಕೆ ಒಬ್ಬರು ಮಾಡಿದ್ರೆ ಪಾಲಿಸಿ, ಅವ್ರಿಗೆ ಬಿ ಪಿ ಶುಗರ್ ಏನಿಲ್ಲ, ಅವ್ರ ಫ್ಯಾಮಿಲಿ ಕವರ್ ಮಾಡಿದ್ರೆ ಆಫ್ಟರ್ 60 ಆಲ್ಸೋ ಇಟ್ ಇಸ್ ಆಟೋ ರಿನ್ಯೂವಲ್ ಅಂತ ಕಂಟಿನ್ಯೂ ಆಗಿ ಮಾಡಬಹುದು. ಇದಕ್ಕೆ ಬೇಕಾದದ್ದು ಏನಂದ್ರೆ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಅವರೊಂದು ಅಕೌಂಟ್ ಬೇಕು, ಡಿಜಿಟಲ್ ಅಕೌಂಟ್. 200 ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿದ್ರೆ ಮತ್ತೆ 5,800 ಪ್ರೀಮಿಯಂ ಕೊಟ್ಟು ಅವರು ಅದನ್ನು
0: ಪಾಲಿಸಿ ಒಂದು ಸದಸ್ಯ ಮಾಡಿದ್ರೆ ಆಗ್ತದೆ. ಗಂಡ ಅಥವಾ ಹೆಂಡತಿ,
1: ಗಂಡ ಹೆಂಡತಿ ಮಾಡಿ ಅವ್ರದ್ದು ಫ್ಯಾಮಿಲಿ ಫುಲ್ ಕವರೇಜ್ ಮಾಡಬಹುದು. ಸೊ ಈ ಪ್ರೀಮಿಯಂ ದರದಲ್ಲಿ ನಿಮ್ಗೆ ನನ್ನ ಪ್ರಕಾರ ಮೋಸ್ಟ್ಲಿ ಎಲ್ಲಿ ಕೂಡ ಈ ತರ ಸಿಗುದಿಲ್ಲ.
0: ಯಾಕಂದ್ರೆ ಬೇರೆ ಪ್ರೈವೇಟ್ ತಗೊಂಡ್ರೆ 18-20-40 ಸಾವಿರವರೆಗೆ ಹೋಗುತ್ತೆ.
1: 50 ವರ್ಷದವರೆಗೆ ನಾನು ನಾನೇ ತಗೊಳ್ತಾ ಇದ್ದೇನೆ, 32,000 ವರೆಗೆ ಕಟ್ಟಲಿಕ್ಕೆ ಬರುತ್ತೆ. ಸೊ 5 ಲ್ಯಾಕ್ಸ್ ಇನ್ಶೂರೆನ್ಸ್ ಕವರೇಜ್ಗೆ, ಬಟ್ ಹಿಯರ್ ವಿ ಆರ್ ಕವರಿಂಗ್ 20 ಲ್ಯಾಕ್ಸ್ ಫಾರ್ 5,800 ರುಪೀಸ್.
0: ಸೊ ನಿಮ್ಗೂ 5,000 ಬರ್ತದೆ, ನಿಮ್ಗೂ 32,000 ಬರ್ತಾ ಇದೆ.
1: ಹೌದು, ನನಗೂ ಈಗ 50 ಇಯರ್ಸ್ ದಾಟಿದವರಿಗೆಲ್ಲ 32,000 ವರೆಗೆ 5 ಲ್ಯಾಕ್ಸ್ಗೆ ಕವರೇಜ್ ರೇಟ್ ಇದೆ
0: ಹೊರಗಡೆ.
1: ಬಟ್ ಇಲ್ಲಿ ಇದೇ ಪಾಲಿಸಿ ನಮಗೆ
0: ಒಳಗಡೆ
1: ಸಿಗುತ್ತೆ.
0: ಓಕೆ, ಸೊ ಆದಷ್ಟು ಜನರು ಇದರ ಒಂದು ಸದುಪಯೋಗ ಪಡೆದುಕೊಳ್ಬೇಕು. ಒಂದು ವೇಳೆ ನಿಮಗೆ ಬಿ ಪಿ ಶುಗರ್ ಅಂತ ಕಾಯಿಲೆ ಇಲ್ಲದಿದ್ರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ, ಏನು ಸರ್ ಹೇಳಿದ್ರು, 200 ರೂಪಾಯಿ ಕೊಟ್ಟು ಒಂದು ಅಕೌಂಟ್ ಮಾಡಿಸ್ಕೊಂಡು ನಂತರ ಇದರ ಬಗ್ಗೆ ಗೈಡ್ಲೈನ್ಸ್ ಓದಿ ನೀವು ಮಾಡಿ ಅಂತ ಹೇಳಿಕ್ಕೆ. ಯಾಕೆಂದರೆ ತುಂಬ ವಿಚಾರಗಳಿವೆ ಆ ಒಂದು ಪಾಲಿಸಿಯಲ್ಲಿ. ಅಂದರೆ ಈಸಿ ಪಾಲಿಸಿ ಮತ್ತು ಅದನ್ನು ಮಾಡಿಸಿ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಯಾಕೆಂದರೆ ನಮಗೆ ಯಾವಾಗ ಯಾವ ಕಾಯಿಲೆ ಹಿಟ್ ಆಗ್ಬೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಹತ್ರ ಒಂದು ಜೀವ ವಿಮೆ ಇದ್ರೆ ವರ್ಷದಲ್ಲಿ ನಾವು ಅಂತಹ 5,800 ಅಥವಾ 6,000 ರೂಪಾಯಿಯನ್ನು ಎಷ್ಟೋ ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡಿ ಖರ್ಚು ಮಾಡ್ತೇವೆ, ಅಥವಾ ಅನಗತ್ಯವಾಗಿ ಬಟ್ಟೆ ಖರೀದಿಸಿ ಖರ್ಚು ಮಾಡ್ತೇವೆ, ಅನಗತ್ಯವಾಗಿ ಸ್ಪೆಂಡ್ ಮಾಡ್ತೇವೆ ಟೂರ್ಸ್ಗೆ ಹೋಗಿ. ಅದೇ ಒಂದು ತಿಂಗಳಿಗೆ 4 ಜನ ಇದ್ರೆ ನಾವು ನೋಡಿರ್ಬೋದು 5,800 ರೂಪಾಯಿ ದೊಡ್ಡ ವಿಷಯ, ವರ್ಷಕ್ಕೆ ದೊಡ್ಡ ವಿಷಯ ಅಲ್ಲ. ಆದರೆ ಒಂದು ವೇಳೆ ಆ ವರ್ಷದಲ್ಲಿ ಏನಾದರೂ ದೊಡ್ಡ ರೀತಿಯ ಕಾಯಿಲೆ ಅಥವಾ ಅವಘಡಗಳು ಆದರೆ ಆ ಸಂದರ್ಭದಲ್ಲಿ ಈ ವಿಮೆ ನಿಮ್ಮನ್ನು ಸಂರಕ್ಷಿಸುತ್ತೆ. ಸರಿಸುಮಾರು 2-4 ಲಕ್ಷ ಬಿಲ್ ಬಂದಾಗ ಖಂಡಿತವಾಗಿ ನಮ್ಮ ಕೈಯಲ್ಲಿ ಅಲೆದಾಟ ಆಗಬೇಕಾದಂಥ, ಸಾಲಕ್ಕೆ ಮೊರೆ ಹೋಗಬೇಕಂಥ ಪರಿಸ್ಥಿತಿ ಖಂಡಿತವಾಗಿ ಇರಲಿಲ್ಲ. ಸರ್, ಈಗ ಪಾರ್ಸೆಲ್ ಇಶ್ಯೂ, ಪಾರ್ಸೆಲ್ ವ್ಯವಸ್ಥೆ ಏನು ಅಂಚೆ ಇಲಾಖೆ ನೀಡ್ತಿರುವಂಥ ಇನ್ನೊಂದು ಮಹತ್ವದ ಕೊಡುಗೆ ಅಂತ ಕೇಳಿದ್ದೇನೆ ಸರ್, ಇದರ ಬಗ್ಗೆ ಹೇಳ್ಬೋದಾ ಸರ್?
1: ಖಂಡಿತ. ನಮ್ಮ ಇಂಡಿಯಾ ಪೋಸ್ಟಲ್ಲಿ ಪಾರ್ಸೆಲ್ ಅಂದರೆ ತುಂಬ ಹಿಂದಿನಿಂದ ಇದ್ದದ್ದು ಪಾರ್ಸೆಲ್ ಸರ್ವಿಸ್. ನಾವು ಬೇರೆ ಕೆಲವು ಆಪರೇಟರ್ಸ್ ಅಂದರೆ ಕೊರಿಯರ್ಸ್ ಬಗ್ಗೆ ಹೇಳಬೇಕಾದ್ರೆ, ಈ ಥರ ಕೆಲವು ಕೊರಿಯರ್ಗಳು ಈ ಅಡ್ರೆಸ್ಸಿಗೆ ಈ ಪಿನ್ ಕೋಡ್ಗೆ ಮಾತ್ರ ನಾವು ಸರ್ವಿಸ್ ಕೊಡ್ತೇವೆ ಈ ಥರ ಇದೆ. ಬಟ್ ನಮ್ಮ ಭಾರತೀಯ ಅಂಚೆ ಇಲಾಖೆಯಲ್ಲಿ ನಾವು ಒಂದು ಯೂನಿವರ್ಸಲ್ ಸರ್ವಿಸ್ ಅಬ್ಲಿಗೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಾವು ದೇಶದಲ್ಲಿ ಯಾವುದೇ ಮೂಲೆಗೂ ಇಲ್ಲ ಅಂತ, ಸರ್ವಿಸ್ ಇಲ್ಲ ಅಂತ ಹೇಳುವಾಗಿಲ್ಲ. ಸೊ ಆ ಥರ ನಮ್ಮ ಪಾರ್ಸೆಲ್ ಸರ್ವಿಸ್ ಇದೆ. ಅದರಲ್ಲಿ 2 ಥರದ ವ್ಯವಸ್ಥೆ ಇದೆ. ಒಂದು ಏರ್ ಮೇಲ್ ಅಂದರೆ ಬೈ ಫ್ಲೈಟ್ ಕಳಿಸುವಂಥದ್ದು, ಒಂದು ರೋಡಲ್ಲಿ ಐದರ್ ಬೈ ಟ್ರೈನ್ ಆರ್ ಬೈ ಟ್ರಕ್. ಈಗ ರೀಸೆಂಟ್ಲಿ ನಾವು ನಮ್ಮ ಇಲಾಖೆಯಲ್ಲಿ ನಮ್ಮ ಟ್ರೈನಲ್ಲಿ ಕಳಿಸುವುದನ್ನು ತುಂಬ ಕಡಿಮೆ ಮಾಡಿದ್ದೇವೆ. ಯಾಕೆಂದರೆ ಟ್ರೈನಲ್ಲಿ ಪಾರ್ಸೆಲ್ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಟ್ರೈನ್ಗಳು ನಮ್ಮಲ್ಲಿ ಒಂದು ಕಾಲದಲ್ಲಿ ಇವತ್ತಿಗೂ ಇದೆ ಸೆಕ್ಷನ್ಸ್ ಅಂತ, ಅಂದರೆ ಕೆಲವು ಟ್ರೈನ್ಗಳಲ್ಲಿ ಒಂದು ಬೋಗಿ ಇಲಾಖೆದಿರ್ತದೆ, ಆ ಬೋಗಿಯಲ್ಲಿ ಪಾರ್ಸೆಲ್ ಮೇಲ್ ಎಲ್ಲವೂ ನಾವು ಕಳಿಸ್ತೇವೆ. ತುಂಬ ಫಾಸ್ಟ್ ಮೂವಿಂಗ್ ಅದು. ಇಲ್ಲಿಂದ ಡೆಲ್ಲಿಗೆ ಒಂದು ಟ್ರೈನ್ ಇದ್ರೆ ಅದರಲ್ಲಿ ಒಂದು ಬೋಗಿ ಇದ್ರೆ ಆ ಟ್ರೈನ್ ತಲುಪೋಗಿ ನಮ್ಮ ಪಾರ್ಸೆಲ್ ರೀಚ್ ಆಗುತ್ತೆ. ಬಟ್ ಅಲ್ಲಿ ಅಂದರೆ ನಮಗೆ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ಸ್ಟೇಷನ್ಗಳಲ್ಲಿ ಟ್ರೈನ್ ಇಷ್ಟೇ ನಿಮಿಷ ನಿಲ್ತದೆ, ಆಗ ನಮ್ಮದು ಅನ್ಲೋಡಿಂಗ್ ಲೋಡಿಂಗ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗುವ ಕಾರಣಕ್ಕೆ. ಮತ್ತು ಹ್ಯಾಂಡ್ಲಿಂಗ್ ಹಿತಕರವಾಗಿ ನಮ್ಮ ಸ್ಟಾಫಿಗೆ ಆಗೋ ಸಲುವಾಗಿ ನಾವು ಲಾರಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಲಾರಿಗಳಂದರೆ ಇಲ್ಲಿಂದ ಬೆಂಗಳೂರಿಗೆ ನಮ್ದು 2-3 ಲಾರಿ ಇದೆ ಪರ್ ಡೇ. ಬೆಂಗಳೂರಿಂದ ಡೆಲ್ಲಿ ಇದೆ, ಬೆಂಗಳೂರಿಂದ ಹೈದರಾಬಾದ್, ಬೆಂಗಳೂರಿಂದ ಬಾಂಬೆ, ಬೆಂಗಳೂರು ಟು ಚೆನ್ನೈ, ಈ ಥರ ಎಲ್ಲ ದೇಶದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ.
0: ಟ್ರಾವೆಲ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬೋದು,
1: ಸ್ವಲ್ಪ ಅಲ್ಲ. ಈಗ ರೋಡ್ ಕಂಪೇರ್ ಮಾಡಿದರೆ ರೋಡಲ್ಲಿ ಕೂಡ 2 ಡೇಸಲ್ಲಿ ಡೆಲ್ಲಿ ಬೆಂಗಳೂರಿಂದ ರೀಚ್ ಆಗ್ತಾರೆ. ಯಾಕೆಂದರೆ ಇವತ್ತು ರೋಡ್ಗಳು ತುಂಬ ಕಡೆ ಇಲ್ಲಿಂದ ಬೆಂಗಳೂರು ಹೋಗೋ ರೋಡ್, ಹೈಟೆಕ್ ರೋಡ್, ಹೈಸ್ಪೀಡ್ ರೋಡ್, ಟಾಲ್ ರೋಡ್ಗಳೆಲ್ಲ ಆಗಿಬಿಟ್ಟಿವೆ. ಸೊ ಅದರಿಂದ ಅಲ್ಲಿ ಕೂಡ ಮೂವ್ಮೆಂಟ್ ಫಾಸ್ಟ್ ಇದೆ. ಬಟ್ ಅಲ್ಲಿ ಹ್ಯಾಂಡ್ಲಿಂಗ್ ನಮಗೆ ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ನಮ್ಮ ಆಫೀಸ್ನ ಹತ್ತಿರನೇ ಬಂದುಬಿಡ್ತೇವೆ ಲಾರಿಗಳೆಲ್ಲ. ಟ್ರೈನಲ್ಲಿ ಆದರೆ ನಮಗೆ ಹ್ಯಾಂಡ್ಲಿಂಗ್ ರೈಲ್ವೆ ಸ್ಟೇಷನಿಂದ ಪುನಃ ಪಿಕ್ ಮಾಡೋದು ತರುವುದೆಲ್ಲ ಸಮಸ್ಯೆ.
0: ಎಕ್ಸ್ಟ್ರಾ ಚಾರ್ಜಸ್
1: ಹೌದು. ಅಲ್ಲಿ ಕೂಡ ಎಕ್ಸ್ಪೆಂಡಿಚರ್ ಇದೆ ನಮಗೆ. ನಮಗೇನು ಅದು ರೈಲ್ವೇಸಲ್ಲಿ ಕೂಡ ಫ್ರೀ ಇರುವುದಿಲ್ಲ, ಅದು ಕೂಡ ತುಂಬ ಎಕ್ಸ್ಪೆನ್ಸಿವ್. ಅದು ಕೂಡ ನಮ್ಮ ಬೋಗಿ ಅಂದರೆ ಅಷ್ಟು ಸೀಟ್ಗಳಿಗೆ ನಾವು ಅಷ್ಟು ರೇಟ್ ಎಲ್ಲ ಕೊಡಬೇಕಾಗಿದೆ. ಆದ್ದರಿಂದ ಅದನ್ನು ಕಂಪೇರ್ ಮಾಡುವಾಗ ರೋಡ್ ಟ್ರಾನ್ಸ್ಪೋರ್ಟ್ ಕೂಡ ಕೆಲವೊಮ್ಮೆ ಬೆಟರ್ ಅನಿಸಿದೆ. ಒಂದು ಸಲವು ಗಂಟೆಗಳ ವಿಚಾರದಲ್ಲಿ ಸ್ಲೋ ಇರ್ಬೋದು. ಆದ್ದರಿಂದ ನಾವು ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಈಗ ಈ ಪಾರ್ಸೆಲ್ಗಳ ರವಾನೆ ತುಂಬ ಫಾಸ್ಟ್ ಆಗಿ ನಾವು ಮಾಡ್ತೀವಿ.
0: ಒಂದು ಕರೆ ಬರ್ತಾ ಇದೆ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಸರ್, ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ಕೊಟ್ಟಾರದಿಂದ ಕುಸುಮಾಕರ್ ಅವರೇ ಮಾತಾಡಿ.
2: ಸರ್ ನಮಸ್ತೆ ಸರ್, ನಿಮ್ಗೆ
1: ನಮಸ್ತೆ ಸರ್, ಹೇಳಿ ಸರ್.
2: ಇದು ಅದೇ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ಇದು ಹೌದು, ಒಂದು ಲೆಕ್ಕದಲ್ಲಿ ಪಾರ್ಸೆಲ್ ಎಲ್ಲ ಈ ಬೇರೆ ಕೊರಿಯರ್ಗಿಂತ ಇಲ್ಲಿ ಎಲ್ಲ ಸಾಧಾರಣ 200 ರೂಪಾಯಿ ಚಾರ್ಜ್ ಮಾಡೋರಲ್ಲಿ ಅಲ್ಲಿ ಒಂದು 48-50 ರೂಪಾಯಿಗೆ ಆಗ್ತದೆ, ನಾವು ನೋಡಿದ್ದೇವೆ. ಒಳ್ಳೆಯದು ಪೋಸ್ಟ್ ಆಫೀಸ್ ಇದ್ದು. ಮತ್ತು ಈಗ ನಾವೆಲ್ಲ ಏನೋ ಡಿಪಾಸಿಟ್ ಇಡ್ಬೇಕಾದ್ರೆ ಬ್ಯಾಂಕಿಂದ ಚೆಕ್ ತರಬೇಕು ಅಂತ ಹೇಳ್ತಾರೆ, ಹಣ ಕೊಂಡೋಗ್ಲಿಕ್ಕಿಲ್ಲ ಕ್ಯಾಶು. ಅದು ಬೇರೆಯವರಿಗೆ ಒಂದು ಚೆಕ್ ಕೊಡ್ಲಿಕ್ಕೆ ಪೋಸ್ಟ್ ಆಫೀಸ್ ಎಲ್ಲ ಇಲ್ಲ ಅಂತದೊಂದು ಇದಿಲ್ಲ ಅಲ್ಲ. ಅಲ್ಲಿ ಚೆಕ್ ಕೊಡ್ತಾರೆ, ಅದು ಅಲ್ಲಿಯೇ ಕೊಡ್ಬೇಕು ನಾವು. ಈಗ ಬೇರೆಯವರಿಗೆ ಒಂದು ಅರ್ಜೆಂಟ್ ಕೊಡ್ಬೇಕಾದ್ರೆ ಹಾಗೆ ಆಗುದಿಲ್ಲ, ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಅಂತ ಒಂದು ಸವಲತ್ತು ಇಲ್ಲ ಅಲ್ಲ
1: ಸರ್. ಪೋಸ್ಟ್ ಆಫೀಸಲ್ಲಿ ಈಗ ಸೇವಿಂಗ್ಸ್ ಬ್ಯಾಂಕ್ ಬಗ್ಗೆ ನಾನು ಈಗ ಇವತ್ತು ಹೇಳಲಿಲ್ಲ. ಈಗ ಸೇವಿಂಗ್ಸ್ ಬ್ಯಾಂಕ್ ಅಂತ ಇದೆ ಪೋಸ್ಟ್ ಆಫೀಸಲ್ಲಿ. ನೀವು 500 ರೂಪಾಯಿ ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಸಿಗ್ತದೆ. ಅದರೊಟ್ಟಿಗೆ ನಿಮಗೆ ATM ಸೌಲಭ್ಯ ಇದೆ, ಅದಕ್ಕೆ ಅದರ ನೆಟ್ ಬ್ಯಾಂಕ್ ಸೌಲಭ್ಯ ಇದೆ, ಮತ್ತು ಚೆಕ್ ಬುಕ್ ಫೆಸಿಲಿಟಿ ಕೂಡ ಇದೆ.
0: ಓಕೆ,
1: ಈಗ ನಮ್ಮಲ್ಲಿ ಕೂಡ ನೀವು ಒಂದು ಚೆಕ್ ಬುಕ್ ತಗೊಂಡ್ರೆ ಆ ಚೆಕ್ ಅನ್ನು ನೀವು ಪಬ್ಲಿಕ್ಗೆ ಕೊಡ್ಬೋದು.
2: ಕೊಡಬಹುದಲ್ಲ,
3: ಯಾರಿಗೂ ಯಾರಿಗೂ ಕೊಡಬಹುದು, ಅದಕ್ಕೆ ಯಾವುದೇ ಲಿಮಿಟ್ ಇರುವುದಿಲ್ಲ. ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಈಗ ನಿಮ್ಗೆ ಹೇಳಬೇಕಾದ್ರೆ ಅದಕ್ಕೆ 4% ಬಡ್ಡಿ ಬರ್ತದೆ, ಪ್ಲಸ್ ನೀವು ಚೆಕ್ ತಗೊಂಡ್ರೆ ಅದು ನಿಮ್ಮ ಆನ್ ಪಾರ್ ಪೋಸ್ಟ್ ಆಫೀಸ್ಗಳಲ್ಲಿ ಇನ್ನೊಬ್ರು ಪ್ರೆಸೆಂಟ್ ಮಾಡಿದ್ರೆ ಆನ್ ಪಾರ್ ಅದು ದೇಶದಲ್ಲಿ ಎಲ್ಲಿ ಕೂಡ ಅಕ್ಸೆಪ್ಟ್ ಇರೋದು. ಅದೇ ಚೆಕ್ ಅನ್ನು ನೀವು ಬ್ಯಾಂಕಿಗೆ ಕೊಟ್ಟರೆ, ಸಪೋಸ್ ಒಬ್ಬರು ಬ್ಯಾಂಕ್ ನೀವು ಕೊಟ್ಟಿದ್ರಿ, ಒಬ್ಬರು ಎಕ್ಸ್ ಪಾರ್ಟಿಗೆ ಕೊಟ್ಟಿದ್ದೀರಿ, ಅವರು ಹೋಗಿ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದರೆ, ಈಗ ಚೆಕ್ ವ್ಯವಸ್ಥೆ ಯಾವ ರೀತಿ ಕ್ಲಿಯರೆನ್ಸ್ ಅಂದರೆ ಅದು ಗ್ರಿಡ್ ಸಿಸ್ಟಮ್ ಅಂತ ಇದೆ. ಈಗ ಚೆನ್ನೈಯಲ್ಲಿ ಇರೋದು ಗ್ರಿಡ್ ಸಿಸ್ಟಮ್, ಪ್ರತಿ ಬ್ಯಾಂಕಿನವರು ಅವರವರ ಬಂದ ಚೆಕ್ಗಳನ್ನು ಅವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಿದೆ.
0: ಓಕೆ,
3: ಅದೇ ರೀತಿ ಪೋಸ್ಟ್ ಆಫೀಸ್ನವರು ಕೂಡ ಚೆಕ್ಕನ್ನು ಆ ಗ್ರಿಡ್ಗೆ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಿದೆ. ಈಗ ನಿಮಗೆ ಇದರ ವಿಧಾನ ಒಂದು ಸ್ವಲ್ಪ ಮಟ್ಟಿಗೆ ನಾನು ಹೇಳ್ಬೋದಾದ, ನೀವೊಂದು ಒಬ್ಬರಿಗೆ ಕೊಟ್ಟ ಚೆಕ್ ಅವರು ಬ್ಯಾಂಕಿಗೆ ಕೆನರಾ ಬ್ಯಾಂಕ್ ಪ್ರೆಸೆಂಟ್ ಮಾಡಿದರೆ ಕೆನರಾ ಬ್ಯಾಂಕಿನವರು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಚೆನ್ನೈ ಕಳಿಸ್ತಾರೆ. ಚೆನ್ನೈಯಲ್ಲಿ ಕೂಡ ನಾವು ಅದರ ಮೆಂಬರ್ ಇದ್ದೇವೆ. ನಿಮ್ಮ ಅಕೌಂಟ್ ಈಗ ಪೋಸ್ಟ್ ಆಫೀಸಲ್ಲಿರ ಅಕೌಂಟು ಕೋರ್ ಬ್ಯಾಂಕಿಂಗಲ್ಲಿದೆ, ಈಗ ಮೊದಲಿನ ಥರ ಅಲ್ಲ. ಥ್ರೂ ಔಟ್ ಇಂಡಿಯಾ ನಿಮ್ಮ ಅಕೌಂಟ್ ಒಂದು ಯುನೀಕ್ ನಂಬರ್ ಇರ್ತದೆ. ನಿಮ್ಮ ಚೆಕ್ ನೀವು ಕೊಟ್ಟದ್ದು ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದ್ದರೆ ನಿಮಗೆ ಅವತ್ತು ಡೆಬಿಟ್ ಮಾಡಿ ನಿಮ್ಮ ಚೆಕ್ಕನ್ನು ಹಾನರ್ ಮಾಡ್ತಾರೆ.
0: ಓಕೆ,
3: ಇಟ್ ಈಸ್ ಎ ಕ್ಲಿಯರೆನ್ಸ್ ಸಿಸ್ಟಮ್. ನೀವು ಇದನ್ನು ಚೆಕ್ಕನ್ನು ಲೋಕಲ್ ಪೋಸ್ಟ್ ಆಫೀಸಲ್ಲಿ ಎಲ್ಲಿ ಅಕೌಂಟ್ ಮಾಡಿದ್ರೆ ಅಲ್ಲಿ ಪಡ್ಕೊಳ್ಳಿ.
0: ಸರಿ ಸರಿ, ಕುಸುಮಕರ್ ಅವರೇ ಒಂದು ಉತ್ತಮ ಮಾಹಿತಿಗೋಸ್ಕರ ಪ್ರಶ್ನೆ ಕೇಳಿದ್ರಿ ಸರ್, ಅದಕ್ಕೆ ಸೂಕ್ತ ಉತ್ತರವನ್ನು ನೀಡಿದ್ರು. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364420949 ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಅಂಚೆ ಇಲಾಖೆಯ ಸೇವೆಗಳ ಕುರಿತು ನಮಗಂತೂ ಜಾಸ್ತಿ ಮಾಹಿತಿ ಇಲ್ಲದೇ ಇರಬಹುದು, ಆದರೆ ಇವತ್ತು ಸರ್ ಅವರು ಬಂದಿದ್ದಾರೆ, ಜೋಸೆಫ್ ಸರ್ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಸರ್ ಹೇಳಿ ಸರ್, ಅದೇ ವಿಷಯವನ್ನು
1: ಮುಂದೆ. ಪಾರ್ಸೆಲ್ ಬಗ್ಗೆ ಸರ್, RTN ಅಂತದ್ದೇ ರೋಡ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಲ್ಲಿ ಇವತ್ತು ನಾವು ಪಾರ್ಸೆಲ್ಗಳನ್ನು ತುಂಬಾ ತ್ವರಿತವಾಗಿ ರವಾನೆ ಮಾಡ್ತಿದ್ದೇವೆ. ಈ ಪಾರ್ಸೆಲ್ಗಳಲ್ಲಿ ಈಗ ಎರಡು ವಿಧ ಇದೆ. ಒಂದು ಈಗ ರೆಗ್ಯುಲರ್ ಕಸ್ಟಮರ್ಗೆ, ಒಂದು ಕಾಂಟ್ರಾಕ್ಚುಯಲ್ ಕಸ್ಟಮರ್ ಅಥವಾ ಕ್ರೆಡಿಟ್ ಕಸ್ಟಮರ್ಸ್ ಅಂತ ಇದೆ. ಈಗ ಇಲಾಖೆಯಲ್ಲಿ ಕೂಡ ಈ ಥರ ಪಿಕಪ್ ಸರ್ವಿಸ್ ಇದೆ. ಬಲ್ಕ್ ಯಾರಾದ್ರು ಕೊಡ್ತಾರಾದ್ರೆ, ರೆಗ್ಯುಲರ್ ಕೊಡ್ತಾರಾದ್ರೆ, ಅವರಿಂದ ನಾವು ದಿನ ಪಿಕಪ್ ಮಾಡುವ ವ್ಯವಸ್ಥೆ ಇದೆ. ಅವರಿಗೆ ಅಕೌಂಟಿಂಗ್ ಸಿಸ್ಟಮ್ ಇದೆ. ಅಕೌಂಟಿಂಗ್ ಅಂದರೆ ಎರಡು ರೀತಿಯ ಅಕೌಂಟ್ಗಳಿದೆ. ಒಂದು ಸ್ಟೇಟ್ ಲೆವೆಲ್ ಅಕೌಂಟಿಂಗ್, ಒಂದು ಸರ್ಕಲ್ ಲೆವೆಲ್ ಅಂತ ನಾವು ಹೇಳ್ತೇವೆ, ಒಂದು ನ್ಯಾಷನಲ್ ಲೆವೆಲ್ ಅಕೌಂಟಿಂಗ್. ಈಗ ನೀವೊಂದು ಬ್ಯಾಂಕ್ ಇನ್ಸ್ಟಿಟ್ಯೂಷನ್, ಆಲ್ ಇಂಡಿಯಾ ಪ್ರೆಸೆನ್ಸ್ ಇದಿರೋ ಒಂದು ಇನ್ಸ್ಟಿಟ್ಯೂಷನ್ ಆದರೆ, ನಿಮ್ಮಲ್ಲಿ ಈಗ ತುಂಬ ಬ್ರಾಂಚಸ್ ಇದೆ, ಒಂದು ಸ್ಟೇಟಿಗೆ ಒಂದು ಬ್ರಾಂಚ್ ಅಥವಾ ಒಂದು ಸ್ಟೇಟಿಗೆ 10 ಬ್ರಾಂಚ್ ಇದ್ರೆ, ಎಲ್ಲರೂ ಒಂದೇ ಅಕೌಂಟಿಗೆ ಬುಕ್ ಮಾಡ್ಬೋದು, ಒಂದೇ ಕಡೆಯಲ್ಲಿ ಸೆಟಲ್ ಮಾಡ್ಬೋದು ಆ ಬಿಲ್ಲನ್ನು. ಸೊ ಆ ಥರ ನ್ಯಾಷನಲ್ ಅಕೌಂಟಿಂಗ್ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ. ಸೊ ಆದ್ದರಿಂದ ಈಗ ಯಾರಾದರೂ ಒಬ್ಬ ಆ ಥರ ನ್ಯಾಷನಲ್ ಪ್ರೆಸೆನ್ಸ್ ಇರುವ ಕಸ್ಟಮರ್ಗಳು ಕೂಡ ನ್ಯಾಷನಲ್ ಬಿಲ್ಲಿಂಗ್ ಫೆಸಿಲಿಟಿ ಮಾಡಿಕೊಂಡು ಅದರಲ್ಲಿ ಡಿಸ್ಕೌಂಟ್ ತೊಗೊಳ್ಬೋದು. ಈಗ 50,000 ಜಾಸ್ತಿ ಯಾರು ರೆವಿನ್ಯೂ ಕೊಡ್ತಾರೆ ಇಲಾಖೆಗೆ, ಅವರಿಗೆ ವಿವಿಧ ರೀತಿಯಲ್ಲಿ ಡಿಸ್ಕೌಂಟ್ ವ್ಯವಸ್ಥೆ ಕೂಡ ಇದೆ. ಸೊ ಗೌರ್ಮೆಂಟ್ ಸೆಟಪ್ ಆದರೆ ಅದಕ್ಕೆ ಕ್ರೆಡಿಟ್ ಬಿಲ್ ಇದೆ, ಬೇರೆಯವರಾದರೆ ಒಂದು ಬ್ಯಾಂಕಿಂಗ್ ಒಂದು ಗ್ಯಾರಂಟಿ ಕೊಡಬೇಕಂತ ಒಂದು ಇಲಾಖೆ ನಿಯಮ ಇದೆ. ಅದೇ ರೀತಿ ಅಡ್ವಾನ್ಸ್ ಕಾನ್ಸೆಪ್ಟ್ ಅಂತ ಇದೆ. ಈಗ ನೀವು ಮೊಬೈಲ್ಗೆ ರೀಚಾರ್ಜ್ ಮಾಡ್ತೀರಿ, ಅದೇ ರೀತಿ ನಮ್ಮಲ್ಲಿ ಅಕೌಂಟ್ ಮಾಡಿದರೆ ನೀವು ಅಡ್ವಾನ್ಸ್ ಕಸ್ಟಮರ್ ಥರ ಒಂದು 5,000 ಹಾಕಿ ರೀಚಾರ್ಜ್ ಮಾಡೋದು, ನೀವು ಪಾರ್ಸೆಲ್ ಸ್ಪೀಡ್ ಪೋಸ್ಟಾಗಿ ಕಳಿಸ್ತಾ ಇರೋದು, ಅದರ ನಂತರ ನಿಮ್ಮ ರೀಚಾರ್ಜ್ ಅಲ್ಲಿ ಕಡಿಮೆ ಆದ ಕೂಡಲೇ ನೀವು ರೀಫಿಲ್ ಮಾಡೋದು, ಈ ಥರ
0: ವ್ಯವಸ್ಥೆ.
3: ಅದೇ ಅದೇ ರೀತಿ ನೀವು ಈಗ ಮನೆಯಲ್ಲೇ ಕೂತು ಬುಕ್ ಮಾಡ್ಬೋದು. ನಮ್ಮಲ್ಲಿ ಇಂಡಿಯಾ ಪೋಸ್ಟ್ ನಮ್ಮ ವೆಬ್ಸೈಟಲ್ಲಿ ಸೆಲ್ಫ್ ಬುಕಿಂಗ್ ಪೋರ್ಟಲ್ ಅಂತ ಇದೆ, ಅದರಲ್ಲಿ ಹೋಗಿ ನೀವು ಒಂದು ಕಸ್ಟಮರ್ ಆಗಿ ರಿಜಿಸ್ಟರ್ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ ಜಸ್ಟ್ ಒಂದು ರಿಜಿಸ್ಟರ್ ಮಾಡೋದು ಸಣ್ಣ ವಿಧಾನ, OTP ಬೇಸ್ಡ್ ಆಗಿ. ಅದರ ನಂತರ ನೀವೇ ಬುಕ್ ಮಾಡಿ, ನೀವು ಅದನ್ನು ಡೈನಾಮಿಕ್ QR ಬರ್ತದೆ, QR ಕೋಡಲ್ಲಿ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿ ಅದನ್ನು 5 ಪಿಕಪ್ ಮಾಡ್ಲಿಕ್ಕೆ ಹೇಳ್ಬೋದು. ನಾವು 10 ಚಾರ್ಜ್ ಮಾಡ್ತೇವೆ ಪಿಕಪ್ಗೆ. ಬೇಡ, ನೀವು ಪಿಕಪ್ ಬೇಡ, ನೀವು ಅದೇ ದಾರಿಯಲ್ಲಿ ಹೋಗ್ತಿದ್ದೀರಾ, ಆ ದಾರಿಯಲ್ಲಿ ನಿಮ್ಗೆ ಯಾವ್ದು ಪೋಸ್ಟ್ ಆಫೀಸ್ ಹತ್ತಿರ ಕಾಣ್ತದೆ ಅಲ್ಲಿ ಡ್ರಾಪ್ ಫೆಸಿಲಿಟಿ ಇದೆ. ನೀವು ಅದನ್ನು ಬುಕಿಂಗ್ ಮಾಡುವ ಆಪ್ಟ್ ಮಾಡ್ಬೋದು. ಈಗ ನೀವು ಸೆಂಟ್ ಅಲೋಸಿಯಸ್ ಅಲ್ಲಿ ಕಾಲೇಜಲ್ಲಿ ಕೂತ್ಕೊಂಡು ಇಲ್ಲಿ ಬುಕ್ ಮಾಡುವ, ಅಲ್ಲಿ ಬಲ್ಮಠ ಪೋಸ್ಟ್ ಆಫೀಸ್ ಇದ್ರೆ ಆ ಬಲ್ಮಠ ಪೋಸ್ಟ್ ಆಫೀಸ್ ಸೆಲೆಕ್ಟ್ ಮಾಡಿ ಡ್ರಾಪ್ ಅಂತ ಮಾಡಿದ್ರೆ ಅಲ್ಲಿ ಹೋಗಿ ಕೊಟ್ಟರೆ ಆಯ್ತು, ನೀವು
0: 50
3: ಕೊಡ್ಲಿಕ್ಕಿಲ್ಲ.
0: ಓಕೆ,
3: ಅದು ಹೋಗಿ ನೀವು ಅಲ್ಲಿ ಡ್ರಾಪ್ ಮಾಡಿದ್ರೆ ಆಯ್ತು, ಅವರವರು ರಿಸೀವ್ ಮಾಡ್ತಾರೆ, ಅದನ್ನು ಇಂಡಕ್ಟ್ ಮಾಡಿ ನಮ್ಮ ಸಿಸ್ಟಮ್ ಅಲ್ಲಿ ಹಾಕಿ ಕಳಿಸ್ತಾರೆ.
0: ಓಕೆ,
3: ಇಂಥ ವ್ಯವಸ್ಥೆ ಕೂಡ ಈ ಥರ.
0: ಓಕೆ, ಎರಡು ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೊಡ್ತೇವೆ. ಸರಿ, ಈಗ ನಾನು ಸಾಮಾನ್ಯ ಜನರ ಒಂದು ವಿಚಾರಕ್ಕೆ ಬರೋದಾದರೆ, ಇನ್ನು ಕೆಲವು ಸಮಸ್ಯೆಗಳು ಅಂತ ಅವರು ಅನುಭವಿಸ್ತಿರ್ಬೋದು. ಒಂದು ಲೆಟರ್ ಹಾಕ್ತಾರೆ, ನಮಗೆ ಇಂಥ ದಿನಕ್ಕೆ ತಲುಪಬೇಕು, ಅದು ತಲುಪಲ್ಲ, ಅಥವಾ ಅಲ್ಲಿ ಪೋಸ್ಟ್ ಮ್ಯಾನ್ ಸರ್ವಿಸ್ ಸ್ವಲ್ಪ ಇದಿರ್ಬೋದು, ಅಥವಾ ಬೇರೆಯವರ ಕೈಯಲ್ಲಿ. ಇದರ ಬಗ್ಗೆ ಏನು ಹೇಳ್ತಾರೆ ಸರ್? ನನ್ನ ಲೆಟರನ್ನು ಪೋಸ್ಟ್ ಮ್ಯಾನ್ ನನಗೇನೆ ಕೊಡಬೇಕು, ಕೆಲವು ಸಲ ಬೇರೆಯವರ ಹತ್ರ ಕಳಿಸಿ ಕೊಡ್ತಾರೆ, ಪರವಾನಗಿದ್ದು ಕಳಿಸಿಕೊಟ್ರೆ ಪರವಾಗಿಲ್ಲ, ಅಥವಾ ಹಾಗೇನೆ ಹೋಗಿ ಕೊಟ್ಟರೆ, ಇದರ ಬಗ್ಗೆ ಇಲಾಖೆ ಯಾವ ರೀತಿಯಾಗಿ ಅವರ ವಿರುದ್ಧ ಒಂದು ಕ್ರಮಗಳನ್ನು ಅಥವಾ ಒಂದು ಆಕ್ಷನ್ಸ್ ತಗೊಳ್ತದೆ ಸರ್?
3: ಸರ್, ಈಗ ಲೆಟರ್ ಬಗ್ಗೆ ಎರಡು ವಿಚಾರಗಳಿದೆ. ಒಂದು ಲೆಟರ್ ಅಂದರೆ ಈಗ ಅನ್ರಿಜಿಸ್ಟರ್ಡ್ ಮೇಲ್ ಅಂತ ನಾವು ಹೇಳ್ತೇವೆ, ಅದಕ್ಕೇನು ಅಕೌಂಟೇಬಲ್ ಇಡಿದ್ರೆ, ನೀವೊಂದು ಲೆಟರ್ ಬಾಕ್ಸಲ್ಲಿ ಹಾಕ್ತೀರಾ, ಪೋಸ್ಟ್ ಆಫೀಸಲ್ಲಿ ಕೊಡ್ತೀರಾ, ಅದಕ್ಕೆ ಒಂದು ಅಡ್ರೆಸ್ ಇರ್ತದೆ, ಅಲ್ಲಿ ಹೋಗಿ ಅಡ್ರೆಸ್ಸಿಗೆ ಮನೇಲಿ ಇದ್ದವ್ರಿಗೆ ಕೊಡ್ತಾರೆ ಅವರು. ನಾರ್ಮಲಿ ಕೆಲವೊಮ್ಮೆ ಆರ್ಡಿನರಿ ಲೆಟರ್ಗಳನ್ನು ಮನೆಯಲ್ಲಿ ಅಲ್ಲಿ ಕ್ಲೋಸ್ ಇದ್ದರೆ ಒಳಗೆ ಹಾಕಿ ಬರ್ತಾರೆ, ಈ ಥರ ಎಲ್ಲ ವ್ಯವಸ್ಥೆ, ಅಂದರೆ ಆ ಅಡ್ರೆಸ್ಸಿಗೆ ಮುಟ್ಟೋದು. ಇನ್ನೊಂದು ರಿಜಿಸ್ಟರ್ಡ್ ಥರ ಅಂದರೆ ಸ್ಪೀಡ್ ಪೋಸ್ಟ್ ಥರ ನಾವು ಹೇಳ್ತೇವೆ, ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ ಅದಕ್ಕೆ.
1: ಸೊ ಅದು ಅಕೌಂಟೇಬಲ್ ಅಂತ ಹೇಳ್ತೇವೆ. ಪ್ರತಿಯೊಂದು ಸ್ಟೇಜ್ ಅಲ್ಲಿ ಅದರ ಟ್ರ್ಯಾಕಿಂಗ್ ಆಗುತ್ತೆ, ಅದಕ್ಕೆ ಒಂದು ಬಾರ್ ಕೋಡ್ ಇರ್ತದೆ. ಅದರ ಟ್ರ್ಯಾಕಿಂಗ್ ನಿಮಗೆ ಆತರ ಮೆಸೇಜಿಂಗ್ ಸಿಸ್ಟಮ್ ಇದೆ, ಅದೇ ಬುಕಿಂಗ್ ಮಾಡೋ ಒಂದು ಮೆಸೇಜ್ ಬರ್ತದೆ. ಅಲ್ಲಿ ಹೋಗಿ ಡೆಸ್ಟಿನೇಷನ್ ತಲುಪುವಾಗ ಪೋಸ್ಟ್ ಮ್ಯಾನ್ ಇಶ್ಯೂ ಮಾಡ್ತಾರೆ ಅದನ್ನು. ಇಶ್ಯೂ ಮಾಡುವಾಗ ಅಡ್ರೆಸ್ಸಿದು ಮೊಬೈಲ್ ನಂಬರ್ ಇದ್ರೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ, ಇವ್ರ ಈ ತರ ನಿಮಗೆ ಲೆಟರ್ ಬಂದಿದೆ, ಇದು ಇವತ್ತು ನಿಮಗೆ ಇವತ್ತು ಡೆಲಿವರಿಗೆ ಬರ್ತಾ ಇದಾರ ಅಂತ. ಸೊ ಒಂದು ಇಂಟಿಮೇಷನ್ ಹೋದಾಗ ಬೆಳಿಗ್ಗೆ ಒಂದು 10 ಗಂಟೆಗೆ ಅದು ಇಶ್ಯೂ ಮಾಡಿದ ಕೂಡಲೇ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ಅಡ್ರೆಸ್ಸಿಗೆ, ಆಗ ಅವರಲ್ಲಿ ಇರ್ಬೋದು, ರಿಸೀವ್ ಮಾಡ್ಬೋದು. ಅದರಲ್ಲಿ ಸ್ಪೀಡ್ ಪೋಸ್ಟ್ ಮತ್ತೆ ರಿಜಿಸ್ಟರ್ಡ್ ಅಂತ ಎರಡು ಕಾನ್ಸೆಪ್ಟ್ ಇದೆ. ಈಗ ಬರೀ ಸ್ಪೀಡ್ ಪೋಸ್ಟ್ ಆದ್ರೆ ನೀವು ಒಂದು ಅಡ್ರೆಸ್ ಬರೀತೀರಿ, ಒಂದು ಆ ಅಡ್ರೆಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮನೆಯವರು ಅವ್ರು ಕೊಟ್ಟು ಬರ್ತಾರೆ. ಸಾಮಾನ್ಯವಾಗಿ ಫ್ಲಾಟ್ ಗಳಲ್ಲೆಲ್ಲ ವಾಚ್ಮ್ಯಾನ್ಗಳು ಅಥವಾ ಅವರ ಆಫೀಸ್ನ ಮ್ಯಾನೇಜರ್ಗಳೆಲ್ಲ ರಿಸೀವ್ ಮಾಡಿ ಆಯಾ ಫ್ಲಾಟ್ ಗಳಿಗೆ ಕೊಡ್ತಾರೆ. ಅದನ್ನೇ ಸ್ಪೀಡ್ ಪೋಸ್ಟ್ ಅನ್ನು ನೀವು ರಿಜಿಸ್ಟರ್ಡ್ ಅಂತ ಮಾಡಿದ್ರೆ ಅದನ್ನು ಆ ವ್ಯಕ್ತಿಗೆ ಮಾತ್ರ ಕೊಡಬೇಕು. ಉದಾಹರಣೆಗೆ ಪಾಸ್ಪೋರ್ಟ್, ಫಾರ್ ಎಕ್ಸಾಂಪಲ್, ಪಾಸ್ಪೋರ್ಟ್ ಅನ್ನು ನಾವು ಆ ವ್ಯಕ್ತಿಗೆ ಆ ಅಡ್ರೆಸ್ ಅಲ್ಲಿ ಕೊಡಬೇಕು. ಅದನ್ನ ಯಾವುದೇ ಕೊಡ್ಲಿಕ್ಕಿಲ್ಲ, ಮತ್ತೆ ಅದನ್ನ ರಿಡೈರೆಕ್ಟ್ ಮಾಡುವಂಗಿಲ್ಲ. ಯಾಕೆಂದ್ರೆ ಅದು ಈಕ್ವಲ್ ಇನ್ ಟು ಎ ಪೊಲೀಸ್ ವೆರಿಫಿಕೇಶನ್. ಈಗ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ನೀವು ಪಾಸ್ಪೋರ್ಟ್ ಮಾಡುವಾಗ ಆ ಪೊಲೀಸ್ ಅಲ್ಲಿ ಇದ್ದಾರ, ಅಡ್ರೆಸ್ ಇದ್ದಾರೆ ಎಲ್ಲ ನೋಡ್ತಾರ, ಅದೇ ರೀತಿ ಮನೆಗೆ ಬರ್ತಾರ ಅಥವಾ ನಮ್ಮನ್ನು ಕರೀತಾರೆ ಕೆಲವು ಕಡೆ. ಈ ತರ ಪಾಸ್ಪೋರ್ಟ್ ಡೆಲಿವರಿ ಮಾಡುವಾಗ ನಮ್ಮ ಪೋಸ್ಟ್ ಮ್ಯಾನ್ ಕೂಡ ಜವಾಬ್ದಾರಿ ಇದೆ, ಅದೇ ಅಡ್ರೆಸ್ ಅಲ್ಲಿ ಅವರಿದ್ದಾರ ಅಂತ. ಯಾವ್ದಾದ್ರು ಬೇರೆ ಅಡ್ರೆಸ್ ಹೋಗಿದ್ರೆ ಅದು ಕೊಟ್ಟಿದ್ರೆ ನಾವು ರಿಡೈರೆಕ್ಟ್ ಮಾಡುವಾಗಿಲ್ಲ. ಯಾಕಂದ್ರೆ ಪಾಸ್ಪೋರ್ಟ್ ನಿಯಮಾವಳಿ ಆತರ ಇದೆ, ಅವರ ಡೆಲಿವರಿ ಮಾಡುವಾಗ ಕೂಡ ಆ ಅಡ್ರೆಸ್ ಅಲ್ಲಿ ಇರಬೇಕು. ಅದನ್ನು ಮತ್ತೆ ಅದಕ್ಕೆ ಒಂದು ರಿಡೈರೆಕ್ಷನ್ ಆಪ್ಷನ್ ಇಲ್ಲ, ಆದ್ರೆ ಅದಕ್ಕೆ ಒಂದು ಅಥರೈಸೇಷನ್ ಕೊಡುವ ಆಪ್ಷನ್ಸ್ ಇದೆ. ಈಗ ಸಪೋಸ್ ಕೆಲವು ಮಕ್ಕಳೆಲ್ಲ ಓದ್ತಾರೆ ಬೇರೆ ಶಾಲೆಯಲ್ಲಿ, ಅವರ ಅಡ್ರೆಸ್ ಇಲ್ಲಿದ್ದೇ ಇರ್ತದೆ, ಅವರೊಂದು ಹಾಸ್ಟೆಲಲ್ಲಿ ಕೂತು ಓದ್ತಾರೆ, ಅಲ್ಲಿ ಹಾಸ್ಟೆಲಲ್ಲಿ ಅವ್ರಿಗೆ ಅಡ್ರೆಸ್ ಇರುವುದಿಲ್ಲ, ಅವ್ರ ತಂದೆ ತಾಯಿ ಜೊತೆಗೆ ಇರುವಾಗ ಇಲ್ಲೇ ಅಡ್ರೆಸ್ ಅಲ್ಲಿ ಅಪ್ಲೈ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳುಗಳು ಅವರ ತಂದೆ ತಾಯಿಗೆ ಅಥರೈಸೇಷನ್ ಕೊಡ್ಬೋದು. ಮೈನರ್ ಮಕ್ಕಳಾದ್ರೆ ತಂದೆ ತಾಯಿಗೆ ನಮ್ಮವ್ರು ಕೊಡ್ತಾರೆ, ಅದೇ ಮೇಜರ್ನವರಾದ್ರೆ ಕೆಲವೊಮ್ಮೆ ಹಾಸ್ಟೆಲಲ್ಲಿ ಹೈಯರ್ ಸ್ಟಡೀಸ್ ಎಲ್ಲ ಮಾಡ್ಲಿಕ್ಕೆ ಬೇರೆ ಕಡೆ ಹೋಗಿರ್ತಾರೆ, ಬಟ್ ಅಡ್ರೆಸ್ ಅವ್ರದ್ದು ಇಲ್ಲದೇ ಇರ್ತದೆ, ಆಧಾರ್ ಕಾರ್ಡ್ ಅವ್ರು ಚೇಂಜ್ ಮಾಡ್ಲಿಕ್ಕೆ ಒಪ್ಪುದಿಲ್ಲ. ಅಂತ ಸಂದರ್ಭಗಳಲ್ಲಿ ಅವ್ರ ತಂದೆ ತಾಯಿಗೆ ಅಥರೈಸ್ ಮಾಡಿಕೊಂಡು ಹೋದ್ರೆ ಅಥರೈಸೇಷನ್ ಕೊಡ್ಲಿಕ್ಕೆ ಕೂಡ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇಂದ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನ ನಾವು ಫಾಲೋ ಮಾಡ್ತೇವೆ.
4: ಓಕೆ, ಸೊ ಒಂದು ವೇಳೆ ಮಿಸ್ ಆದ್ರೆ ಇಲಾಖೆಯ ಒಂದು ಕೆಲವು ಸಲ ನ್ಯೂನ್ಯತೆ ಅಂತ ಹೇಳ್ಬೋದು ತಪ್ಪಿನಿಂದ, ಆಗ ಯಾವ ರೀತಿಯ ಆಕ್ಷನ್ಸ್ ಅನ್ನು ಸಾರ್ವಜನಿಕರು ಆಪ್ಟ್ ಮಾಡಬಹುದು?
1: ಖಂಡಿತವಾಗಿ ಈಗ ನಮ್ಮ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಇದೆ, ಯಾವುದೇ ಗ್ರೀವಿಯನ್ಸ್ ಗಳಿರ್ಬೋದು. ಈಗ ಒಂದು ಏರಿಯಾದಲ್ಲಿ ಕೆಲವೊಮ್ಮೆ ನಮ್ಮವರು ಕೂಡ ಸಮಸ್ಯೆ ಇರ್ತದೆ, ಕೆಲವರುಗಳು ಪೋಸ್ಟ್ ಮ್ಯಾನ್ ಗಳು ಸರಿಯಾಗಿ ಡೆಲಿವರಿ ಮಾಡುವುದಿಲ್ಲ
4: ವ್ಯವಸ್ಥೆ. ಎರಡು ವಿಧದ ಪೋಸ್ಟ್ ಮ್ಯಾನ್ ಗಳಿರ್ತವೆ, ಕಾಂಟ್ರಾಕ್ಟ್ ಬೇಸ್.
1: ನಮ್ಮಲ್ಲಿ ಎರಡು ವಿಧದ ಸಿಸ್ಟಮ್ ಅಂದ್ರೆ, ಒಂದು ಗ್ರಾಮೀಣ ಡಾಕ್ ಸೇವಕ ಅಂತ ಹೇಳ್ತೇವೆ, ಅಂದ್ರೆ ಹಳ್ಳಿಗಳಲ್ಲಿ ಇರೋದು ಜಾಸ್ತಿಯಾಗಿ, ಅವರಿಗೆ 4-5 ಗಂಟೆ ಕೆಲಸ ಅಂತ ಹೊನರೇರಿಯಂ ಅಲ್ಲ, ಸಂಬಳನೇ ಇದೆ ಅವರಿಗೆ. ಅದೊಂದು ಸೆಟಪ್ ಬೇರೆ ಇದೆ, ಅಂದ್ರೆ ಆ ಗ್ರಾಮೀಣ ಡಾಕ್ಸ್ ನಮ್ಮವರೇ ಅವರು, ಆದ್ರೆ ಅವರಿಗೆ ಒಂದು 4-5 ಗಂಟೆ ಮಾತ್ರ ಅವರಿಗೆ ಕೆಲಸದ ಅವಧಿ ಇರುದು. ಅದರ ನಂತರ ಅವರೇನು ಜೀವನ ಉಪಾಯಕ್ಕೆ ಬೇರೆ ಕೆಲಸ ಸ್ವಲ್ಪ ಮಾಡಬಹುದು ಅಂತ ವಿಚಾರ ಇದೆ. ಆದ್ರೆ ಅದಕ್ಕೂ ಸಂಬಳ ಇದೆ ಅವರಿಗೆ, ಒಂದು ಮಿನಿಮಮ್ ಆಗಿ ಇವತ್ತು ನಾನು ಹೇಳಬೇಕಾದ್ರೆ 20,000 ರೂಪಾಯಿ ಸಂಬಳ ಅವರಿಗಿದೆ ಮಿನಿಮಮ್.
4: ಗವರ್ಮೆಂಟ್ ಎಂಪ್ಲಾಯ್ ಅವರು,
1: ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ, ಬಟ್ ಅವರೊಂದು ಸಿವಿಲ್ ಪೋಸ್ಟ್ ಅವ್ರಿಗೆ ಇದ್ದಂಗೆ, ಬಟ್ ಆಲ್ ಪರ್ಪಸ್ಗೆ ಎಲ್ಲಾ ಗವರ್ಮೆಂಟ್ ಎಂಪ್ಲಾಯ್ಗಿದ್ದ ಎಲ್ಲ ಸೌಲಭ್ಯಗಳು ಅವ್ರಿಗೆ ಇರುವುದಿಲ್ಲ. ಆದ್ರೂ ಅವರಿಗೆ ರಜೆಗಳು ಇರ್ಬೋದು, ಮೆಟರ್ನಿಟಿ ಲೀವ್ ಇರ್ಬೋದು, ಆತರ ಕೆಲವು ಅವಕಾಶಗಳಿದೆ. ಅವರ ಮಕ್ಕಳಿಗೂ ಈಗ ಸ್ಟಡಿ ಮಾಡ್ಲಿಕ್ಕೆ ಎಜುಕೇಶನ್ ಅಲವೆನ್ಸ್ ಅಂತ ಒಂದು 6,000 ರೂಪಾಯಿ ವರ್ಷಕ್ಕೆ ಸಿಗುತ್ತೆ. ಆದ್ರೆ ಇಲಾಖೆಯ ನೌಕರರು ಮತ್ತೆ ಅದು ನಾವು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಮೊದಲು ಹೇಳ್ತಿದ್ದೆವು, ಈಗ ಅದಕ್ಕೆ ಗ್ರಾಮೀಣ ಡಾಕ್ ಸೇವಕರು ಅಂತ ಹೇಳ್ತಾರೆ. ಮತ್ತೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್, ಯಾರು 8 ಗಂಟೆ ಕೆಲಸ ಮಾಡೋರು, ಆತರ ಎರಡು ವಿಧಾನ ಇದೆ. ನಮ್ಮ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಸುಮಾರು 1,60,000 ಪೋಸ್ಟ್ ಆಫೀಸ್ ಇದೆ ದೇಶಾದ್ಯಂತ. ಸೊ 1,60,000 ಪೋಸ್ಟ್ ಆಫೀಸ್ ಅಲ್ಲಿ ಸುಮಾರು 1,25,000-30,000 ಪೋಸ್ಟ್ ಆಫೀಸ್ಗಳು ಹಳ್ಳಿ ಪ್ರದೇಶದಲ್ಲಿವೆ. ಯಾಕೆಂದ್ರೆ ನಾವು ಪ್ರತಿಯೊಂದು 5-7 ಕಿಲೋಮೀಟರ್ನೊಳಗೆ ಏರಿಯಾದಲ್ಲಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಕೊಡ್ತಾ ಇರ್ಬೋದು ಆಗಿರ್ಬೋದು, ಅಥವಾ ಮೇಲ್ ವ್ಯವಸ್ಥೆ ಡೆಲಿವರಿ ಇರ್ಬೋದು, ನಾವು ಇಲಾಖೆಯಿಂದ ಮಾಡ್ತಿದ್ದೇವೆ. ಈಗ ನಮ್ಮ ಭಾರತ ದೇಶದ ಒಂದು ನಕ್ಷೆ ನೋಡಿದ್ರೆ ಸುಮಾರು 20 ಕಿಲೋಮೀಟರ್ಗೆ ಒಂದು ಪೋಸ್ಟ್ ಆಫೀಸ್ ಇದೆ ಎವರೇಜ್ ಆಗಿ. ಸೊ ನಮ್ಮ ರಿಮೋಟ್, ಈಗ ನೀವು ಉತ್ತರಾಖಂಡ್ ಅಥವಾ ನೀವು ನಾರ್ತ್ ಈಸ್ಟ್ಗೆ ಆ ಥರ ಎಲ್ಲ ಹೋಗಿರ್ಬೋದು, ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೂಡ ಒಂದು ಪೋಸ್ಟ್ ಆಫೀಸ್ ಇದೆ. ಅತಿ ಎತ್ತರದ ಪ್ರದೇಶಗಳಲ್ಲಿ ಕೂಡ ಹಿಮಾಚಲದಲ್ಲಿ ಕೂಡ ನಮ್ಮ ಪೋಸ್ಟ್ ಆಫೀಸ್ ಇದೆ. ಮತ್ತೆ ಶ್ರೀನಗರದಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅಂತ ಇದೆ, ಅಲ್ಲಿಂದೆಲ್ಲ ಸೇವೆ ಸಿಗ್ತಾ ಇದೆ ಜನರಿಗೆ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಲಾಭಾಂಶ ಮಾತ್ರ ವಿಚಾರ ಇಟ್ಕೊಂಡು ಭಾರತೀಯ ಅಂಚೆ ಇಲಾಖೆ ಕೆಲಸ ಮಾಡ್ತಾ ಇಲ್ಲ, ಸೇವೆ ವಿಚಾರದಲ್ಲಿ ಕೂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಈ ತರ ಇರುವಾಗ ಅಲ್ಲೆಲ್ಲ ಸಮಸ್ಯೆಗಳು ಏನಾದರೂ ಬಂದ್ರೆ, ನಿಮ್ಗೆ ನಿಮ್ಮ ಪಾರ್ಸೆಲ್ ಸರಿಯಾಗಿ ಮುಟ್ಟಿಲ್ಲ ಅಥವಾ ಡ್ಯಾಮೇಜ್ ಆಗಿದೆ, ನೀವು ಖಂಡಿತ ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಗ್ರೀವೆನ್ಸ್ ಅನ್ನು ಲಾಜ್ ಮಾಡಬಹುದು. ಅವ್ರ ಮೊಬೈಲ್ ನಂಬರ್ ಅಡ್ರೆಸ್ ಎಲ್ಲ ಹಾಕಿ ಅದು ಮಾಡಿದ್ರೆ ಖಂಡಿತ ಆಯಾ ಪೋಸ್ಟ್ ಆಫೀಸ್ಗೆ ಅದು ಸಿಸ್ಟಮ್ ಅಲ್ಲಿ ಇದಾಗುತ್ತೆ, ಅಂದ್ರೆ ರಿಜಿಸ್ಟರ್ ಆಗುತ್ತೆ. ಈಗ ನೀವು ಮಂಗಳೂರಿಂದ ಒಂದು ಮಾಡಿದರೆ ಮಂಗಳೂರಿನ ನಮ್ಮ ಸಿಸ್ಟಮ್ಗೆ ಅದು ಬರ್ತದೆ, ನಾವು ಅದನ್ನು ನೋಡ್ತೇವೆ, ನಾವು ಫಾಲೋಅಪ್ ಮಾಡ್ತೇವೆ, ಅದಕ್ಕೆ ಸೂಕ್ತ ಕ್ರಮ ತಗೊಳ್ತೇವೆ. ಈಗ ರಿಜಿಸ್ಟರ್ಡ್ ಅಥವಾ ಸ್ಪೀಡ್ ಪೋಸ್ಟ್ ಪಾರ್ಸೆಲ್ ಟ್ರ್ಯಾಕಿಂಗ್ ಇದ್ದದ್ದು, ಈ ತರ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ನಾವು ನೋಡಿ ಏನಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ
3: ಮಿಸ್ ಆಗೋದು ತುಂಬಾ ಕಡಿಮೆ. ಈವನ್ ಆರ್ಡಿನರಿ ಅನ್ರಿಜಿಸ್ಟರ್ಡ್ ಮೇಲ್ ಅಲ್ಲಿ ಕೂಡ ಮಿಸ್ ಆಗೋದಿಲ್ಲ. ಆಚಾತುರ್ಯವಾಗಿ ಕೆಲವರು ನಮ್ಮವರು ಡೆಲಿವರಿ ನೆಗ್ಲಿಜೆನ್ಸ್ ಆಗಿ ಕೆಲವು ಕಡೆ ಡೆಲಿವರಿ ಮಾಡದೇ ಇರಬಹುದು, ಈ ತರ ಎಲ್ಲ ಸಮಸ್ಯೆಗಳು ಬರ್ತವೆ ನಮ್ಮಲ್ಲಿ. ಅದಕ್ಕೆ ಜನಗಳು ನಮಗೆ ಕಂಪ್ಲೇಂಟ್ ಕೊಡಬೇಕು, ಆಗ ನಾವು ಆ ವ್ಯವಸ್ಥೆ ಅಲ್ಲಿ ಸರಿಯಾಗಿ ಇದೆಯಾ ಇಲ್ವಾ ಅಂತ ಒಂದು ರೀಚೆಕ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ನಮ್ಮಲ್ಲಿ ಇಂಟರ್ನಲಿ ಆ ತರ ವ್ಯವಸ್ಥೆಗಳು ಇದೆ ಆಲ್ರೆಡಿ. ನಮ್ಮವರು ಹೋಗ್ಬೇಕು, ವೆರಿಫೈ ಮಾಡಬೇಕು ಜನಗಳಿಗೆ, ಅಲ್ಲಿ ಇನ್ಸ್ಪೆಕ್ಷನ್ ನಮ್ಮಲ್ಲಿ ಮೇಲ್ ಓವರ್ಸ್ ಇರ್ತಾರೆ, ಹಳ್ಳಿಗಳಿಗೆ ಹೋಗ್ತಾರೆ ಅವರು ವಿಸಿಟ್ ಮಾಡ್ತಾರೆ, ಆ ಜನಗಳಲ್ಲಿ ಸರಿ ಇದ್ದಾರೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ಜನಗಳಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದ್ರ ಮೇಲೆ ಆಕ್ಷನ್ ಸೂಕ್ತ ಕ್ರಮ ಕೈಗೊಳ್ತೇವೆ. ಆ ತರ ಜನಗಳು ಆ ತರ ಇದ್ರೆ ಈ ತರ ಇಂಡಿಯಾ ಪೋಸ್ಟ್ ಅಲ್ಲಿ ಇರ್ಬೋದು, ನಮ್ದು ಫೇಸ್ಬುಕ್, ಇನ್ಸ್ಟಾ ಈ ತರ ಎಲ್ಲ ಇದೆ. ತುಂಬಾ ಜನರು ಈಗ ಎಸ್ಪೆಷಲಿ ಈ ಜನ್ಜಿ ಜನಗಳೆಲ್ಲ ಇವತ್ತು ಆ ತರನೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ.
4: ಸೊ ಇಷ್ಟು ಕಂಪ್ಲೇಂಟ್ ಬರ್ತದೆ ಅಷ್ಟು ಇಲಾಖೆ ಆಕ್ಟಿವ್ ಆಗ್ತದೆ
3: ಖಂಡಿತ.
4: ಇಲ್ಲದ್ರೆ ಅದು ಎರಡು ಕಡೆ ಕೆಲಸ ಆಗಲ್ಲ ಅಂತ ಹೇಳ್ಬೋದು. ಯಾವ ಇಲಾಖೆ ಆದ್ರೂ
3: ಎಲ್ಲ ಇಲಾಖೆಯಲ್ಲಿ ಕೂಡ ಈ ತರ ಇದ್ರೆ ಜನಗಳು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಅದಕ್ಕೆ ಸೊಲ್ಯೂಷನ್ ಆಗುತ್ತೆ, ಪ್ಲಸ್ ಇನ್ನು ಮುಂದೆ ಇನ್ನೊಂದು ಅಲರ್ಟ್ನೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಒಂದು ಮ್ಯಾಗಝಿನ್ ಅವರು ಎಡಿಟರ್ ನನಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಈ ತರ ಪ್ರದೇಶಗಳಲ್ಲಿ ಡೆಲಿವರಿ ಆಗ್ತಿಲ್ಲ ಅಂತ. ನಾನು ಅದನ್ನೆಲ್ಲ ಕಡೆ ಎಸ್ಕಲೇಟ್ ಮಾಡಿದ್ದೆ. ಅವರು ಕಂಪ್ಲೇಂಟ್ ಕೊಟ್ಟು ಒಂದು ವಾರದಲ್ಲಿ ಅವರ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಮತ್ತೆಲ್ಲ ಉಳಿದ ಮ್ಯಾಗಝಿನ್ಗಳನ್ನೆಲ್ಲ ಪೋಸ್ಟ್ಮನ್ ತಂದು ಕೊಟ್ರು ಅಂತ ಅವ್ರು ನನಗೆ ಹೇಳಿದ್ರು ವಾಪಸ್ ಫೋನ್ ಮಾಡಿ. ಸೊ ಆದ್ದರಿಂದ ಈ ತರ ಜನಗಳು ನಮಗೆ ಈ ತರ ಕಂಪ್ಲೇಂಟ್ ಕೊಟ್ಟರೆ ಇಲಾಖೆಯಲ್ಲಿ ಜನಗಳಿಗೆ ಸೇವೆಗಳನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಕೊಡ್ಲಿಕ್ಕೆ ಇನ್ನೂ ಸಹಕಾರ ಆಗುತ್ತೆ.
4: ಓಕೆ, ಇಟ್ಸ್ ಎನ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಬೈ ಎವ್ರಿ ಸಿಟಿಜನ್ ಅಂತ ಹೇಳಬಹುದು. ಸೊ ಹಾಗಾಗಿ ನಾವೆಲ್ಲ ಅಲರ್ಟ್ ಆಗಬೇಕು. ಅದೊಂದು ಸಣ್ಣ ವಿರಾಮ ತೆಗೆದುಕೊಳ್ತಾ ಇದ್ದೇನೆ. ಸರ್ ಜೋಸೆಫ್ ರಾಡ್ರಿಗಸ್, ನಮ್ಮ ಒಂದು ಮಂಗಳೂರಿನ ಒಂದು ಅಂಚೆ ಇಲಾಖೆ ಅಧೀಕ್ಷಕರು ನಮ್ಮ ಜೊತೆಗಿದ್ದಾರೆ ವಿಭಾಗದ. ಸೊ ಅವ್ರ ಜೊತೆ ಮಾತಾಡೋಣ. ಇನ್ನು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. 6364240949 ಈ ಸಂಖ್ಯೆಗೆ. ಸೊ ಈಗ ಒಂದು ಚಿಕ್ಕದಾದ ವಿರಾಮ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಸಿ ಅಶ್ವಥ್ ಅವರ ಕಂಠಸಿರಿಯಲ್ಲಿ. ಅಂದರೆ ನಿನ್ನೆಡೆಗೆ ಬರುವಾಗ ಈ ಒಂದು ಹಾಡು ಕಸ್ತೂರಿ ಶಂಕರ್ ಅವರು ಹಾಡ್ತಾ ಇದ್ದಾರೆ.

0: ಮತ್ತೊಮ್ಮೆ ಜನಧನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು, ಭಾರತೀಯ ಅಂಚೆ ಇಲಾಖೆಯಲ್ಲಿ ಲಭ್ಯವಿರುವ ಸವಲತ್ತುಗಳು ಸೌಲಭ್ಯಗಳು ಈ ಕುರಿತು ನಮಗೆ ಶ್ರೀ ಜೋಸೆಫ್ ರಾಡ್ರಿಗಸ್ ಸರ್ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅಂಚೆ ಇಲಾಖೆಯಲ್ಲಿರುವಂಥ ನ್ಯೂನ್ಯತೆಗಳಾಗಿರ್ಬೋದು, ಅಂಚೆ ಇಲಾಖೆಯ ಕೊಡುಗೆಗಳಾಗಿರ್ಬೋದು. ನ್ಯೂನ್ಯತೆ ಅಂದರೆ ನಮ್ಮ ಸಣ್ಣ ಪುಟ್ಟ ಅಂದರೆ ನಾನು ಈಗಾಗಲೇ ಅದರ ಬಗ್ಗೆ ಮಾತಾಡಿದ್ದೇನೆ. ಏನಂದರೆ ಕೆಲವು ಸಲ ಪೋಸ್ಟ್ ಮ್ಯಾನ್ ಕರೆಕ್ಟ್ ಲೆಟರ್ ಕುರ್ಪುಜಿರಿಂಗ್ ಕ್ಲಿಕ್ ಎಲ್ಲ ವಿಚಾರಗಳಿರ್ತವೆ. ಸೊ ಎಲ್ಲವನ್ನು ಮಾತಾಡಿದ್ದೆ. ಒಬ್ಬರು ಕಾಲರ್ ಇದ್ದಾರೆ ನಮ್ಮ ಜೊತೆಗೆ ಸರ್, ನೋಡೋಣ ಯಾರಂತ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು?
1: ನಾನು ರತ್ನಶೆಟ್ಟಿ.
0: ಮಾತಾಡಿ ರತ್ನಶೆಟ್ಟಿ ಅವರು. ಸರ್ ಇದ್ದಾರೆ.
1: ನಮಸ್ತೆ.
2: ನಮಸ್ತೆ ಮೇಡಮ್, ಹೇಳಿ ಮೇಡಮ್.
1: ಅಲ್ಲ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಿಗುವ ಸವಲತ್ತು ಏನೆಲ್ಲ ಸರಿಯಾಗಿ ವಿವರಿಸಿ ಹೇಳಿದಿರಲ್ಲ, ಖುಷಿ ಆಯ್ತು ಕೇಳಿ. ಆಮೇಲೆ ನಾಳೆ ಕುರಲ ಹಬ್ಬದ ಶುಭಾಶಯ ನಿಮ್ಗೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ನೀವು ವಿವರವಾಗಿ ನಮ್ಗೆ ಮಾಹಿತಿಯನ್ನ ಹಂಚಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು ಮೇಡಮ್, ಕೇಳಿದ್ದಕ್ಕೆ ನಿಮ್ಗೆ
0: ಧನ್ಯವಾದಗಳು. ಹಾಗೆ ಸರ್, ಈಗ ಕೆಲವು ವಿಷಯಗಳು ಅಂದರೆ ಅಂಚೆ ಇಲಾಖೆಯಲ್ಲಿ ಬೇರೆ ಯಾವೆಲ್ಲ ಸವಲತ್ತುಗಳಿವೆ ಅಂದರೆ ಡೈಲಿ ಬೇಸಿಸ್ ಅಥವಾ ಅಂದರೆ ನಾವು ಹೊರಗಡೆ ಪಿಗ್ಮಿ ನೋಡ್ತಾ ಇರ್ತೇವೆ ಅಥವಾ ಮಂತ್ಲಿ

0: ಬೇಸಿಸ್ ಅಂದ್ರೆ ಆರ್ ಡಿಸ್ ಕಟ್ಟುವವರು, ಎಫ್ ಡಿಸ್ ಕಟ್ಟುವವರು, ಇಂಥ ಸೇವೆ ಏನಾದ್ರೂ ಇದೆಯಾ ಸರ್? ಫಿಕ್ಸ್ ಡೆಪಾಸಿಟ್, ಅದರ ಮೇಲೆ ಯಾವ ರೀತಿಯ ಒಂದು ಕೊಡುಗೆ ಅಂದ್ರೆ ಇಂಟ್ರೆಸ್ಟ್ ಜನರಿಗೆ ಸಿಗುತ್ತೆ? ಸೊ ಒಂದು ಇಲಾಖೆ ನಡೀಬೇಕಾದ್ರೆ ಅಲ್ಲಿ ಆರ್ ಡಿಸ್ ಎಫ್ ಡಿಸ್ ಇದ್ರೆ ಮಾತ್ರ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಷನ್ ಇರ್ತದೆ. ಅಂದ್ರೆ ಯಾವುದಾದ್ರೂ ಬ್ಯಾಂಕಿಂಗ್ ಸವಲತ್ತಿನಲ್ಲಾದ್ರೂ ಅಂಚೆ ಇಲಾಖೆಯಲ್ಲಿ ಈ ರೀತಿ ಏನಾದರೂ ವ್ಯವಸ್ಥೆ ಇದೆಯಾ ಸರ್?
1: ಇಲಾಖೆಯಲ್ಲಿ ಸ್ಮಾಲ್ ಸೇವಿಂಗ್ಸ್ ಅಂತ ನಾವು ಹೇಳ್ತೇವೆ. ಈಗ ಪೋಸ್ಟಲ್ ಇನ್ಶೂರೆನ್ಸ್ ಯಾವ ಹೇಗೆ ಸ್ಟಾರ್ಟ್ ಆಯ್ತಾ, ಅದೇ ರೀತಿ ಪೋಸ್ಟಲ್ ಸೇವಿಂಗ್ಸ್ ಕೂಡ ತುಂಬ ಹಳೆಯದದು. ಅದು ಸುಮಾರು ವರ್ಷಗಳಿಂದ ಈ ಸೇವೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇದೆ. ಇದರಲ್ಲಿ ಎರಡು ವಿಚಾರಗಳಿವೆ. ಒಂದು, ನಮ್ಮಲ್ಲಿ ಏಜೆಂಟ್ಸ್ಗಳಂತ ಇದ್ದಾರೆ, ಸ್ಮಾಲ್ ಸೇವಿಂಗ್ಸ್ ಏಜೆಂಟ್ಸ್ ಅಂತ ಇದ್ದಾರೆ. ಅದರಲ್ಲಿ ಒಂದು MPKV ಮಹಿಳಾ ಪ್ರಧಾನ ಇದು ಕಲೆಕ್ಷನ್ಸ್, ಅದು ಮಹಿಳೆಯರಿಗೆ ಮಾತ್ರ.
0: ಅವರೋಗಿ ಕಲೆಕ್ಟ್ ಮಾಡಬೇಕು,
1: ಅವರೋಗಿ ಕಲೆಕ್ಟ್ ಮಾಡಿ ಆರ್ ಡಿ ಕಟ್ತಾರೆ. ಆ ಥರ ಈಗ ಹೊಸ ಸ್ಕೀಮ್ಗಳಂದರೆ ಅದು ಇದರಲ್ಲಿ ಸ್ಮಾಲ್ ಸೇವಿಂಗ್ಸ್ ಏಜೆನ್ಸಿ ಅಂತ ಒಂದು ಕಾನ್ಸೆಪ್ಟ್,
0: ಪಾರ್ಟ್ ಟೈಮ್ ಆಗಿ ಮಾಡ್ಬೋದು ಅವರು,
1: ಪಾರ್ಟ್ ಟೈಮ್ ಮಾಡ್ತಾರೆ. ಈಗ ಹೊಸ ಏಜೆನ್ಸಿ ಕೊಡ್ತಾ ಇಲ್ಲ, ಅದು ಸ್ಟೇಟ್ ಗೌರ್ಮೆಂಟಿಂದ ಸ್ಪಾನ್ಸರ್ಡ್ ಆಗಿರುವ ಒಂದು ಇಲಾಖೆ ಅದು. ಅಲ್ಲಿ ಸ್ಮಾಲ್ ಸೇವಿಂಗ್ಸ್ ಕಲೆಕ್ಷನ್ಗೆ ಒಂದು ಏಜೆನ್ಸಿ ಇತ್ತು. ಆ ಟೈಮಲ್ಲಿ ಯಾರಿಗೆಲ್ಲ ಆ ಥರ ಆರ್ ಡಿ ಏಜೆನ್ಸ್ ಕೊಟ್ಟಿದ್ದಾರೆ ಅವತ್ತು ಇವತ್ತಿನವ್ರಿಗೆ ಇದ್ದಾರೆ, ಅವ್ರು ರಿನ್ಯೂವಲ್ ಮಾಡ್ತಾ ಇದ್ದಾರೆ 4 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ಕೊಂಡು.
0: ಮಹಿಳೆಯರಿಗೆ
1: ಅದು ಮಹಿಳೆಯರಿಗೆ ಮಾತ್ರ.
0: ಓಕೆ.
1: ಸೊ ಮಹಿಳೆಯರು ಹೋಗಿ ಮನೆ ಮನೆಯಿಂದ ಈ ಥರ ಕಲೆಕ್ಷನ್ ಮಾಡಿ ಅದನ್ನು ತಂದು ಪೋಸ್ಟ್ ಆಫೀಸಲ್ಲಿ ಕಟ್ತಾರೆ. ಈಗ ಅದರಲ್ಲಿ ದೊಡ್ಡ ದೊಡ್ಡ ಏಜೆಂಟ್ಗಳು ಇದ್ದಾರೆ, ತಿಂಗಳಿಗೆ ಒಂದು 5-10 ಲಕ್ಷ ಕಲೆಕ್ಷನ್ ಮಾಡಿ ಕಟ್ಟುವವರು ಇದ್ದಾರೆ,
0: ಆದಾಯ ಬರುತ್ತೆ ಅವರಿಗೆ,
1: ಅವರಿಗೆ 4% ಅದರಲ್ಲಿ ಕಮಿಷನ್ ಇದೆ.
0: ಉಳಿದ ಕಡೆಲ್ಲ ಪಿಗ್ಮಿಯಲ್ಲೆಲ್ಲ ಅಷ್ಟು ಸಿಗಲ್ಲ,
1: ಸಿಗಲ್ಲ. ಆ ಥರ ಮಹಿಳೆಗೆ ಆಗಿ ಭಾರತದಾದ್ಯಂತ ಈಗ ಆರ್ ಡಿ ಯಲ್ಲಿ ತುಂಬ ರೀತಿಯ, ನಮ್ಮಲ್ಲಿ ಆರ್ ಡಿ ಯಲ್ಲಿ ಎಷ್ಟು ಅಕೌಂಟ್ ಆಗಿದೆ ಅದರ 50% ಅಕೌಂಟ್ ಈ ಮಹಿಳೆಯವರು ಕಲೆಕ್ಟ್ ಮಾಡಿ ಕಟ್ಟೋದಿರ್ಬೋದು. ಅದು ಅಲ್ಲದೆ SCS ಏಜೆಂಟ್ಸ್ ಅಂದರೆ NSC ಮೊದಲೆಲ್ಲ ಇತ್ತು, ಅವ್ರಿಗೆ ಕಮಿಷನ್ ಇತ್ತು, ಈಗ ಸರ್ಕಾರ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಿದೆ. ಸೊ NSC ಇರ್ಬೋದು, ಕಿಸಾನ್ ವಿಕಾಸ ಇರ್ಬೋದು. ನೀವು ಮೊದಲು ಇಂದಿರಾ ವಿಕಾಸ್ ಅಂತ ಕೇಳಿದ್ರು, 5 ವರ್ಷಕ್ಕೆ ಡಬಲ್ ಆಗೋದು, ಆ ಥರ ಸ್ಕೀಮ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ಈಗ ಸ್ಕೀಮ್ಗಳು ಇಲ್ಲ ಈಗ. ಬಟ್ ಈಗ ಇರೋದು ಕಿಸಾನ್ ವಿಕಾಸ್ ಪತ್ರ ಇದೆ, ಮತ್ತು MIS ಸ್ಕೀಮ್ ಅಂತ ಇದೆ, ಅದಕ್ಕೆಲ್ಲ ಅವರಿಗೆ ಸ್ವಲ್ಪ 0.5% ಎಲ್ಲ ಬಡ್ಡಿ ಸಿಗುತ್ತೆ. ಆದರೆ ಅಂಚೆ ಇಲಾಖೆಯಲ್ಲಿರುವ ಸ್ಕೀಮ್ಗಳ ಬಗ್ಗೆ ನಾನು ಹೇಳಬೇಕಾದ್ರೆ, ಜನರು 5-6 ಏಜೆಂಟ್ ಮಾಡಬಹುದು, ಡೈರೆಕ್ಟ್ ಆಗಿ ಕೂಡ ಬಂದು ಪೋಸ್ಟ್ ಆಫೀಸಲ್ಲಿ
0: ಮಾಡಬಹುದು. ಜನರಿಗೆ ನಷ್ಟ ಇಲ್ಲ ಅದರಿಂದ?
1: ಇಲ್ಲ, ಜನರಿಗೆ ನಷ್ಟ ಇಲ್ಲ.
0: ಅಂಚೆ ಇಲಾಖೆಗೆ ನಷ್ಟ ಉಂಟು, ಏಜೆಂಟ್ ಹೋದ್ರೆ?
1: ಇಲ್ಲ, ಅದು ಅಂಚೆ ಇಲಾಖೆ ಅಂದ್ರೆ ಏನ್ ನಷ್ಟ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಸರ್ಕಾರದ ಒಂದು ಸ್ಕೀಮ್. ಈ ಅಂಚೆ ಇಲಾಖೆಯ ಸೇವಿಂಗ್ ಸ್ಕೀಮ್ಗಳನ್ನು ಗವರ್ಮೆಂಟ್ ಸ್ಕೀಮ್ಗಳು
0: ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ಬೋದು. ಅವರಿಗೆ ಇನ್ಸೆಂಟಿವ್
1: ಸರ್ಕಾರಕ್ಕೆ ಉಳಿತದೆ, ಆ ತರ ಇದೆ. ಏಜೆಂಟ್ಗಳ ಮೂಲಕ ಬಂದ್ರೆ ಸರ್ಕಾರ ಅವರಿಗೆ ಕಮಿಷನ್ ಕೊಡ್ತದೆ.
0: ಇದು ನೇರ
1: ಎರಡರೂ ಕೂಡ ಸೇಮ್ ಅದು. ಆದರೆ ಇಲ್ಲಿ ನೇರ ವಿಚಾರಕ್ಕಿಂತ ಇದೊಂದು ಸರ್ಕಾರದ ಸ್ಕೀಮ್ಗಳಿದೆ. ಈ ಗವರ್ಮೆಂಟ್ ಸೇವಿಂಗ್ ಸ್ಕೀಮ್ ಅಂದರೆ ಅಂಚೆ ಇಲಾಖೆಯ ಮೂಲಕ ಅದನ್ನು ನಾವು ಈಡೇರಿಸ್ತಾ ಇದ್ದೇವೆ, ಅಂದರೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ. ಬಟ್ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸಿನ ಸ್ಕೀಮ್ಗಳು, ಭಾರತ ದೇಶದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈಗ ನೀವು ಪೋಸ್ಟ್ ಆಫೀಸಲ್ಲಿ ದುಡ್ಡಿಟ್ಟರೆ ಅದು ಭಾರತ ಇಲಾಖೆಯ ಫೈನಾನ್ಸ್ ಮಿನಿಸ್ಟ್ರಿಗೆ ಸೇರಿದ ದುಡ್ಡು. ನಾವು ಕೂಡ ಅದನ್ನು ಒಂದು ಪ್ರಮೋಟ್ ಮಾಡುವ ಇಲಾಖೆ ಬಿಟ್ಟರೆ ಅದು ನಾವು ಅದ ದುಡ್ಡನ್ನು ನಾವು ಇಲಾಖೆ ಬಳಸ್ತಾ ಇಲ್ಲ.
0: ವಿಚ್ ಇಸ್ ಸೇಫರ್ ದೆನ್
1: ಎನಿ ಅದರ್ ಎಸ್. ಇದರಲ್ಲಿ ನಿಮಗೆ 100 to 100 100% ಇದು ಖಾತರಿ. ಯಾಕೆಂದ್ರೆ ಇದಕ್ಕೆ ಒಂದು ಭಾರತೀಯ ಅಂಚೆ ಇಲಾಖೆ ಒಂದು ಸೀಲ್ ಬಿಟ್ಟು ನಿಮಗೆ ಒಂದು ಪಾಸ್ಬುಕ್ ಇದ್ರೆ ನಿಮಗೆ ಅದು 100% ಸೆಕ್ಯೂರ್ಡ್. ಯಾವುದೇ ರೀತಿಯ ನಾಳೆ ಅದು ಸೊಸೈಟಿ ತರ ಆ ತರ ವಿಚಾರ ಅಲ್ಲ,
0: ಮುಳುಗಡೆ ಆಗ್ಬಹುದು,
1: ಯಾವುದೇ ಡೌಟ್ ಇಲ್ಲ. ಆದ್ದರಿಂದ ನಮ್ಮಲ್ಲಿರುವ ಸ್ಕೀಮ್ಗಳ ಬಗ್ಗೆ ಹೇಳಬಹುದು. ಒಂದು ಸೇವಿಂಗ್ ಸ್ಕೀಮ್ ಅಲ್ಲಿ ಯಾವುದೇ ಲಿಮಿಟ್ ಇರುವುದಿಲ್ಲ. ನೀವು ಎಷ್ಟು ಲಕ್ಷನ ಎಷ್ಟು ಇರ್ಬೋದು, ಮಿನಿಮಮ್ 500 ರೂಪಾಯಿಂದ ನೀವು ಇಡಬಹುದು
0: ಎವ್ರಿ ಮಂತ್
1: ಅಲ್ಲ, ಇಟ್ ಇಸ್ ಓಪನ್. ಯಾವಾಗ ಬೇಕಾದ ದುಡ್ಡು ತೆಗಿಬಹುದು, ಯಾವಾಗ ಬೇಕಾದ ಹಾಕಬಹುದು. ಈ ತರ ಸೇವಿಂಗ್ ಸ್ಕೀಮ್ ಅಂದ್ರೆ ಅದು SB ಅಂತ ನಾವು ಹೇಳ್ತೇವೆ,
0: ಅದೇ ಅಕೌಂಟಿಂಗ್.
1: ಈಗ ಯಾವುದೇ ಇನ್ವೆಸ್ಟ್ಮೆಂಟ್ ನೀವು ಮಾಡಬಹುದಾದ್ರೆ ಆ ಅಕೌಂಟ್ ಮೂಲಕ ನೀವು ಮಾಡ್ಬೇಕಂತ ಇರೋದು. ಸೊ ಯಾವುದೇ ಈಗ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕಾದ್ರೆ ಒಂದು SB ಅಕೌಂಟ್ ಒಬ್ಬರಿಗೆ ಗ್ರಾಹಕರಿಗೆ ಇರಬೇಕು.
0: ಓಕೆ. ಈಗ ನನ್ನ ಅಕೌಂಟ್ ಕುಡುಪು ಪೋಸ್ಟ್ ಆಫೀಸಲ್ಲಿ ಇದೆ, ಅದನ್ನು ನಾನು ಬೇರೆ ಕಡೆ ಅದನ್ನು ಆಪರೇಟ್ ಮಾಡಬಹುದು?
1: ಖಂಡಿತ ಮಾಡಬಹುದು. ಈಗ ನಮ್ಮ ದೇಶದಲ್ಲಿ 2012-13 ನಂತರ ಭಾರತೀಯ ಅಂಚೆ ಇಲಾಖೆಯ ಅದು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇದೆ. ಕೋರ್ ಬ್ಯಾಂಕಿಂಗ್ ಅಂದ್ರೆ ನೀವು ಎನಿವೇರ್ ಬ್ಯಾಂಕಿಂಗ್ ಅದು ಪೋಸ್ಟಲ್ ಸೇವಿಂಗ್ಸ್ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಅದರ ಬಗ್ಗೆ. ನೀವು ಇಲ್ಲಿ ಓಪನ್ ಮಾಡಿದ ಅಕೌಂಟ್ ಅನ್ನು ಬೇರೆ ಕಡೆ ಹೋಗಿ ಕೂಡ ಡೆಪಾಸಿಟ್ ಮಾಡಬಹುದು. 50,000 ರೂಪಾಯಿವರೆಗೆ ಬೇರೆ ಕಡೆ ಕೂಡ ವಿಡ್ರಾ ಮಾಡಬಹುದು. ಹೋಗಿ ನೀವು ಕ್ಯಾಶ್ ವಿಡ್ರಾ
0: ಜಾಸ್ತಿ ಬೇಕಾದ್ರೆ ಮತ್ತೆ ಅದೇ ಬ್ಯಾಂಕ್
1: ಅದೇ ಅಂದ್ರೆ ಹೋಮ್ ಬ್ರಾಂಚ್ ಅಂತ ನಾವು ಹೇಳ್ತೇವೆ. ಈಗ ನೀವು ಹೋಗಿ ಕುಡುಪುವಲ್ಲಿ ಮಾಡಿದ್ರೆ ಅದು ವಾಮಂಜೂರ್ ಅಂಡರ್ ಇರುವ ಒಂದು ಬ್ರಾಂಚ್ ಪೋಸ್ಟ್ ಆಫೀಸ್. ಸೊ ವಾಮಂಜೂರ್ ಅದರ ಹೋಮ್ ಬ್ರಾಂಚ್. ಸೊ ವಾಮಂಜೂರು ಅಥವಾ ಕುಡುಪಲ್ಲಿ ಹೋಗಿ ನೀವು 50,000 ಜಾಸ್ತಿ ಕೂಡ ತೆಗಿಬಹುದು ಅಲ್ಲಿ. ಅದೇ ಆ ಅಕೌಂಟಿಗೆ ಹೋಗಿ ಇನ್ನೊಂದು ಕಡೆ ನೀವು ಸಪೋಸ್ ಬಲ್ಮಡ್ಡ ತೆಗಿದ್ರೆ ನೀವು 50,000 ಮಾತ್ರ ಅದಕ್ಕೆ ಒಂದು ಸೀಲಿಂಗ್ ಇದೆ,
0: ಸೀಲಿಂಗ್
1: ಅಂದ್ರೆ ಅದರ್ ಬ್ರಾಂಚ್ ಅಂತ ಹೋಗಿ. ಅದೇ ರೀತಿ ನೀವು ಬ್ಯಾಂಕಿಂಗ್ ಅಲ್ಲಿ ಅದಕ್ಕೆ ಒಂದು ಚೆಕ್ ಫೆಸಿಲಿಟಿ, ನಾನು ಈಗಾಗಲೇ ಒಬ್ಬರು ಕ್ವಶನ್ ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದೆ, ಅದಕ್ಕೆ ಚೆಕ್ ಫೆಸಿಲಿಟಿ ಇದೆ. ಎ ಟಿ ಎಂ ತಗೊಳ್ತದೆ, ನೀವು ಎ ಟಿ ಎಂ ತಗೊಂಡೋಗಿ ಯಾವುದೇ ಬ್ಯಾಂಕಿನ ವಿಡ್ರಾ ಅಲ್ಲಿ ಬ್ಯಾಂಕಲ್ಲಿ ಎ ಟಿ ಎಂ ಅಲ್ಲಿ ಯೂಸ್ ಮಾಡ್ಬೋದು. ಸೊ ನಮ್ಮ ಪೋಸ್ಟ್ ಆಫೀಸ್ನ ಎ ಟಿ ಎಂ ನೀವು ತಗೊಂಡೋಗಿ ಬೇರೆ ಬ್ಯಾಂಕಿನ ಎ ಟಿ ಎಂಗಳಲ್ಲಿ ಕೂಡ ಹಾಕಿ ದುಡ್ಡು ತೆಗಿ.
0: ಸೊ ಈಗ ಆ ರೀತಿ ಅಷ್ಟೊಂದು ಅಭಿವೃದ್ಧಿ ಅಂತಕ್ಕೆ ಬಂದುಬಿಟ್ಟಿದೆ.
1: ನಮ್ದು ಕೂಡ ಎ ಟಿ ಎಂಗಳು ಇದೆ, ಆದರೆ ನಮ್ಮ ಎ ಟಿ ಎಂಗಳು ಸೀಮಿತವಾಗಿವೆ. ಪ್ರತಿ ಹೆಡ್ ಪೋಸ್ಟ್ ಆಫೀಸ್ನ ಅಂಡರ್ ಸಾಧಾರಣ ಮಂಗಳೂರಲ್ಲಿಗೆ ಕುಲಶೇಖರ ಮತ್ತೆ ಇಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಪಾಂಡೇಶ್ವರದಲ್ಲಿ ಎರಡು ಎ ಟಿ ಎಂ ಇದೆ. ಕುಲಶೇಖರ್ ಎ ಟಿ ಎಂ ಈಗಾಗಲೇ ಹೈವೇಗೆ ಹೋಗಿ ಅದು ಎ ಟಿ ಎಂ ಈಗ ನಡೀತಾ ಇಲ್ಲ. ಆದರೆ ದೇಶಾದ್ಯಂತ ಪ್ರತಿ ಹೆಡ್ ಪೋಸ್ಟ್ ಆಫೀಸ್ಗಳಿಗೆ ಮತ್ತೆ ಆಯ್ದ ಕೆಲವು ಪೋಸ್ಟ್ ಆಫೀಸ್ಗಳಿಗೆ ಎ ಟಿ ಎಂ ವ್ಯವಸ್ಥೆ ನಮ್ಮದೇ ಇದೆ. ಅದು ಅಲ್ಲದೆ ನಮ್ಮ ಎ ಟಿ ಎಂಗಳು ಬೇರೆ ಯಾವುದೇ ಎ ಟಿ ಎಂಗಳಲ್ಲಿ ನಡೀತೇವೆ, ವಿಡ್ರಾವಲ್ ಕ್ಯಾಶ್ ವಿಡ್ರಾವಲ್ ಪರ್ಪಸ್.
0: ಓಕೆ, ಸೊ ಇದರ ಬಗ್ಗೆ ಮಾಹಿತಿ ಇಲ್ಲದಂತ ಹಿರಿಯ ನಾಗರಿಕರಿಗೆ ನಾವೀಗ ಮಾಹಿತಿ ಮುಟ್ಟಿ, ಎಲ್ಲರ ಅಕೌಂಟ್ ಇದ್ರೆ ಅವರು ಈ ಫೆಸಿಲಿಟೀಸ್ ಅನ್ನು ಆಫ್ ಮಾಡಬಹುದು. ಈಗ
1: ಇದಕ್ಕೆ 4% ಬಡ್ಡಿ ಇದೆ, ಅದು ಅಲ್ಲದೆ ಅವರೀಗ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ, ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ನೀವು ಇದನ್ನು ಇಂಡಿಯಾ ಪೋಸ್ಟ್ ನ ಇದರಲ್ಲಿ ಅಕೌಂಟ್ ಮಾಡಿ ನೆಟ್ ಬ್ಯಾಂಕಿಂಗ್ ತಗೊಂಡ್ರೆ ನೀವು ಈಗ ಜಸ್ಟ್ ಒಂದು ಈ ಎಸ್ ಬಿ ಅಕೌಂಟ್ ಮಾಡಿ ನಿಮ್ಮ ದುಡ್ಡು ಬೇರೆ ಬ್ಯಾಂಕ್ ಅಲ್ಲಿ ಇದ್ರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಈ ಪಾಸ್ಬುಕ್ ಅನ್ನು ತೋರಿಸಿ ಅಲ್ಲಿಂದ ಫಂಡ್ ಟ್ರಾನ್ಸ್ಫರ್ ಇದಕ್ಕೆ ಮಾಡಬಹುದು, ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್. ಅದನ್ನು ಮಾಡಿ ಅದರ ನಂತರ ನೀವು ಇದನ್ನು ನೆಟ್ ಬ್ಯಾಂಕಿಂಗ್ ತಗೊಂಡು ನಮ್ಮ ಇಲಾಖೆ ವಿವಿಧ ಸ್ಕೀಮ್ಗಳಲ್ಲಿ ನೀವು ದುಡ್ಡು ಹಾಕ್ಬಹುದು, ಮನೆಯಲ್ಲಿ ಗೊತ್ತು ಪೋಸ್ಟ್ ಆಫೀಸ್ಗೆ ಬರಬೇಕಂತಿಲ್ಲ. ಸೊ ನಿಮ್ಮನ್ನು ಆರ್ ಡಿ ಮಾಡಬಹುದು, ಎಂ ಐ ಎಸ್ ಮಾಡಬಹುದು, ನೀವು ಸೀನಿಯರ್ ಸಿಟಿಸನ್ ಹೌದಾದ್ರೆ ಸೀನಿಯರ್ ಸಿಟಿಸನ್ ಮಾಡಬಹುದು, ಅಥವಾ ಪಿ ಪಿ ಎಫ್ ಮಾಡಬಹುದು. ಪಿ ಪಿ ಎಫ್ ಎಂಬುದು ನಮ್ದು ಬಹಳ ಓಲ್ಡ್ ಸ್ಕೀಮ್, ಅದು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ, ಅದು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆಲ್ಲ ಸ್ಟಾರ್ಟ್ ಆದ್ದು. ಆದರೆ ನಮ್ಮ ಇಲಾಖೆಯಲ್ಲಿರುವ ಈಗ ಸುಕನ್ಯಾ ಸಮೃದ್ಧಿ ಅಂತ ಇದೆ ಹುಡುಗಿಯರಿಗೆ, ಅದು ಹುಟ್ಟಿದ ಹೆಣ್ಣು ಮಗುವಿಂದ 10 ವರ್ಷದ ಮಗುವಿನವರಿಗೆ ಅಕೌಂಟ್ ಮಾಡಲಿಕ್ಕೆ ಆಯ್ತು. ಅವರಿಗೆ 8.2%, ಸೀನಿಯರ್ ಸಿಟಿಸನ್ಗೆ ಏನು ಪರ್ಸೆಂಟೇಜ್ ಇದೆ 8.2, ಸೇಮ್ ಪರ್ಸೆಂಟೇಜ್ ಈ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ
0: ಹೆಣ್ಣು ಮಗುವಿಗೆ ಮಾತ್ರ,
1: ಹೆಣ್ಣು ಮಗುವಿಗೆ. ಆದರೆ ಗಂಡು ಮಗುವಿಗೆ ಇಲ್ಲದಂತ ಹೇಳ್ಬೋದು ಯಾರಾದರೂ. ಅದಕ್ಕೆ ಪಿ ಪಿ ಎಫ್ ಅಕೌಂಟ್ ಅದೇ, ಈ ಗಂಡು ಮಗು ಹೆಸರಲ್ಲಿ ವರ್ಷಕ್ಕೆ 1.5 ಲಕ್ಷವರೆಗೆ ಪಿ ಪಿ ಎಫ್ ಅಕೌಂಟಲ್ಲಿ ಹಾಕ್ಬೋದು. ಅದು ಕೂಡ ಸ್ವಲ್ಪ ಬಡ್ಡಿ ಕಡಿಮೆ ಇದೆ, 7.1% ಬಡ್ಡಿ ಕಾಂಪೌಂಡ್ ಆ್ಯನುವಲಿ ಕಾಂಪೌಂಡ್ ಆಗುತ್ತೆ, ಅದು ಕೂಡ ಒಳ್ಳೆ ಗ್ರೋತ್ ಆಗುತ್ತೆ. 15 ವರ್ಷದ ಇದೆ ಅಕೌಂಟ್, ಇದು ಕೂಡ ಒಂದು ಗಂಡು ಮಗುವಿಗೆ ಮಾಡಿದರೆ ಅವರೊಂದು 18 ವರ್ಷ 20 ವರ್ಷ ಆಗುವ ಎಜುಕೇಷನ್ ಪರ್ಪಸ್ಗೆ ಅವರಿಗೆ ಕೂಡ ಯೂಸ್ ಆಗುತ್ತೆ.
0: ಸೊ ಅಲ್ಲಿ ಮ್ಯಾಕ್ಸಿಮಮ್ 1.5 ಲಕ್ಷ,
1: ಅಲ್ಲಿ 1.5 ಲಕ್ಷ, ಈವನ್ ಸುಕನ್ಯಾ ಸಮೃದ್ಧದಲ್ಲಿ ಕೂಡ 1.5 ಲಕ್ಷ.
0: ಓಕೆ,
1: ಅದು ಸ್ಕೀಮ್ಗಳು ಎರಡು ಒಂದೇ ಥರ, ಆದರೆ ಹೆಣ್ಣು ಮಗುವಿನ ಅಕೌಂಟ್ಗೆ ಅಂತ ಬಡ್ಡಿ ಸ್ವಲ್ಪ ಜಾಸ್ತಿ.
0: ಓಕೆ,
1: ಅದೇ ರೀತಿ ನಮ್ಮಲ್ಲಿ ಈಗ ಸೀನಿಯರ್ ಸಿಟಿಸನ್ ಅಕೌಂಟ್ ಇದೆ, ಸುಮಾರು ಎಲ್ಲ ರಿಟೈರ್ಡ್ ಆದವರು ಅಥವಾ 60 ವರ್ಷ ಮೇಲಿನವರು ಯಾರು ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದರಲ್ಲಿ ಒಂದು ಸಿಂಗಲ್ ಅಕೌಂಟ್ ಮತ್ತೆ ಅಥವಾ ಡಬಲ್ ಗಂಡ ಹೆಂಡತಿ ಇಬ್ಬರು ಜಾಯಿನ್ ಆಗಿಟ್ಟರೆ 30 ಲಕ್ಷವರೆಗೆ ಈಗ ಮ್ಯಾಕ್ಸಿಮಮ್ ಒಂದು ಅಮೌಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ವರ್ಷಕ್ಕೆ. ಅದರ ಬಡ್ಡಿಯನ್ನು ಅವರು ಅವರ ಐದರ ಅವರ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬಹುದು, 3 ತಿಂಗಳಿಗೆ ಬಡ್ಡಿ ಸಿಗುತ್ತೆ. ಅದನ್ನು ತಮ್ಮದೇ ಆದ ಎಸ್ ಬಿ ಅಕೌಂಟ್ಗೆ ಮಾಡಬಹುದು, ಅಥವಾ ಅದು ಬೇಡ ನನಗೆ ಒಂದು ಬ್ಯಾಂಕಲ್ಲಿ ಪೋಸ್ಟ್ ಬ್ಯಾಂಕಲ್ಲಿ ಅಕೌಂಟ್, ಆ ಅಕೌಂಟ್ಗೆ ಇ ಸಿ ಎಸ್ ಮಾಡಲಿಕ್ಕೆ ಕೂಡ ಆಸ್ಪದ ಇದೆ. ಅವರ ಬಡ್ಡಿ 3 ತಿಂಗಳಿಗೊಮ್ಮೆ ಆ ಅಕೌಂಟ್ಗೆ ಕೂಡ ನಮ್ಮಲ್ಲಿ ಸಿಸ್ಟಮ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ.
0: ಇಲ್ಲಿ ಅಸಲು ಇಲ್ಲಿ ಉಳಿತದೆ,
1: ಅಸಲು ಇಲ್ಲಿ ಉಳಿತದೆ.
0: ಓಕೆ,
1: ಅದು ಅಲ್ಲದೆ ನಮ್ಮಲ್ಲಿ ಎನ್ ಎಸ್ ಸಿ ಇದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ, ಅಥವಾ ಕಿಸಾನ್ ವಿಕಾಸ್ ಪತ್ರ ಈ ಥರನೂ ಇದೆ. ಅದು ಕೂಡ ಈಗ ಕಿಸಾನ್ ವಿಕಾಸ್ ಪತ್ರ 10 ವರ್ಷ 8 ತಿಂಗಳಿಗೆ ಡಬಲ್ ಆಗುತ್ತೆ. ಅದೇ ರೀತಿ ಎನ್ ಎಸ್ ಸಿ 7.7% ಇದೆ, ಅದಕ್ಕೆ ಟ್ಯಾಕ್ಸ್
0: ಆಲ್ಮೋಸ್ಟ್ ಹೊರಗಡೆ ಎಷ್ಟಿದೆ ಅಂದ್ರೆ, ನಾವು ಹೇಳ್ಬೋದು ಗ್ರಾಮೀಣ ಒಂದು ವ್ಯವಸಾಯ ಬ್ಯಾಂಕ್ಗಳು ಅಥವಾ ಕೋಆಪರೇಟಿವ್ ಸೊಸೈಟಿಗಳು ಏನು ಕೊಡ್ತಾ ಇವೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಿಂತ ಬಡ್ಡಿದರ ಇಷ್ಟನ್ನು ಈಗ ಪೋಸ್ಟ್ ಆಫೀಸ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ನಾವು ನೋಡ್ಬೋದು ಸರ್. ಸೊ ಆರ್ ಡಿ ಮತ್ತು ಎಫ್ ಡಿ ದರ ಹೇಗಿದೆ ಸರ್?
1: ಈಗ ಆರ್ ಡಿ ಅಲ್ಲಿ ಈಗ 100 ರೂಪಾಯಿ ನಿಮ್ಮ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹಿಡಿದು ನೀವು ಇನ್ ಮಲ್ಟಿಪಲ್ಸ್ ಆಫ್ 10 ಅಡಿಷನ್ ಮಾಡಿ ಎಷ್ಟು ಲಿಮಿಟ್ ವರೆಗೆ ಅಮೌಂಟ್ ಇನ್ವೆಸ್ಟ್ ಮಾಡಬಹುದು ಆರ್ ಡಿ ಅಲ್ಲಿ. ಸೊ ಆರ್ ಡಿ ಅಲ್ಲಿ ಇರುವುದು ಕರೆಂಟ್ ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ 6.7%. ಅದೇ ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಇದೆ ನಮ್ಮಲ್ಲಿ, ಟಿ ಡಿ ಅಂತ ನಾವು ಹೇಳ್ತೇವೆ, ಟೈಮ್ ಡೆಪಾಸಿಟ್ ಅಂತ ಹೇಳ್ತೇವೆ ಅದಕ್ಕೆ,
0: ಟರ್ಮ್ ಡೆಪಾಸಿಟ್.
1: ಅದಕ್ಕೆ 1 ವರ್ಷ 2 ವರ್ಷ 3 ವರ್ಷ ಅಥವಾ 5 ವರ್ಷ ಈ ತರ ಡೆಪಾಸಿಟ್ಸ್ ಇದೆ. ಸೊ 1 ವರ್ಷದ್ದು ಈಗ 1,000 ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಡಿದು ಅದು ಕೂಡ ಲಿಮಿಟ್ ಇಲ್ಲ, ಎಷ್ಟು ಅಮೌಂಟ್ ಕೂಡ ನಮ್ಮಲ್ಲಿ
0: ಮಾಡಬಹುದು
1: ಇಡಬಹುದು. ಅದಕ್ಕೆ 6.9% ಇಂದ ಹಿಡಿದು 5 ವರ್ಷದ ಫಿಕ್ಸ್ಡ್ ಡೆಪಾಸಿಟ್ಗೆ 7.5%.
0: ಓಕೆ, ಸೊ ಆ ರೀತಿ ವ್ಯವಸ್ಥೆಗಳಿವೆ. ಇದು ಬಿಟ್ಟು ಅಂಚೆ ಇಲಾಖೆ ಯಾವ ಕೊಡುಗೆಗಳನ್ನು ನೀಡ್ತಾ ಇದೆ?
1: ಅದು ಬಿಟ್ಟರೆ ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ, ಅದರಲ್ಲಿ ಕೂಡ ಅಕೌಂಟ್ ಇದೆ. ಅದರಲ್ಲಿ ನಾವು ಡಿಜಿಟಲ್ ಅಕೌಂಟ್ ಅಂತ ಹೇಳ್ತೇವೆ, ಅದಕ್ಕೆ ಯಾವುದೇ ರೀತಿಯ ಪಾಸ್ಬುಕ್ ಅಥವಾ ಫೆಸಿಲಿಟಿ ಇಲ್ಲ. ಅದರಲ್ಲಿ ಅಕೌಂಟ್ ಮಾಡಿದರೆ ನೀವು ಈಗ ಅಮೌಂಟ್ ಸ್ಪೆಂಡ್ ಮಾಡ್ತೀರಿ, ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲೆಲ್ಲ ಮಾಡ್ತಿರಾದ್ರೆ, ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ಒಂದು 200 ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿದರೆ ಆ ಡಿಜಿಟಲ್ ಅಕೌಂಟಲ್ಲಿ ಅದರಲ್ಲಿ ವರ್ಚುವಲ್ ಕಾರ್ಡ್ ಅಂತ ಒಂದು ಬರ್ತದೆ, ಅದಕ್ಕೆ ಒಂದು 50-60 ರೂಪಾಯಿ ಚಾರ್ಜ್ ಇದೆ. ಸೊ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ, ಅಂದರೆ ನಿಮಗೆ ಕೈಯಲ್ಲಿ ಇರುವುದಿಲ್ಲ ಬಟ್ ಮೊಬೈಲಲ್ಲಿ ಕಾಣುತ್ತೆ ಅದು ವರ್ಚುವಲ್ ಕಾರ್ಡ್. ಸೊ ಆ ಕಾರ್ಡನ್ನು ಯೂಸ್ ಮಾಡಿ ನೀವು ಅದನ್ನು ಆ ಅಕೌಂಟ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಡಿಜಿಟಲ್ ಅಕೌಂಟನ್ನು ಯಾವುದೇ ಫೋನ್ ಪೇ ಗೂಗಲ್ ಪೇಗೆ UPIಗೆ ಕನೆಕ್ಟ್ ಮಾಡ್ಬೋದು. ಸೊ ಈಗ ನಿಮ್ಗೆ ಏನಾದರೂ ಸ್ಪೆಂಡ್ ಮಾಡಲಿಕ್ಕಿದ್ರೆ ನೀವು ಆ ಅಕೌಂಟಲ್ಲಿ, ಈಗ ಕೆಲವರು ನಮ್ಮಲ್ಲಿ ಈ ಥರ ಮಾಡ್ತಾರೆ, ಸೇವಿಂಗ್ಸ್ ಬ್ಯಾಂಕಲ್ಲಿ ಅಮೌಂಟ್ ಇಡ್ತಾರೆ, ಈ ಸೇವಿಂಗ್ಸ್ ಬ್ಯಾಂಕ್ ಮತ್ತು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಡಿಜಿಟಲ್ ಬ್ಯಾಂಕ್ ಅನ್ನು ಎರಡನ್ನು ಲಿಂಕ್ ಮಾಡ್ತಾರೆ. ಈಗ ನಾನು ಈ ಥರ ಮಾಡಿದ್ದೇನೆ, ಈಗ ನನ್ನಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲಿ 4% ಬಡ್ಡಿ ಬರ್ತೇನೆ, ಅದೇ ರೀತಿ ನಾನು ಇಂಡಿಯಾ ಪೋಸ್ಟಲ್ಲಿ 2.5%, ಅದು ಖರ್ಚು ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡೋದು. ಸೊ ಇಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೇನೆ ಅಮೌಂಟು, ಆ ಅಕೌಂಟಿಗೆ ಹಾಕಿ ಗೂಗಲ್ ಪೇ ಅಥವಾ ಫೋನ್ ಪೇಯಿಂದ ಲಿಂಕ್ ಮಾಡಿಕೊಂಡು ನಾನು.
0: ಒಂದು ಕಾಲ್ ಇದೆ ಸರ್. ಹಲೋ, ನಮಸ್ತೆ.
2: ಹಲೋ ಸರ್, ನಮಸ್ತೆ.
3: ನಮಸ್ತೆ ಮೇಡಮ್.
2: ಸರ್, ನಾನು ರಾಮಾಯಣಿ ಕಾರ್ಕಳದಿಂದ ಮಾತನಾಡ್ತಿದ್ದೀನಿ. ಸರ್, ನನಗೆ ಸರ್ ಹತ್ರ ಒಂದು ಮಾತಾಡಿ.
0: ಕೇಳಿ ಕೇಳಿ.
2: ಸರ್ ನಮಸ್ತೆ.
3: ನಮಸ್ತೆ ಮೇಡಮ್, ಹೇಳಿ.
2: ಅಂಚೆ ಇಲಾಖೆ, ಅಂಚೆ ಇಲಾಖೆ ಅಂತ ಹೇಳ್ಬೇಕಾದ್ರೆ ಸರ್, ಇವಾಗ ನಾನು ಒಂದು ಸುಮಾರು ಸಾರಿ ನೋಡಿದ್ದೀನಿ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಅಂದ್ರೆ ಇವಾಗ ಅಲ್ಲೇ ಒಂದು ಸ್ಪರ್ಧೆ ಅಂದ್ರೆ ಎಸ್ಸೇ ಕಾಂಪಿಟೇಷನ್ ಇರ್ತಾರೆ ಸ್ಟೂಡೆಂಟ್ಸ್ ಗೆ, ಒಂದು ವಿಷಯದ ಮೇಲೆ ಎಸ್ಸೇ ಕಾಂಪಿಟೇಷನ್ ಇತ್ತಲ್ವಾ ಸರ್, ಅದು ಸ್ಟೂಡೆಂಟ್ ಅಂತ ಮಾತ್ರ ಮಾಡಿದ್ದಾರೆ. ನಂಗೆ ಅನಿಸೋದು ಇದು ಇತರ ಅಂದ್ರೆ ಸ್ಟೂಡೆಂಟ್ ಗಿಂತ ಈಗ ಹೌಸ್ ವೈಫ್ ಮನೆಯವರು ಇರ್ಬೋದು ಅವರಿಗೆಲ್ಲ ಎಲ್ಲರಿಗೂ ಒಂದೊಂದು ವಿಭಾಗ ಮಾಡಿ ಅಂತ ಒಂದು ಸ್ಪರ್ಧೆಗಳನ್ನು ಇಟ್ಟಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ.
3: ಮೇಡಮ್, ಈಗ ನಮ್ಮಲ್ಲಿ ಕಾಮನ್ ಟು ಆಲ್ ಅಂತ ಒಂದು ಸ್ಪರ್ಧೆ ಇದೆ, ದಾಯಿ ಆಕಾರ ಲೆಟರ್ ರೈಟಿಂಗ್, ಈಗ ಕಾಗದ ಬರೆಯುವ ಸ್ಪರ್ಧೆ, ಅದು ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಭಾಗವಹಿಸ್ಬೋದು. ದಾಯಿ ಆಕಾರ ಅಂತ ಈಗ ಇದೆ, ಅದರಲ್ಲಿ ಏನು ಇದೆ ಅದರ ಬಗ್ಗೆ ಈಗ ಹೇಳ್ತಾ ಇದ್ದೆ ನಿಮಗೆ ಕೇಳ್ಕೊಳ್ಳಿ. ಅದರಲ್ಲಿ ಭೂಮಾತೆಗೆ ಒಂದು ಪತ್ರ, ಪ್ರಕೃತಿಯನ್ನು ರಕ್ಷಿಸುವ ನನ್ನ ಪ್ರತಿಜ್ಞೆ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಈ ವರ್ಷ. ಇದರಲ್ಲಿ ಎರಡು ವಿಧ ರೀತಿ ಪತ್ರ ಬರೆಯಬಹುದು. ಅದರಲ್ಲಿ ಒಂದು ಇಂಡಿಯನ್ ಲೆಟರ್ ಕಾರ್ಡ್ ಅಂತ ನಮ್ದೊಂದು ಕಾರ್ಡ್ ಇದೆ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ, ಸಣ್ಣ ILC 2.5 ರೂಪಾಯಿಗೆ ಸಿಗುತ್ತೆ. ಅದರಲ್ಲಿ ಕೂಡ ನೀವು ಬರೆಯಬಹುದು 500 ಶಬ್ದಗಳಿಗೆ ಸೀಮಿತವಾಗಿ, ಅಥವಾ ನೀವೊಂದು A4 ಸೈಜ್ ಪೇಪರ್ ಇಟ್ಕೊಂಡು ಎನ್ವಲಪ್ಪಲ್ಲಿ ಹಾಕಿ ಕಳಿಸ್ಬೋದು 1,000 ಶಬ್ದಗಳಿಗೆ ಸೀಮಿತವಾಗಿ. October 31 ಲಾಸ್ಟ್ ಡೇಟ್ ಇದೆ. ಇದು ಕಾಮನ್ ಟು ಆಲ್, ಇದರ ಭಾರತೀಯ ಪ್ರಜೆಗಳು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಕನ್ನಡ, ಹಿಂದಿ, ಇಂಗ್ಲಿಷ್ ಅಥವಾ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಬರೆಯಬಹುದು. ಇದರಲ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಅಂತ ಎರಡು ಕಾಂಪಿಟೇಷನ್ ಇದೆ. ಸ್ಟೇಟ್ ಲೆವೆಲಲ್ಲಿ ಬಂದವರು ನ್ಯಾಷನಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಇದರಲ್ಲಿ ಪ್ರೈಸಸ್ ಈ ಥರ ಇದೆ, ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ 25,000, ಸೆಕೆಂಡ್ ಪ್ರೈಸ್ 10,000, ಥರ್ಡ್ ಪ್ರೈಸ್ 5,000. ಅದೇ ಅವರು ಪಾರ್ಟಿಸಿಪೇಟ್ ಅದೇ ಆದವರು ಮತ್ತೆ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ನ್ಯಾಷನಲ್ ಲೆವೆಲಲ್ಲಿ 50,000 ಇದೆ, ಮತ್ತೆ ಸೆಕೆಂಡ್ ಪ್ರೈಸ್ 25,000 ಇದೆ, ಮತ್ತೆ ಥರ್ಡ್ ಪ್ರೈಸ್ 10,000 ಇದೆ. ಅದೇ ರೀತಿ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಅವರಿಗೆ ಮಾಸ್ಕೋಟ್ ಡಿಸೈನ್ ಅಂತ ಒಂದು ಇತ್ತು, ಅದು ನಮ್ಮ ವೆಬ್ಸೈಟಲ್ಲಿ ಈ ಥರ ಆವಾಗಾವಾಗ ಹಾಕ್ತಾ ಇರ್ತಾರೆ, ಅದಕ್ಕೂ ಕೂಡ ಒಂದು ಒಳ್ಳೆ ಪ್ರೈಸ್ ಇತ್ತು, ಅದು ಕೂಡ ಕಾಮನ್ ಟು ಆಲ್ ಇತ್ತು.
2: ಓಕೆ,
0: ಖಂಡಿತವಾಗಿಯೂ.
3: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಓಕೆ, ಧನ್ಯವಾದಗಳು ಗುಳಮಣಿ ಅವರೇ, ಧನ್ಯವಾದಗಳು. ಖಂಡಿತವಾಗಿ ನನಗೂ ಕೂಡ ಈ ವಿಷಯ ಯಾವತ್ತು ನಾನು ಕೂಡ ಪ್ರಯತ್ನ ಪಡ್ತೇನೆ ಬರೀಲಿಕ್ಕೆ. ಓಕೆ ಜೋಸೆಫ್ ಸರ್, ಕೊನೆಯ ಪ್ರಶ್ನೆ, ಹೇಗೆ ಪೋಸ್ಟ್ ಆಫೀಸಿಂದ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಕೆಲವರಲ್ಲಿ ಮನಸ್ಸಲ್ಲಿರ್ಬೋದು. ಅಂದರೆ ನಾವು ಬ್ಯಾಂಕಲ್ಲಿ ಸಾಲ ಸೌಲಭ್ಯ ಕೊಡ್ತೇವೆ, ಆ ರೀತಿ ಏನಾದರೂ ಇದೆಯಾ ಸರ್? ಅದರ ಜೊತೆಗೆ ನಾವು ಹೇಳ್ಬೋದು ಶೇರ್ಸ್ ಸಿಗ್ತದೆ ಪೋಸ್ಟ್ ಆಫೀಸಿದು.
3: ಹೌದು ಸರ್, ನೀವು ಒಂದು ಒಳ್ಳೆ ಕ್ವಶನ್ ಕೇಳಿದಿರಿ. ಆದರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಒಂದು ಸಂಕ್ಷಿಪ್ತವಾಗಿ ನಾವು ಹೇಳಬೇಕಾದ್ರೆ ಸಾಲ ಬಿಟ್ಟು ಎಲ್ಲವೂ ಸಿಗುತ್ತೆ.
0: ಓಕೆ,
3: ಆದ್ದರಿಂದ ಆದರೂ ಸಾಲದ ವಿಚಾರ ಒಂದು ಹೇಳಬೇಕಾದ್ರೆ ಒಂದು RD ಬಗ್ಗೆ ಒಂದು ಸಾಲ ಸಿಗುತ್ತೆ.
0: ಒಂದು ಕರೆ ಇದೆ ಸರ್, ನೋಡೋಣ. ಹಲೋ, ನಮಸ್ತೆ.
3: ಹೌದು,
0: ಹಲೋ, ನಮಸ್ತೆ. ಹಲೋ ಹಲೋ, ಯಾಕೋ ಕಾಲ್ ಆನ್ ಮಾಡಿಟ್ಟು ಸರ್, ಅವರು ಮಾತಾಡ್ತಿಲ್ಲ. ನೀವು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಬೇಕು, ಇಲ್ಲದೆ ನಾವು ಮಾತಾಡಿದ್ದೆ. ಅದೇ ಸರ್, ಹೇಳಿ ಮಾತಾಡಿ.
3: ಸಾಲದ ಬಗ್ಗೆ ಅದೇ ಸರ್ ನಾನು ಹೇಳಿದ್ದಲ್ಲ, ಈಗ ಸಾಲ ಒಂದು ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಎಲ್ಲ ರೀತಿಯ ಸೇವೆಗಳು ಇದೆ. ಈಗ ತುಂಬ ಸೇವೆಗಳನ್ನು ನಾನು ಇನ್ನು ಹೇಳಲಿಕ್ಕೆ ಬಾಕಿ ಇದೆ. ಸಾಲ ಈಗ ಸಿಗೋದು ಅಂದರೆ RDಯಲ್ಲಿ ನೀವು ಡೆಪಾಸಿಟ್ ಮಾಡಿದ ಹಣದ 50% ವಿಡ್ರಾವಲ್ ಆಪ್ಷನ್ಸ್ ಇದೆ ಸರ್. ಈಗ ಅದೊಂದು ವಿಚಾರ. ಮತ್ತೆ ಒಂದು ಸುಕನ್ಯಾ ಅಕೌಂಟಲ್ಲಿ ಹಾಕಿದರೆ ಈಗ ಮಗುವಿನ ಹೆಸರಲ್ಲಿ ದುಡ್ಡು ಕೊಡ್ತಾ ಇರ್ತಾರೆ, ಅವರಲ್ಲಿ ಸಾಲ ಅಲ್ಲ, ಅದರಲ್ಲಿ ದುಡ್ಡು ತೆಗಿಲಿಕ್ಕೆ ಆಸ್ಪದ ಇದೆ 18 ವರ್ಷದಲ್ಲಿ. ಅವರಲ್ಲಿ 50% ಈಗ 18 ವರ್ಷ ಮಗು ಹೆಣ್ಮಗು ಆಗುವಾಗ 18 ವರ್ಷಕ್ಕೆ ಎಷ್ಟು ಬ್ಯಾಲೆನ್ಸ್ ಆಗಿದೆ ಅದರ 50% ಅನ್ನು ಅವರ ಎಜುಕೇಷನ್ಗೆ ತಗೊಳ್ಬೋದು,
0: ಯುಟಿಲೈಸ್ ಮಾಡ್ಬೋದು,
3: ಯುಟಿಲೈಸ್ ಮಾಡ್ಬೋದು. ಅದೇ ರೀತಿ ಆರ್ ಡಿಯಲ್ಲಿ ಅವರು 3 ವರ್ಷ ನಂತರ ಒಂದು ವರ್ಷ ನಂತರ ಅದರಲ್ಲಿ ಲೋನ್ ತಗೊಳ್ಳಿಕ್ಕೆ ಆಸ್ಪದ ಇದೆ. ಅದು ಬಿಟ್ಟರೆ
0: ಶೇರ್ಸ್ ಬಗ್ಗೆ,
3: ಶೇರ್ಸ್ ನಮ್ಮಲ್ಲಿ ಯಾವುದೇ ಸೇಲ್ ಇಲ್ಲ. ಮೊದಲು ಮ್ಯೂಚುವಲ್ ಫಂಡ್ ಒಂದು ಅಗ್ರಿಮೆಂಟ್ ಅಲ್ಲಿ ಸೇಲ್ಸ್ ಇತ್ತು, ಈಗ ಪುನಃ ಅದು ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸ್ ಮೂಲಕ ಮಾಡ್ಬೋದು. ಆದರೆ ಸಾಲ ಈ ಥರ ಫೆಸಿಲಿಟೇಟ್ ನಾವು ಮಾಡ್ತೇವೆ. ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ, ಅದರ ಮೂಲಕ ಕೆಲವು ಟೈಅಪ್ಸ್ ಇದೆ, HDFC ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಬ್ಯಾಂಕ್ಗಳ ಒಟ್ಟಿಗೆ. ಅಲ್ಲೆಲ್ಲ ಹೌಸಿಂಗ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು ಅಥವಾ ಬೈಕ್ ಲೋನ್, ಈ ಥರ ಲೋನ್ಗಳಿಗೆ ಇಲ್ಲಿಂದ ವ್ಯವಸ್ಥೆ ಇದೆ. ನಮ್ಮಲ್ಲಿ ಅಕೌಂಟ್ ಇದ್ರೆ ಅವರಿಗೆ ಅವರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಆ ಬ್ಯಾಂಕಿಗೆ ನಾವು ರವಾನೆ ಮಾಡಿ ಆ ಬ್ಯಾಂಕ್ ಮೂಲಕ ನಾವು ಸಾಲ ಕೊಡ್ತೇವೆ. ಡೈರೆಕ್ಟ್ ಸಾಲ ನಾವು ಕೊಡ್ತಾ ಇಲ್ಲ, ಆದರೆ ಈ ಥರ ಫೆಸಿಲಿಟೇಷನ್ ನಾವು ಮಾಡ್ತಾ ಇದ್ದೀವಿ.
0: ಓಕೆ ಸರ್, ತುಂಬ ಮಾಹಿತಿಗಳನ್ನು ಕೇಳಬೇಕಿತ್ತು, ಸಮಯದ ಅವಕಾಶ ಇಲ್ಲ, ಸಮಯ ಮೀರಿದೆ. ಇವತ್ತು ರೇಡಿಯೋ ಸಾರಂಗಿಗೆ ಬಂದಿರಿ ಸರ್, ಹೇಗಾಯಿತು ಅನುಭವ? ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಕರೆದು ಉಳಿದಂತಹ ಅವಕಾಶಗಳ ಬಗ್ಗೆ ನಾವಂತೂ ಮಾತಾಡಬಹುದು. ಸೊ ಹೇಳಿ ಸರ್.
3: ಖಂಡಿತ, ಪ್ರಥಮವಾಗಿ ರೇಡಿಯೋ ಸಾರಂಗ್ ಈ ವ್ಯವಸ್ಥಾಪಕರಿಗೆ ನಾನು ಈ ಇನ್ಸ್ಟಿಟ್ಯೂಷನ್ಗೆ ನಾನು ಧನ್ಯವಾದ ಹೇಳ್ತೇನೆ. ಭಾರತೀಯ ಅಂಚೆ ಇಲಾಖೆಗೆ ಈ ಒಂದು ಅವಕಾಶ ನೀವು ಕೊಟ್ಟಿದ್ದೀರ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಥರ ಇದ್ದರೆ ನಮ್ಮನ್ನು ಕರೀರಿ. ನಮ್ಮ ಇಲಾಖೆಯಲ್ಲಿ ಇನ್ನೂ ಹಲವು ರೀತಿಯ ಸೇವೆಗಳಿದೆ. ಸಪೋಸ್ ನಾನು ಮರೆತು ಬಿಟ್ಟೆ, ಆಧಾರ್ ಸೇವೆ ಇದೆ, ಪ್ರತಿ ಆಯ್ದ ಪೋಸ್ಟ್ ಆಫೀಸ್ಗಳ ಆಧಾರ್ ಸೇವೆ ಇದೆ. ಇದೆಲ್ಲ ಜನಗಳಿಗೆ ನಾವು ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಈ ಥರ ಒಂದು ಸಂದರ್ಭಗಳಲ್ಲಿ ನೀವು ಕರೆದಾಗ ನಮಗೆ ಪಬ್ಲಿಕ್ಕಿಗೆ ಇನ್ನೂ ಇದನ್ನು ರೀಚ್ ಮಾಡಲಿಕ್ಕೆ ತುಂಬ ಅವಕಾಶ ಆಗುತ್ತೆ. ಸೊ ನಿಮ್ಮಂಥ ಈ ಥರ ರೇಡಿಯೋ ಸರಂಗ್ ಅಂತ ಒಂದು ಒಳ್ಳೆಯ ಸಂಸ್ಥೆಗಳು ಈ ಥರ ಒಂದು ಇಲಾಖೆಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತ ಇಲಾಖೆಯಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲರಿಗೆ ಹೇಳಲಿಕ್ಕೆ, ತಿಳಿಯಬಳಸಲಿಕ್ಕೆ ನಮಗೆ ಒಂದು ಅವಕಾಶ ಆಗ್ತದೆ ಅಂತ ಹೇಳ್ತಿದ್ದೆ. ನಿಮ್ಮ ಸಂಸ್ಥೆಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯ ಅಂತೇಳಿದ ಧನ್ಯವಾದನೂ ಅರ್ಪಿಸ್ತೀನಿ.
0: ಓಕೆ, ಧನ್ಯವಾದಗಳು ಶ್ರೀ ಜೋಸೆಫ್ ರಾಡ್ರಿಗಸ್ ಸರ್, ಇವತ್ತು ನಮ್ಮ ಜೊತೆಗೆ ಮಾತಾಡಿದ್ರ. ಕೆಳಗರು ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ಒಂದು ಜನಧನಿ ಕಾರ್ಯಕ್ರಮದಲ್ಲಿ ಬರುವ ಸೋಮವಾರ ಸಿಗೋಣ, ಯಾವುದಾದ್ರೂ ಅಧಿಕಾರಿ ನಮ್ಮ ಜೊತೆಗೆ ಇರಬಹುದು. ಸೊ ಕೇಳ್ತಾ ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಇದು ಇವತ್ತಿನ ವಿಶೇಷ.

0: ನೀವು ಕೇಳ್ತಾ ಇದ್ರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕಾಲಧರ್ಮ ಯಕ್ಷ ಸಂವಾದ, ಇದರ ಎರಡನೇ ಕಂತು.
1: ಬಂಧುಲೆ, ತುಳು ಭಾಷೆಯ ನಡಪನಂಚಿನ ಒಂದು ವಿಶಿಷ್ಟ ಪ್ರಯೋಗದ ಕಾರ್ಯಕ್ರಮ ಪಾತ್ರ ಸಂವಾದ. ಭಿನ್ನ ಕ್ಷೇತ್ರದ ರಡ್ಡ ವಿದ್ವಾಂಸರು, ಒಂಜಿ ಜನಪದ ವಿದ್ವಾಂಸರಾಂಡ ಒಂಜಿ ಯಕ್ಷಗಾನದ ವಿದ್ವಾಂಸರು. ಭೂತ ನಲಿಕೆಡು ತನ್ನನೇ ಆಯ್ನಂಚಿನ ಚಾಪು ಮೂಡಿಸಾಯಿನಂಚಿನ ಅವೇ ರೀತಿ ನಿರೂಪಕರಾದ ತನ್ನ ವಾಗ್ವೈಭವಡು ಮಾತೆರ್ನಲ ಉಡಲ್ ಗೆಂದಿನಂಚಿನ ಶ್ರೀಯುತ ದಯಾನಂದ ಕತ್ತಲ್ ಸರ್ ಅಂಚನೆ ಯಕ್ಷಗಾನ ಮೀಮಾಂಸೆಡು ಐಟ್ಲ ಯಕ್ಷಗಾನ ಚಂದೋ ಬ್ರಹ್ಮ ಪಂಡದೆ ಪುದರ್ ಪಡೆಯಿನಂಚಿನ ಡಾಕ್ಟರ್ ಸೀಮಂತೂರು ನಾರಾಯಣ್ ಶೆಟ್ಟಿ ಇಂಬೇರ್ನ ಶಿಷ್ಯೆ ಪಂಡದೆ ನೆಗಲ್ತೆನು ಪಡೆಯಿನಂಚಿನ ಡಾಕ್ಟರ್ ದಿನಕರ್ ಎಸ್ ಪಚನಡಿ. ಈ ರಡ್ಡು ಜನ ಕಾಲಧರ್ಮದ ಪಾತ್ರ ಸಂವಾದದ ನಂಗೆ ಚಿಂತನ ಮಂತನನ್ನು ಒದಗಾದು ಕೊರಲಿರು. ಈ ತಾಕಲ ರಡ್ಡು ಜನದ ಪಾತ್ರ ಸಂವಾದ ಈ ಹಿಮ್ಮೇಳೋಡು ಮೂರ್ದು ಬರೆಯರೆಂಡು. ಸರ್ವಶ್ರೀ ದಿವಾಕರಾಚಾರ್ಯ ಪೊಳಲಿ, ಶಿವಪ್ರಸಾದ್ ಕಣ್ಣೂರಿ, ಕೂಳೂರು ಭಾಸ್ಕರ್, ರೋಹಿತ್ ಉಚ್ಚಿಲ್, ಹರೀಶ್ ಹೆಬ್ಬಾರ್ ಮೊಕಲ್ನ ಹಿಮ್ಮೇಳ ತಂಡಡು ರಡ್ಡು ಜನ ವಾಗ್ಮೇಳದು ವಾಗ್ವೈಭವದ ತುಳು ಭಾಷದ ಪೊರ್ಲ ಕಂಠದ ಅವಂಜಿ ಪಾತ್ರ ಸಂವಾದ ಕಾರ್ಯಕ್ರಮ. ಯಕ್ಷಗಾನ ರಂಗ ನಿರ್ದೇಶಕ ಅಭಿಜಾತ ಕಲಾವಿದೆ ಪ್ರಸ್ತುತ ಪಾತ್ರ ಸಂವಾದದ ಪ್ರಸಂಗಕರ್ತರ ಅದುಪುಣಂಚಿನ ನಾಯಕ ಪಾತ್ರಡು ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ಪ್ರತಿ ನಾಯಕ ಪಾತ್ರಡು ತುಳುವ ಬುಳ್ಳಿ ದಯಾನಂದ ಕತ್ತಲ್ ಸರ್, ತುಳು ಭಾಷಾ ವಾಗ್ಮಿಯಾದ ಸಂಸ್ಕೃತಿ ಚಿಂತಕರಾದ ಟಿವಿ ಬೊಕ್ಕ FM ರೇಡಿಯೋದ ನಿರೂಪಕರಾದ ಈ ರಡ್ ಜನ ಇನಿ ಈ ಒಂಜಿ ಭಿನ್ನ ರೀತಿಯ ಒಂಜಿ ಯಕ್ಷಗಾನ ತಾಳಮದ್ದಲೆ ಕಾಲ ಧರ್ಮ ಪನ್ಪುಣಂಚಿನ ಒಂಜಿ ಧರ್ಮ ಪುರುಷಲ ಕಾಲ ಪುರುಷಲ ರಡ್ಡು ಜನ ಈ ಪಾತ್ರವನ್ನು ನಿರ್ವಹಣೆ ಮಂತ್ರ ನಂಗೆ ತೋಜೆಯರವಲೇರು.
2: ಲೋಕಡು ಧರ್ಮ ಇಜ್ಜೆ ಪಂದು ಯಾನು ಬೇಜಾರುಡು ಇಂಚ ಕಬ್ಬೆ ಬುರ್ದೆ ಸಹಾಯ ಕೊರ್ಪನ
3: ಸಂತೋಷ ಅಪುಡಿ ಅವನೇನು ಪೂರತು ನಗ ಬಾರಿ ಎಡ್ಡೆ ಅಣ್ಣ ಬಾರಿ ಎಡ್ಡೆ
2: ಡೈಗ ಬಾರಿ ಎಡ್ಡೆ ಆಣಿ ತಿಳಿಯ
3: ಈ ತೆರೆಯೋಡು ನಲ್ಲ

0: ಅಂದಾಕಲು ದುಷ್ಟರಾತಿ ನಮ್ದು
1: ಪೂರ ದುಷ್ಟರಾತಿ
0: ದಾಯಿಗೆ
1: ಸಾಲ ಮಹಿಮೆ ಎಂದ ತೂಲೆ
0: ಗೊತ್ತಾಣ ನಿಕ್ಕ.

0: ಧರ್ಮ ಪುರುಷ
1: ಕಾಲ ಪುರುಷ
0: ನಿನ್ನ ಪಾತ್ರ ಕೆನ್ನಗೆ ಇಂಕ ತೆಲಿಕೆ ಬರ್ಪುಣ್ಣು
1: ದಯಕ್ಕೆ
0: ಮಂಡೆ ಬಿಡ ಬೇರೆ ಅನ್ಯಾಯ ಮಲ್ಪೇರೆ ಅನಾಚಾರ ಮಲ್ಪೇರೆ ಲತ್ತು ಪ್ರಾಯದ ಜೋಕುಲಂದು ತೂವಂದೆ ಅತ್ಯಾಚಾರ ಮಲ್ಪೇರೆ
1: ನೆತ್ತೇರ್ದ ರಾಪ
0: ನೆತ್ತೇರ್ದ ರಾಮ ರಕ್ತ ಪರತೊಂದುಂಡು ಕಲಿಗೋಟು ಮಾತ್ರ ಪರತದನವ ನೇರ್ ದುಂಬುಲ ಬೋರ್ತನಾತ ಬರತದಿನ ಬೋರ್ತನಾತ ಬರತದಂಡು ಈ ಪಣ್ಣ ಕೇಂಡಯ್ಯನು ದಾನೇ ತೆರಿನಕುಲುಂದುಳ್ಳೇರೆ ಜ್ಞಾನಿಲುಂದುಳ್ಳೇರೆ ಅಕಳು ಪೂರ ಸೇರ್ದು ಧರ್ಮ ಕಾರ್ಯ ಮಲ್ತೊಂದುಳ್ಳೇರೆ ಬಡವು ದಾಂತಿನಗಳಿಗೆ ಬಡವಗೂ ಕೊರ್ಪೇರಿ ತುತ್ತರದಂತಿನಗಳಿಗೆ ತುತ್ತರ ಕೊರ್ಪೇರಿ
1: ದಾನ ಧರ್ಮಲು ಪೂರ ಹೆಚ್ಚ
0: ಪಣವು ಬದ್ದೆ ದಾಂತಿನಗಳಿಗೆ ಬುಡಬೋಡುತ್ತಿನ ಕೊರ್ಪೇರಿ ಕೊರ್ದತ್ತ ಯಾಕ್ಲೇನೆ ಬೇಲೆ ದಾಂತಿನಲ್ಗ ಮಲ್ತೀನಿ
1: ಅಂದ
0: ಬೊಕ್ಕ ಬೋಡು ಬೋರ್ತಿನಾತಿ ಅರಿ ಕೊರ್ಪಂದಂಡ ಆಯ ಬೆನಿಯರೆ ಬಿದಡುವೇನ
1: ಸೋಮಾರಿ ಆಪಿ
0: ಆಯ ಬೆಣಪೂಜೆ ಈ ಆಯೆ ಬೆನರೆ ಪೋಂದೆಪ್ಪೆರೆ ಕಾರಣ ಮಲ್ತಿನಿ ಧರ್ಮ ಮಲ್ಪು ನನ್ ಚಿತ್ತನ ಪುರಾಪುಡು ಈ ದಾನ ಕೊರ್ಪ ದಾನ ಕೊರ್ನಾಗ ತುಂಬ ಬೀರ ತೂ ಅಂದೆ ದಾನ ಮಲ್ತಂದಂಡ ಅವು ದಾನ ಮಲ್ಪಂದಿನ ಕಲೆಗೆ ಆಯ ನನ್ ಚಿತ್ತನ ಸ್ಥಿತಿ ಉಂದು ಎಂಚ ಆಯೆ ತಿನಿಯರೆ ಅರಿ ಕೊರ್ಪೆ ತುತ್ತರೆ ಗುಂಟು ಕೊರ್ಪೆ ಬೇತೆ ಬೇತೆ ಊರುಡ್ದು ಬತ್ತದೆ ಮುಲ್ ತಕ್ಕಲೇನೆ ಒಂಜಿ ರೂಪಾಯಿ ಕೊರ್ಪುನಿ ಅಲ್ತಿರ್ದು ಲಕ್ಷ ರೂಪಾಯಿ ನಟ್ಟುನಿ ನಮ್ಮ ಈ ಊರು ದಾಖಲೆ ನಟ್ಟು ನಕಲೊಂದು ಮಲ್ತು ಬಾಡ್ ನನ್ ಚಿತ್ತನ ಸ್ಥಿತಿ ಎತ್ತಂಡು ತೂಪಿ ನಕಲೆ ಎಂಚ ಅಕುಲು ಧರ್ಮ ಪುರುಷರು ಧರ್ಮ ಪುರುಷರು ಅಂಡ ಅಕುಲು ಮಲ್ತಿ ನನ್ ಚಿತ್ತನ ಈ ಗೊಬ್ಬುಡ್ದು ಈ ಮುರ್ದು ಈ ಊರು ದಾಖಲು ಕಂಡೋಜಿ ನಕುಲ ಆಯ ನನ್ ಚಿತ್ತನ ಸ್ಥಿತಿ ಆತಂಡು
1: ಓಹೋ
0: ನೆಕ್ಕ ಕಾರಣ ಏರು ಒಂದು ಪುರ ಆವಡೆ ಈ ಧರ್ಮ ಎಂಚ ಇಪ್ಪಡು ಒಲ್ಪ ಇಪ್ಪಡು ಇನಿ ಆರಾಧನೆ ಬಣಪು ನಾವು ಹೂ ಪೂಜನೆ ಬಣಪು ನಾವು ಒಂಜಿ ಪೊರ್ತುಡಿತ್ತಿನ ಚಿತ್ತನ ಸ್ಥಿತಿ ನಿಕುಂಡ ಆ ಪಂಡ ಆ ಸ್ಥಿತಿತ ಆ ಸ್ಥಾನ ಪಲ್ಲಟ ಮಲ್ತದೆ ನಿಕಲೆಗೆ ಬೋಡಾ ಪುನಲ್ ಕಾವಿನ ಬುಳೆಪ ಒಂದು ಪೋಣಂದಂಡ ಆ ಬುಳೆಪ ಒಂದು ಪೋಣಂದ ಪೋಯಿನ ಚಿತ್ತನ ಪೊರ್ತುಡು ಇಂಚಿತ್ತಿನ ಗೊಬ್ಬುಲ ಅಹಂಕಾರಲ ಐತೊಟ್ಟಿಗೆ ಸೇರಿ ನಡೆಗೆ ಅಕಲ್ನ ಅಧಪತನ ಅವುಲೇ ಆ ಗುಂಡಿನ ಅಕುಲೇ ತೋಟನಲ್ ಕಾತಂಡಿ
1: ಪೂರೆಗಳ ಇಂಚೆನೆ ಆದಪ್ಪ ಏತೋ ಬಂಗಡುಲ್ಲೇರು ಗುರ್ಚಿಲಿಡು ಉಪ್ಪು ನಕುಲುಲ್ಲೇರು ಅಕಲೆಗೆ ಆ ದಾನ ತಿಕ್ಕದ ಅಕಲು ಮಿತ್ತು ಬೈತೇರು ಅಕಲೆಗೆ ಹೇಳಿಗೆ ಆತಿಜ
0: ಆ ಏಳಿಗೆ ಏಳಿಗೆ ಆಯಿನ ಕುಲು ಏಳಿಗೆ ಆತೆರಿ ಅಂಡ ಕೊರ್ಪುನಾಯೇ ಕೊರಡಾಯಿನ ಕಿಲೆ ಕೊರ್ಪುಜೆ ಇನಿ ಮಾನಾದಿಗೆ ಬಣಪುನ ಉಂಡು ಎಂಚ
1: ಎಂಚ
0: ಅಕುಲು ಇತ್ತಿನ ಅಡಿಗೆ ಅಕಲ ಲೆಪ್ಪುನು ಅಕಲ ಪುಗೆಲ್ ಗಂಚಾದ ಪೊದೆಪುನು ತಿನರಂಜಾತು ಕೊರ್ಪುನಿ ಬೀರ ಬೋನಗ ಅಕುಲು ಪೊದೆ ತಿನಂಚಿತ್ತನ ಕುಂಟುನು ವಲ್ಪಲ ಮಾರ್ಗದ ಬರಿಟು ಬಾರದ ಜೆತ್ತದೆ ಅಲ್ತು ಲಕ್ಕೊಂದು ಮನದನಿ ಬೋತಿ ನಂಚಿತ್ತನ ಸ್ಥಿತಿಲ ಕೆಲವು ಕಡೆ ತುಯ್ಯರ ತಿಕ್ಕುಂಡು ಅಂಚತ್ತು ನಮ್ಮ ಸಂಸ್ಕಾರ ಬಂಡ ಎಂಚ
1: ಎಂಚ
0: ಸರಿಯಾಯಿನ ಚಿತ್ತನ ರೀತಿಡು ಸರಿಯಾಯಿನ ಚಿತ್ತನ ಪೊರ್ತುಡು ಅಕ್ಲೇನು ಗುರ್ತಿಸವಳು ಎಂಚ ಈ ಅವಳು ತೂವಂದುಳ ಇನಿ ನಡಪುನ ಆ ಪುನ ಜೆಪುಡನಗ ಬೇತೆ ಬೇತ ರೀತಿದ ಕುಂಟುಲೇನು ಕಾಣುತ್ತದೆ ಗಂಧದ ಬುರ್ಪುಲೇನು ಕೂರ ಕಾಣುತ್ತದೆ ಪಾಡುವೇರಿ ಏಪ ಭಾರಿ ಮಲ್ಲ ಕಲಾವಿದೆ ಆಯೇ ಭಾರಿ ಮಲ್ಲ ಕಲಾವಿದೆ ಜೀವಮಾನುಡಿಪ್ಪುನಾಗ ಆಯ ಗೊಂಜಿ ಪುಗೆಲ್ಗೆ ಪೊದೆಪೆರಂಜಿ ಬೆಚ್ಚ ಬೆಪ್ಪುಗು ಕುಂಟ ಅತ್ತುಂಡ ಓಲ್ಲ ಪರಿಣಾಮಡು ಜಪ್ಪುನಾಗ ಆಗ ಪಣವುಗಂತೆ ಪಣವ ಅವದಾಲ ಕೊರ್ಪುನ ಚಿತ್ತನ ಸ್ಥಿತಿ ಬಾರಿ ಕಮ್ಮಿ ಆತನ ಪೂರ ಲೆಜ್ಜಿಂದ ಬಣ ಪೂಜಿ
1: ಯಾನ ಯಾನು ಅಲ್ಪಲ್ಪ ಸತ್ಸಂಗದ ಕಲೆ ಸನ್ಮಾನ ಮಲ್ತಿನ ತುಯ್ಯೆ ಆಟ ನಾಟಕ ಕೋಲ ನೇಮದ ಕಲೆ ಪೂರ ಸನ್ಮಾನ ಮಲ್ತಿನ ತುಯ್ಯತ್ತ
0: ಅಂಚಿತ್ತಿನ ಕೆಲವು ಕಡೆ ಒಂಜೊಂಜಿ ನಡಪುಣು ಅಂಡ ಹೆಚ್ಚಿನ ನಡಪುನು ದಾದಕ್ಕೂ ಗೊತ್ತುಂಡ ಪಣವು ಕೊರ್ತು ಇನಾಮುದೆತ್ತೋ ನಂಚಿತ್ತಿನ ಕಾಲುಗು ಬತ್ತಿ ಎತ್ತದಂಡು ಎಂಚ ಕೆಲವೊಂದು ಇನಾಮುಲೇನೆ ಪಣವು ಕೊರ್ತದೆತ್ತೋ ನನ್ ಚಿತ್ತನ ಕಾಲ ಎತ್ತದಿನ ಒಂದು ಪೂರ ಎನ್ನ ಗೊಬ್ಬು ಒಂದು ಈ ತೆರೆಯೋ ನೋಡು ಏರ್ನ ಗೊಬ್ಬು ಒಂದು ಎನ್ನ ಗೊಬ್ಬು
1: ಅಪಗಂಡ ದರಿಕುಂಟ ಈ
0: ಹಾ ಈ ಪೊರ್ತುಡು ನೇನ ದಾಯ ಈ ಗೊಬ್ಬು ಗೊಬ್ಬಿಯೇ ಒಂದೆಲ್ಲ ಈ ತೆರೆಯೋ ನೋಡು ಆಪುಂಡು ದಾಯಿಗಿಂದು ಕೆನ್ನಗ ಮೂಜಿ ಕಾಲೊಡ್ದಿಂಚಲ ಯಾನು ಪ್ರತಿ ಪೊರ್ತುಡ್ಲ ಅನಂತ ಕಾಲ ಆದಿತ್ತೆ ಅನಂತ ಪೊರ್ತ ಆದಿತ್ತೆ ಮಾತ ಕಡಲ ಏ ನೆಗತು ತೋಜಿನ ತಂದೆ ಎದುರುಡು ನಲಿಪು ನಾಯಿನ ತೋಜುನು ನೀರಾವುಡು ಬೊಟ್ಟು ನಾಯಿ ಪದ ಬಣಪುನ ಏರೆಗಳ ತೋಜೆ ಆ ಪಂಡ ಇನಿ ನಲಿಪು ನಾಯಂತೆ ಮದ್ಯಾವುಡು ಬೊಟ್ಟು ನಾಯಲಂತೆ ಎದುರು ತೋಜುಡು ಆಯೆ ಬೊಟ್ಟಿ ಎಂದಂಡ ಮಾತ್ರ ಇವೆ ನಲಿಪುನು ಬಣಪುನ ಗೊತ್ತಾವುಡುಂದು ಯಾನು ಮಲ್ತಿನ ಚಿತ್ರ ಗೊಬ್ಬು ಒಂದು ನಿಕ್ಕ ತೆರಿಯಾಡ
1: ಅಪಗಾಂಡ ಇಂಚ ಮಲ್ಪೋಡು ಪದ ಬಣಪಿನ ಎದುರು ಕುಲ್ಲೋಡು ಬಿರಾಡು ನಲಿಪಡಾಯ ಏರು ತೂಪಿ
0: ಪದ ಬಣಪುನಾಯೇ
1: ಎದುರು ಕುಲ್ಲಾಡು
0: ಅಂದು
1: ನಲಿಪು ನಾಯಿ ಪಿರಾವ್ ನಲಿಪಾಡು
0: ಪದ ಬಣಪು ನಾಯಿ ಪಿರಾವೇ ಕುಲ್ಲೋಡು ನಲಿಪು ನಾಯಿ ಎದುರೇ ನಲಪೋಡು ಆಂಡ ಪೊದೆಪುನಾಗ నలుపు నాయకుల పొదెప్పుడు, పద పణుపు నాయకుల పొదెప్పుడు, బొట్టు నాయకుల పొదెప్పుడు, అంచెన ఐకు శృతి కొర్పు నాయకుల నికులు పొదెప్పుడు, కాలి ఒరియొరిన బుడుపు నత్తి అపందండ, ఈ బుడుపు నంచెత్తున స్థితికి పడాది అన్న పణుపు నత్తి ముందు దాయ పణుపే, ఇని కోడే ధర్మాత్మరి ఎరే మలత కాయాది అకులు అడంగుది పోతేరు, ధర్మ సత్సంగ మలుపు నకులను ఇని ఏత్తు జన గుర్తి సవేరు పణుపున విని ఆలోచన మలపడు, గుర్తి సవుడు ఆయన చిత్తున మనస్థితి నకులు ఇని కమ్యాతేరు ఐక పడాది, ఈ పూర గొప్పు నడపెర కారణ ఎన్నవు, ముందు భారి కుసి అని ఇంక సంతోషానంది అని పడుపునవు,
1: నిన్న కన్నుకు మంజల్తో పొడి పూర్తుండదాదన
0: దాయకు
1: వక్ర దృష్టిద యోచనడు ఈ పాతెరందుల ఎన్న సిద్ధాంత దాదా
0: దాదవు
1: లోకుడు ఎడ్డెప్పావుడు
0: హా
1: ధర్మిష్ఠిరు ననాత్తు జన పుట్టుదు బరడు ననాత్తు జన బులేదు లోక ధర్మను కాపోడు అందయ్యా
0: దాదవు
1: ఈ పాతెరందు పాతెరందు బత్తిన రీతి ఆయతత్వం నుండి

0: ಕಾಲಪುರುಷ
1: ಧರ್ಮಪುರುಷ
0: ಇಂಚಿತ್ತಿನ ನುಡಿಗಟ್ಟನು ಕೇನರೆಯಾನು ತಯಾರಾದು ಇಜ್ಜಿ
1: ನುಡಿಗಟ್ಟು ಕೊರ್ಪುನಾಯನೆಯಾನು
0: ಅಂಚಾದು ಕೊಂಡು ನಿನ್ನ ಸ್ಥಿತಿ
1: ಹ
0: ಮನಸ್ಸದ ಉಲೈಡು ಎಡ್ಡಾವಡು ಎಡ್ಡಾವಡು ಅನ್ಯಾಯ ನನಲಾ ಜಾಸ್ತಿ ಆವಡು ಪಂದು ಯೋಚನೆ ಮಲ್ತೊಂದು ಮಲ್ತೊಂದು ಧರ್ಮದ ಬಗ್ಗೆ ವಿಮರ್ಶನ ಮಲ್ತೊಂದುಲ್ಲ ಅಂದ ಈ ಲೋಕ ನಡಪುನು ಪಂಚಭೂತಲೇರ್ದು ಆಕಾಶ ಭೂಮಿ ಅಂಚನೆ ನೀರು ಗಾಳಿ ಸು ನೂ ದಾಯಿಗುಪ್ಪುನು ಈ ಲೋಕದ ಸಮಸ್ತ ಪ್ರಾಣಿಲೆಗು ಸಮಸ್ತ ನರಮಾನಿಲೆಗು ಬೋಡಾದು ಉಪ್ಪುನು ನುವೇನು ಎಟ್ಟೆಡು ಉಪಯೋಗ ಮಲ್ತದು ಎಟ್ಟೆಡು ಬದುಕುನು ಸಾಗಿ ಸಾವನ ಬುದ್ಧಿ ನರಮಾನಿಲೆಗು ಬೋಡು ಮರ ಮಟ್ಟಲೇನು ಕಡುತದು ನಾಶಗು ತಾನೇ ಕಾರಣ ಒಂದುಲ್ಲೇ ಅತೇ ಅತ್ತೆ ತನ್ನ ಮನಸ್ಸದ ಚಟುಕು ಬೋಡಾದು ದಾದದಾದ ದುರಾಭ್ಯಾಸೋಲೇನು ಪೂರ ಅಭ್ಯಾಸ ಮಲ್ತದು ತನ್ನ ನಾಶಗು ತಾನೇ ಕಾರಣ ಒಂದುಲ್ಲೇ ದಾದದಾದ ಸೀಕು ಬರೊಂದುಂಡು ನೆಕ್ಕು ಪೂರ ಒಂಜಿ ರೀತಿಡು ತೂಂಡ ನರಮಾನಿಲೇ ಕಾರಣ ಬಕ್ಕೊಂಜಿ ರೀತಿಡು ತೂಂಡ ಕಾಲ ಕಾರಣ ಅಪನು ಒರಿ ನಡತೊಂದು ಪೋಪಿನ ಏ ದಂಟದು ಬೂರ್ದು ಸೈತು ಪೋಯೆ ಅಪಗ ಕಾರಣ ಏರು ಆಯನ ಕಾಲ ಆಯನು ಒಯ್ತುಂಡು ಅಂದು ಅಂಜಾದ ನರಮಾನಿ ಎಡ್ಡಾಪಿನ ಆಲಾಪಿನ ಅವು ಪೂರ ಆಯನಾಯನ ಮನಸ್ಸಿಗೆ ಆಪಿನ ಪ್ರಚೋದನೆಗೆ ಕಾರಣ ಪರಿಸರ ಕಾರಣ ಆ ಪೊರ್ತು ಅಂಜಾದು ಪೊರ್ತು ಪರಿಸರ ಆ ಪರಿಸರದ ವ್ಯವಹಾರ ಇಂದು ಪೂರ ಸಕಾಲಿಕವಾದ ಸರಿಯಾದ ನಡತಂಡ ಸಾಧಿ ತಪ್ಪು ಜೇರ
1: ಆಯ ತೀರ್ಥಮಿತ್ತು ತೂವಂದೇ ಬೋವಂದಿನ ತಪ್ಪತ್ತು ಆಯ ದಂಟದ ಬುರ್ನಕ್ಕೆ ಕಾಲ ಕಾರಣ
0: ಅಂದು ಆಯನ ಗಮನ ಓಡಿನ ಪೋಪುಂಡ ಆಯ ಬೂರ್ದು
1: ಆಯ ತೀರ್ಥಮಿತ್ತು ತೂವಂದೇ ಬೋವಂದೇ ದಂಟದ ಬುರ್ನಿಂದ ಗೊತ್ತು
0: ಅಂದಾ
1: ಹಾ
0: ಯಾನು ಬನ್ಪಿನಿ ಈತೆ
1: ಹಾ
0: ಹಾಲು ಬುದ್ಧಿಗೂ ಪೋಪಿನಂಚಿನ ವ್ಯವಸ್ಥೆ ಉಪ್ಪೆರಬಲ್ಲಿ ವೈಪುನ ಅಂಚನೆ ತೂಪಿನ ತನತ ಅಂಚನೆ ಕೈ ಪಾಡುನ ಇಂಚಿನ ವ್ಯವಸ್ಥೆಲು ಇಜ್ಜಂದೆ ಸಕಾಲಿಕವಾಯಿನ ರಾಜಕೀಯ ವ್ಯವಸ್ಥೆ ಗಟ್ಟಿಯಾದಿತ್ತಿಂಡ ಅಪಗ ಇಂಚಿನ ದೌಷ್ಟ್ಯ ನಡಪಂದಿಲಕ ತಡೆಪೆರ ಅಪುಂಡು ಕಾಲಪುರುಷ ಆಯ್ನಂಚಿನ ಈಯೇ ಪುರರೆಗಳ ಎಡ್ಡೆ ಮನಸ್ಸನ್ನು ಕೊರಿಯಾಂದಾಂಡ ಈ ಕಲ್ಜಿಗದ ಕಾಲ ಹೋದು ಸತ್ಯಯುಗ ಬರಂದ ಪನಿಗೆ ಅಂಚಾದು ಯಾನು ಪಂಪಿನಿ ಈತೆ
1: ದಾದವು
0: ಇಲ್ಲ ಯಾಲ್ಲ ಒಟ್ಟೊಟ್ಟಿಗೆ ಹೋದು ಎಟ್ಟೆ ಪೊರ್ತುಡು ಎಟ್ಟೆ ಜನಕುಲು ಬುಲೆಪಿಲಕ ಧರ್ಮದ ತಿರ್ಲು ಓಲ್ಲ ಉಂಡು ಊರೊನ್ಮೆಲ ನೆಗತೊಂದುಂಡು ಪಂಪಿಲಕ ಮಲ್ಪೋಡು ಐಕಾಂತರ ನಮ್ಮ ದಾದ ಸಾಧಿನ ಮಲ್ಪೋಡು ದಾದಾಳ ಉಪಾಯ ಪನಿಯಾಯಿ
1: ಅತ್ತು ಮಿತ್ತು ಸೂರ್ಯ ಚಂದ್ರೆ ತೀರ್ಥ ಭೂಮಿ ಪರಪು ನಂಚಿತ್ತಿನ ನೀರು ಬೀಜು ನಂಚಿತ್ತಿನ ಗಾಳಿ
0: ಪೊತ್ತು
1: ಪೊತ್ತು ನಂಚಿತ್ತಿನ ಅಗ್ಗಿ ಒಂದು ನೆಕ್ಕ ಪೂರ ಕಾರಣಂದ ಬಣಪ
0: ಪ್ರಪಂಚ ಉಪ್ಪು ನಕಲು ಪೂರ ನೆಟ್ಟೇ ನಡಪು
1: ಆಯಲ್ಲ ಬುಡ್ತು ಜಾನ ಮಿತ್ತದ ಆಯಲ್ಲ

0: ಯಾನೇ ಕೊರ್ತಿ ನಾವು
1: ಅಂತ ಗಾಳಿಗೆ ಬಿಚ್ಚಿಸೋ ಗುರಿ ನೀರು ಒಂದು ಪೂರೆತ
0: ಸಂಪು ಕೊರ್ಪು ನಂಚಿತ್ತಿನ ಚಂದ್ರೆ ಲೋಕೋಗ ಬಳುಪು ಕೊರ್ಪು ನಂಚಿತ್ತಿನ ಸೂರ್ಯ ಬಾಜಿಲ ಅರಪವು ನಂಚಿತ್ತಿನ ಪರಿಪು ಅತ ಈ ಪಂಚಭೂತದ ಬಗ್ಗೆ ಭಾರಿ ಬೊರ್ಲ ಕಂಟಿಡುವಂಡ ಏರೆಲ್ಲ ಬುಡ್ತುಜಿ ಯಾನ್ ಏರೆಲ್ಲ ಬುಡ್ತುಜಿ ಚಂದ್ರದೇವರಿ ಚಂದ್ರದೇವರೆಂದು ಬಣಪೇರು ಲೋಕದ ಜನ ಮುಂದೆ ಆಯ್ನ ಸರಿ ಕಣ್ಣು ಬಿಳದು ತುಳಗೆ ಆಯ್ಗೆ ಉಬ್ಬೇಸದ ಸೀಕುಲೊಂಡ ಐತೊಟ್ಟಿಗೆ ಆಯನ ಮೇಟೊಂಜಿ ಕಲೆ ಉಂಡು ನೆಕ್ ಕಾರಣ ಏರಿಂದೆನ್ನಿದ ಯಾನೇ ಮಲ್ತಿ ನಂಚಿತ್ತನ ಎನ್ನ ಗೊಬ್ಬು
2: ಓಹೋ
0: ಲೋಕ ಚಂದ್ರದೇವರಿಂದ ಬಣಪೇರು ಅಂಡ ಆಯ ಮಲ್ತಿನಿದಾನೆ ಉಂಡು ಮಲ್ತಿ ನಂಚಿತ್ತನ ಕರ್ತೃ ಮುನಿಯರಿಂದ ಪಾಲನೆ ಮಲ್ತಿ ನಂಚಿತ್ತನ ಕರ್ತೃ ಕಾಪುವೇರಿ ಪಾಲನೆ ಮಲ್ತಿ ನಂಚಿತ್ತನ ಕರ್ತೃ ಮುನಿಯರಿಂದ ಲಯ ಮಲ್ಪು ನಂಚಿತ್ತನ ಕರ್ತೃ ಕಾಪುವೇರು ಮೂಜೆ ಮೂರ್ತಿಲ ಮುನಿಯರಿಂದ ಆಯನ ಕಾಪುನು ಏರಿಂದಕ್ಕೆ ಎನ್ನಗ
2: ಗುರು
0: ಗುರು ಕಾಪುವೇರು ಅಪ್ಪಂದಂಡ ಕಾಪುಡಾಯ ನಂಚಿತ್ತಿನ ಗುರುನ ಬೊಡೆದಿನೊಟ್ಟಿಗೆನೆ ಆ ಪುಣ್ಯ ಮೇದ ಚಂದ್ರ ಅದು ತೋಜಿದು ಸ್ವರ್ಕೆರೆ ಬಿದಡ್ನಾಯ ಸ್ವರ್ಕೆರೆ ಬಿದಡ್ನಾಯ ಲೋಕಗ ಬಳಪು ಕರ್ಪು ನಂಚಿತ್ತಿನ ಸೂರ್ಯ ಆಯಮಲ್ತಿ ನಾವು ಎಲ್ಲಿಯವೋ ಆಯಮಲ್ತಿ ನಂಚಿತ್ತಿನ ಗೊಬ್ಬು ಅಂತೇವೋ ಲೋಕದ ಕೋಡಿ ಮೂಲೆಗಳ ಬಳಪು ದಜ್ಪಾವನಾಯೇ ಆ ಮರ ಮಟ್ಟಿ ಬಳ್ಳಿಲೆಗೆ ಚೈತನ್ಯ ಕೊರ್ಪು ನಾಯೇ ಆ ಕಂಜಿ ಆದಿಪ್ಪು ಕೋರಿ ಆದಿಪ್ಪು ಕೆಳಪು ನಂಚುತ್ತನ ಪ್ರಾಣಿಲಾದಿಪ್ಪು ಮಾತೆರೆಗಳ ಜಡತ್ವನು ಕಳೆದು ಅಕ್ಕಲಿನ ಲೋಕದ ಬಳಪುಡು ಚೈತನ್ಯನ ಕೊರ್ಪು ನಂಚಿತ್ತನ ಆಯೇ ಆಯನ ಬೊಡೆದಿನ ಸಂಗತಿಯಾಗಿ ಗೊತ್ತಾ ಅಂತೆ ಬೋಣ ಬೊಡೆದಿನ ನೆರಳಗು ಜೋಕು ಲಾಭ ನಂಚಿತ್ತನ ಸ್ಥಿತಿ ಅವ್ಲು ನಿರ್ಮಾಣ ಅಂಡು ಮುಂದೇನು ಬುಡುಪಾಯರನ್ನ ಪೋಣಂದಂಡ ಪುಲ್ಯ ಮುಟ್ಟ ಗುಲ್ಲೋಡಾವು ಆ ಸ್ಥಿತಿ ನಿರ್ಮಾಣ ಅಂಡು ಆತ ಮಾತ್ರ ಆಯಡ ಅವ್ವ ಅಂಡ್ಲ ಆಯನ ಕಣ್ಣಿಗೆ ಅಡಂಗದು ಇಂಚಿತ್ತಿನಲ್ಲ ನಡಪುಡ ಎನ್ನ ಗೊಬ್ಬು ಆತ ಮಾತ್ರ ಆಯನ ಬದುಕಿಡು ಆಯನ ಬಿಂದುಡು ಉಂಡಾಯಿ ನಕಲಿನಲ್ಲ ತಾಂಕ್ಯರಾಗಿ ತೀರ್ದಜಿ ಆ ಕರ್ಣನಗತಿದಾನೆ ಅಂಡು ಆ ಮರ್ಗಿಲ್ದು ಸುಗ್ರೀವನ ಸ್ಥಿತಿದಾನೆ ಅಂಡು ಒಂದು ಪೂರ ಆಯಿನಿದಾನೆ ಅಕ್ಕಲಿಗೆ ಆಪು ನಂಚುತ್ತನ ಎತ್ತರದ ಸ್ಥಾನುಡಕ್ಕಳು ಕುಳ್ಳಾಡಿದಾನಲ್ಲ ಅಕ್ಕಲಿಗೆ ಅಕ್ಕಲಿನ ಪತ್ತ ಅಕ್ಕಲ್ಡಜ್ಜಿ ಏರಾ ಮೊಕ್ಕಲಿನ ಪೂರ ಕಪ್ಪೆ ಜಬ್ಬಿಡಾದು ಬೆರಿತ ಮಿತ್ತು ನಡತಿರಂದಲ್ಲ ಆಗ ದಾಲಮಲ್ಪೆರ ಆಯನ ನಂಚಿತ್ತನ ಸ್ಥಿತಿ ಅಂಡು ಆಯನ ಬಗೆಟ್ಟು ಬಾತಿರ ಉಂತಲ ಆಯನ ಬಗೆಟ್ಟು ಬಾತಿರ ನಾವೇ
2: ಕಾಲಪುರುಷ ಮಕ್ಕಳಿನ ಪೂರ ಈ ವಿಮರ್ಶೆಗೆ ದತ್ತನೊಂದಿಲ್ಲ ವಿಮರ್ಶದ ಪಿರಾಡುಪ್ಪನ ಸತ್ಯದಾದ ಬಂದು ತೆರೀಲ
0: ದಾದವು
2: ಚಂದ್ರೆ ಗುರುನಡೆಗೆ ಪೋಯಿನಾಯೇ ಗುರುವಿನ ಬಡದಿಗೆ ಅನಿಷ್ಟಮಲ್ತೆ ಐಕಾತ್ರನೇ ಪದ್ನಾಜಿ ದಿನ ಬುಲೆಪೆ ಪದ್ನಾಜಿ ದಿನ ಆಯೇ ಕಳೆವೊಂದು ಬರ್ಪೆ ಜೀವದ ಶಕ್ತಿನ ಆಯ್ಕೆ ಕ್ಷಯರೋಗ ವೈದಿನ ಚಂದ್ರದೇವರು ತಿಂಗಳು ಮಲ್ಪನು ಕೊರ್ಪೇರು ಆನಲ ಚಂದ್ರಗು ಇಂಚದಾಯಗಾಂಡು ಇಂಚಿತ್ತಿ ಕತೆ ಚಂದ್ರೆ ಮಲ್ತೆಗೆ ಅಂಚಿತ್ತಿ ಕತೆ ಮಲ್ಪರವಲ್ಲಿ ಬಂಪಿನ ಆದರ್ಶ ಉಂಡು ಸೂರ್ಯ ಚಾಯನ ಒಟ್ಟಿಗೆ ಜೋಕ್ಲೇನು ಪಡೆ ಜೋಕ್ಲೇನು ಪಡೆಯಬೇಕು ಗೊತ್ತಾಂಡು ಮೋಲು ಸಂಜ್ಞೆತ್ತು ಅಲ್ಲ ನೆರೆಲುದ ಚಾಯೆ ಮೋಲು ಒಂದು ಆ ಪೊರ್ತುಗು ಚಾಯೆಗಿಲ ಜೋರು ಮಲ್ತೆ ಸಂಜ್ಞೆನು ವಿಚಾರ ಮಲ್ತೆ ಸಮುದ್ರ ಬರಿಟು ಕುದುರೆ ಅದು ಕುಲ್ದಿತ್ತಿನಂಚಿನ ಸಂಜ್ಞೆನು ಸೇರಿದ ಅಶ್ವಿನಿ ದೇವತೆಲನ್ನು ಕೊರಿಯೇ ಲೋಕಗು ಅಶ್ವಿನಿ ದೇವತೆಲು ಮರ್ದದ ದೇವತೆಲಾದು ಮೆರೆಯರು ಅಂತೆಯತ್ತು ಅವಳು ಎಮೆ ಚಾಯೆಗೆ ತುರ್ತಿನಂಚಿನ ಪೊರ್ತುಡು ಆಯನ ಕಾರಗ ಪುರಿಯಾವಡ ಬಂದು ಚಾಯೆ ಶಾಪ ಕೊರಿಯಾಲೆ ಅಪ್ಪಗ ಅಮ್ಮೆ ಬಂಡೆ ಅಪ್ಪಿಗೆ ತೊರಪೆರ ಬೆಲ್ಲಿ ಅಮ್ಮಗೆ ನೋಪೆರ ಬೆಲ್ಲಿ ಒಂದು ಪೂರ ಧರ್ಮ ಅಂಚಾದು ನಿನ್ನ ಕಾರಡು ಪುರಿಯಾಂಡು ಯಾನಿತ್ತೆ ಕೋರಿಲೇನು ಪುಟ್ಟಾದ ಪುರಿಲೇನು ದೆಪ್ಪಾವೆ ಪಾಪಗಳೇರೆ ಗೋಕರ್ಣ ಕ್ಷೇತ್ರಕ್ಕೆ ಪೋಲ ಈ ಎಡ್ಡ ಅಲ್ಲ ಅಂದು ಆಯಬಕ್ಕ ಎಡ್ಡಾಯೇ ಧರ್ಮ ಅಧರ್ಮದ ಸಂಯಮದ ನಿಯಂತ್ರಣ ಉಪ್ಪು ನಂಚಿನ ಸೂಕ್ಷ್ಮ ವಿವೇಚನೆ ಮಲ್ಪು ನಂಚಿನ ಯೋಗ್ಯತದ ಪದವಿನ ಪಡೆ ಒಂಜಿ ಸತ್ಯ ತೆರೆಯಲ್ಲ ಸುಗ್ರೀವಾಗಲ ಬಕ್ಕೋಗು ಎಡ್ಡಾತಿನ ಕರ್ಣೆ ಸಹಸ್ರ ಕವಚ ಮೋಕ್ಷದ ಹಿನ್ನೆಲೆ ಎತ್ತಿನಾಯೇ ಆಯ್ ಮೋಕ್ಷಗೂ ಪೋಯೇ ಒಂಜಿ ವಿಚಾರನು ಬನ್ಪೆ ವಾಲ್ಮೀಕಿ ಬೇಡೆ ಆದಿತ್ತೆ ಆಯೆ ಬೇಡೆ ಆದಿತ್ತಿನ ಪೊರ್ತುಗು ಪುರ್ರನೆಲ್ಲ ಮಂಡೆನೇ ನೋತೀನಿ ಪಾಪನೇ ಮಲ್ತೀನಿ ಆಗ ರಾಮ ಬನ್ಪಿನ ಶಬ್ದನೇ ಬನಿಯರೆ ಐಜಿ ಸಪ್ತಋಷಿಕಲು ಆ ಮರ ಈ ಮರ ಮರ ಮರ ಮರ ಬಂದು ರಾಮ ಬನ್ಪಿನ ಶಬ್ದನು ಪುಟ್ಟಾಯರು ಆಯೆ ಬಕ್ಕ ಎಡ್ಡಂತಿನ ಆಯದು ಮಹಾಕಾವ್ಯನು ಲೋಕಕ್ಕೂ ಕೊರನಂಚಿನ ಮಹಾಋಷಿ ಆದು ಪೋಯೆ ಅಪಗ ಆಯೆ ಬೇಡೆ ಅದು ಎರಗಿಲ ಬೊಚ್ಚಂದಿನ ಆಯದು ಮಲ್ತಿನ ಪಾಪದ ಬೇಲೆ ಎಡ್ಡೆಪ್ಪು ಬನ್ಪನ ಅತ್ತು ಆಯೆ ಮಹಾಕಾವ್ಯನು ಬರೆದು ಲೋಕಕ್ಕೂ ಎಡ್ಡೆಪ್ಪನು ಕೊರನ ಬೇಲೆ ಎಡ್ಡೆ ಎಂದು ಬನ್ಪನ ನಮ್ಮ ಲೋಕಡು ತಿರಿಯೋಡಾಯಿ ನಂಚಿನ ಸತ್ಯದಾದವು ಕತ್ತಲೆ ಉಪ್ಪುಂಡು ಆಂಡ ಬೊಲ್ಪು ಬೋಡು, ಅಜ್ಞಾನರ್ದು ಜ್ಞಾನದ ಅಡೆಗೆ ಪೋಡು, ಕತ್ತಲೆರ್ದು ಬೊಲ್ಪುದ ಅಡೆಗೆ ಪೋಡು. ಈ ಸಂದೇಶನು ಲೋಕಡು ಸ್ಥಾಯಿ ಮಲ್ಪುನ ಸಿದ್ಧತೆ ಎನ್ನವು ನೆಕ್ಕಬೋಡಾದು ಯಾನು ಪೊಣಪೆ ಪೊಣಪೆ ಪೊಣಪೆ.

0: ಕಾಲಪುರುಷ ಪುರನಿಗಳ ಯಾನು ನೋತೆ ಪುರನಿಗಳ ಇಂಚ ಆಪಿಲಕ ಮಲ್ತೆ ದೇವರಕ್ಕೆಲ್ಲ ಬರ್ತಿಜಿ ಅಕ್ಕಲೆಲ್ಲ ಬರ್ತಿಜಿ ಮಕ್ಕಳೆಲ್ಲ ಬರ್ತಿಜಿ ಸರಿ ಕಾಲ ಎರೆಲ್ಲ ಬುಡ್ಪುಜಿ ದೇವರಕ್ಕಲು ಆಯ್ನಕ್ಕುಲ್ಲ ಕಾಲಗು ತಕ್ಕನೆ ನಡಪಡಾಪನು ಹರಿ ಆಯನ ಮೇನ ಈ ಲೋಕಕ್ಕೆ ಬತ್ತ ಅವತಾರ ಪುರುಷರಾದ ಅಕ್ಕಲು ನರಮಾನಿಲಾದೆ ಧರ್ಮನು ಸಂಸ್ಥಾಪನೆ ಮಲ್ತೀನಿ ರಾಮೇ ಸಾಮಾನ್ಯ ಆದೆ ಎತ್ತರಗು ಪೋಯಿನಾಯೇ ಕೃಷ್ಣೆ ಬೊರ್ಚಾಂದಿನ ಚಟುವಟಿಕೆ ಮಲ್ತನಲ್ಲ ಸತ್ಯ ಉಂಡು ಪಂಪಿನೇ ಸ್ಥಾಯಿ ಆದ ಮಲ್ತು ತೋಜಾಯಿನಾಯಿ ಅಕಲಕ್ಕಲು ಅಕಲಕಲ ಕರ್ಮಗು ತಕ್ಕ ಮಲ್ತು ಪೋತೇರು ಅಂಚಾದ ಇತ್ತದ ಕುಲ್ದಾದ ಮಲ್ಪೋಡು ಅಕಲಪುದರನು ಸ್ಥಾಯಿ ಮಲ್ಪೇರು ಅಕಲ ಕರ್ಮದಾದ ಸತ್ಕರ್ಮದಾದವು ಸತ್ ಚಿಂತನೆದಾದವು ಸತ್ಸಂಗ ಎಂಚೊಪ್ಪೋಡು ಪಂಪಿನನು ತೆರೆಯೋಡು ಪಂಪಿನಂಚಿನ ಸಂದೇಶನು ನಮ್ಮ ಕೊರೋಡು ಲೋಕಗು ಐಕಾತ್ರ ಈ ಬದ್ಧೆ ಅವಡು ಈ ದಾದನ ಮಲ್ಪೆರಾಪುಜಿ ಈ ಯಾನ್ ದೇವರ್ಕಲು ಪುರರ್ಲ ಈ ಲೋಕಕ್ಕೆ ತಕ್ಕನೆ ಒಪ್ಪನು ಲೋಕಕ್ಕೆ ತಕ್ಕನೆ ಐದು ಮಿತ್ತಿ ದಾದ ಮಲ್ಪಯ್ಯ
1: ಅನ್ನ ಪಾತೆರ ಕೆನ್ನಗ ತುಂಬುದೆರ್ಮೆ ಬೋನಗ ಪಿರೋದೆರ್ಮೆವೆಂದುದು ತಿಳ್ತಣಿಗೆ
0: ಜಾಯಿಗೆ
1: ಆ ಸ್ಥಿತಿ ಅನ್ನತ್ತಯ್ಯ ಸರಿ ಬುಡು ಸರಿ ಬುಡು ಸತ್ಯೋಡು ಸೋತಿ ನಾ ತೋಚ ಏರಿ ಅಡ್ಡ

0: ಕೂಲಿಪ್ಪುನಾಗ ಕಟ್ಲಚ್ಚಿ ಕಟ್ಲಪ್ಪುನಾಗ ಕೂಲಿಜ್ಜಿ. ಇನ್ನು ಧರ್ಮಡು ನಡತಿನಕ್ಲ ಸಾಧಿ ಅಂಚನೆ ಆಯ್ನವು. ಆ ನೀ ಧರ್ಮ ಸಾಧಿಡು ಪೋಯೇ ಪೋಯೇ ಪೋಯೇ ಅಂದ ಬಂಡಿ ನನ್ ಚುತ್ತಿನ ಆ ಸತ್ಯ ಹರಿಶ್ಚಂದ್ರನ ಗತಿದಾನೆ ಅಂಡ್ ಅಂಚನೆ ಧರ್ಮ ಜನ ಗತಿದಾನೆ ಅಂಡ್ ಸತ್ಯ ಹರಿಶ್ಚಂದ್ರ ಸತ್ಯಡು ಬೋಪೇ ಬಣ್ಣಡೆ ಅವೇ ಈ ಬಣ್ಣನ್ ಚುತ್ತನ ವಿಶ್ವಾಮಿತ್ರೇ. ಆಯೆ ಅವಳು ಅಕುಲಕುಲು ರಡ್ಡಿ ಜನ ಕಂಟಿಯೊಂದಿನವು ಮಿತ್ತಿಡು. ಆಯೆ ಯಾನಗೆಂದರೆ ಇಮೆ ಯಾನಗೆಂದರೆ ಬಂಡ್ರಬಹುದು ಆ ಕಳ್ಳಪ್ಪೆಲ ಗುಂಡಪ್ಪೆಲ ಸೇದು ಬೆಳ್ಚಪ್ಪೆ ಚಟ್ನಿ ಆಯ್ಲಗ ಇಮೆ ಚಟ್ನಿ ಆದ ಬೋಯೆ
1: ವಿಶ್ವಾಮಿತ್ರೆಲ್ಲ ವಸಿಷ್ಠರೆಲ್ಲ
0: ಅಕುಲ ರಡ್ಡಿ ಜನ ಗೊಬ್ಬು ಎಂಚ ಅಕುಲು ಇಮೇನ ಆಯ್ನದ್ರ ಇಮೇನ ವಿರ್ಸ ಅದಿಗೆ ತೊಜಿಪಾರೆ ಬೋಡದು ಇಮೆ ಓಡೆವರೆ ಮುಟ್ಟ ಎತ್ತುಂಡು ತನ್ನ ಬಲ್ದು ತತ್ರನಿಗೆ ನಡಿಗೆ ಅವೆಲ್ಲ ಗೊರ ಪೂಜೆ ಬಂಡೆ ಅರತನ ನಾನ್ಲ ಬುಡುವೆ ಈ ಪೊಣ್ಣುಲೇನ ಮದಿಮಾಯ ಬಣಪು ನಡೆ ಓಡೆವರೆ ಮುಟ್ಟ ಎತ್ತುಂಡು ಕೆನ್ನಗ ನನ್ನ ಬೊಡದಿ ಜೋಕ್ಲೇನ ಮಾಡ್ದು ಆಯ ಮಸಣಗಾ ಪುನವರೆ ಮುಟ್ಟೋಗ್ಲ ಎತ್ತುಂಡು ಕಟ್ಟ ಕಡೆಗೆ ಬೊಡದಿನ ಕಂಟೆಲ್ಗೆ ಕತ್ತಿದಿ ಪುನವರೆ ಮುಟ್ಟೋಗ್ಲ ಎತ್ತುಂಡು ಆಂಡ ಆಯೆ ಪೂರ ಮೂಜಿ ಮೂರ್ತಿಲು ಒಲಿದು ಬತ್ತಿ ಬೊಕ್ಕ ಆಯೆ ಆಳ್ವಿಕೆ ಮಲ್ತಿನಿ ಎತ್ತು ಪೊರ್ತು ಗೊತ್ತುಂಡ ಅವಿನ ಆಳ್ವಿಕೆ ಮಲ್ಪು ನನ್ ಚಿತ್ತನ ಪೊರ್ತುಡು ಆ ಕಡ್ಲೆ ಅಗ್ಗು ನನ್ ಚಿತ್ತನ ಪೊರ್ತುಡು ಇಮೆನ ಪರು ತಾಳ್ದ ಅದು ಬೋತು ಧರ್ಮ ಜನಗ ತಿಲ ಆಯ್ನ ಆತೆ ಎಂಚ ಎಂಕ ಅರಸುತನ ಸೈ ಪೊತ್ತಡು ಎಂಕ ಬಡತನನೇ ಆವು ಕಾಡು ಡಿಪ್ಪುನಾಗ ಬೋಡು ಬೋಡ್ತಿ ನನ್ ಚಿತ್ತನ ಸಂಪಾದನೆ ಮಲ್ತೆ ಬಣದು ಪೋಯಿ ನಾಯಗ ಆಯನ ಕೈಟು ಮಲ್ಪನ್ ನನ್ ಚಿತ್ತನ ಬೇಲೆ ಮಲ್ಪಾದು ಬೆನ್ಪಂದಿ ನನ್ ಚಿತ್ತನ ಬೇಲೆ ಬೆನ್ಪಾಟಿಗೆ ನುಂತಾದು ಆಯ್ ತೊಟ್ಟಿಗೆ ಸುಳ್ಳು ಪನಂದಿ ನನ್ ಚಿತ್ತಿನ ಆಯಡ ಸುಳ್ಳು ಬಣಪಾದು ಅಡೆ ಬರೆ ಮುಟ್ಟೋಗಲ ಆ ಧರ್ಮನ ಗೆಂದವನು ಪಣಪನ ಸ್ಥಿತಿ ಅವ್ಳು ನಡತಿ ನನ್ ಚಿತ್ತನ ಕಂಡುಕ ಪಡೆದ ಕಳುಗಬ್ಬದು ಒಟ್ಟಿಗೆ ಧರ್ಮರಾಜಲ ಕಟ್ಟ ಕಡೆದು ಅರಸೊತ್ತಿಗೆದ ಜಿಟ್ಟೆಡು ಕುಲ್ಲು ನನ್ ಚಿತ್ತನ ಪೊರ್ತುಡು ಮಾತೆರನ ಸೊಡ್ಡುಡು ಐಸಿರನಗೆ ತಂದಾಳ ಆಯನ ಮೋನೆ ಕಪ್ಪೇ ಇರ್ದಿತ್ತು ದಾಯಗ ದಾಯಗಿಂದಕ್ಕೆ ಎನ್ನಗ ಇಡೀ ಬಂದು ವರ್ಗನು ಕೆರ್ದು ಇನಿ ಎಂಕ ಅರಸೊತ್ತಿಗೆ ಬೋಡ ಪಣಪನ ಚಿತ್ತನ ಪೊರ್ತುಡು ಐದು ಬಕ್ಕಲ ಮೊಕುಲುಗೊರ್ ನನ್ ಚಿತ್ತಿನ ಸೂಚನೆ ಹೆಂಚಿನ ಈ ನಲ್ಲಾತ ನೆತ್ತೇರ ಬರಪುಲ ಅಶ್ವಮೇಧ ಯಾಗ ಮಲ್ಪುಲ ಆಯೆ ಮಲ್ತಿನ್ಲಾತೆ ಒರಿ ನಂಚಿತ್ತನ ಬದುಕುವಂತೆ ಪುಟ್ಟಿ ನಂಚಿತ್ತನ ವ್ಯಕ್ತಿ ಸೈಯರಂಡು ಧರ್ಮ ಜಲ ಸೈದೆ ಅಂಚೆನೆ ದುರ್ಯೋಧನೆಲ ಸೈದೆ ಆ ಪಂಡ ಪುಟ್ಟಿನಾತ ದಿನೊಟ್ಟು ಧರ್ಮರಾಜೆ ಆಯೆ ಮಲ್ತಿ ನಂಚಿತ್ತನ ಧರ್ಮ ಕಾರ್ಯದ ನಿಲಗೀತೂಲ ಐತೊಟ್ಟಿಗೆ ದುರ್ಯೋಧನೆ ಮಲ್ತಿ ನಂಚಿತ್ತನ ಅನ್ಯಾಯ ಅಂದ ಬಣಪ ಆಯೆ ಪುಟ್ಟಿನ ಪಗ ಕುದಿಕೆ ಬುಲ್ತುಂಡುಗೆ ಉಲ್ಕೆ ತಾಳುಣಿಗೆ ಅಂಚಾಣಿಗೆ ಬೊಕ್ಕ ಅಣಿಗೆ ಬಿದುರೆ ಬಣಪು ನಾಯ ಕೊಣದೆತ್ತು ದಕ್ಕ ಆ ಪಿಂಡೋನೊಂದು ಬಂಡೆಗೆ ಆಂಡ ಆಯೆ ತೈಪುನ ಕಡೆ ಕ್ಷಣವರೆ ಮುಟ್ಟೋಗಲ ಪಿಲಿತ ಲೆಕ್ಕನೆ ಬದುಕಿದೆ ಪಿಲಿತ ಲೆಕ್ಕನೆ ಸಹಿತದೆ ಆಯೆ ಪುಟ್ಟಿನ ಆತ ನಡತಿನ ಆಚೆ ನಡಕೆಲಡು ಓಲು ಕ್ಷಾಮ ಬೈತಿಂಡು ಬನೆ ಓಲು ಭೂಕಂಪ ಆತಿಂಡು ಬನೆ ಓಲು ಸುನಾಮಿ ಆತಿಂಡು ಬನೆ ಓಲ ನಡತು ಜಿ ಪಂಡ ಆಪು ನಂಚುತ್ತನ ಈ ಸ್ಥಿತಿ ಅನ್ಯಾಯ ಅನಾಚಾರಗೂ ಕಾರಣ ಅಧರ್ಮನೆ ಮಾತ್ರ ಧರ್ಮಲ ತನ್ನ ಪಜ್ಜ ಸರಿ ಊರಂದಿನಟ್ಟು ದಂಟರೆ ಕಾರಣ ಆತನ ಪಣಪು ನವಿ ನೀ ತೆರೆಯೋ ನೋಡು
1: ತಗ್ಗಿ ನಾಯಕ ಎಡ್ಡೆಪ್ಪುಂಡೇ ಉಂಡು ತಗ್ಗಿ ಕಂಡಗು ಮೂಜಿ ಬುಲೆ ತಲಕ ನಿಕ್ಕು ಒಂದಿ ಪಾತ್ರನು ಪನ್ಪೇನೆ
0: ದಾದವು
1: ಬಂಗಾರು ಪಳಬಳ ಬಂದು ತೋಜೋಡು ಅಂಡ ಅವನು ತೂಟೇ ಪಾಡೋಡಿಯ
0: ಅಂದು ಬೊಟ್ಟೊಡು ತಿಕ್ಕೊಡು ಅವಾಗ ಮಾತ್ರ ಪುರ್ಲ ಕಂಟದ ಒಂಜಿ
1: ವಸ್ತು ಆದ ತೋಜುಂಡು
0: ಅಂದು
1: ಒಂಜಿ ಕಲ್ಲುಗು ಒರಿ ಶಿಲ್ಪಿ ಮೂರ್ತಿ ಕೆತ್ತರೆ ಪೋಯೆ ಅಪಗ ಒಂಜಿ ಕಲ್ಲುಲೇ ಒಂಜಿ ಪೆಟ್ಟಿಡು ಜಾರ್ದು ಪೋಂಡು
0: ಅಂದು
1: ಕಡೆಗೆ ಒಂಜಿ ಕಲ್ಲು ಮಾತ್ರ ಸರಿ ಪೆಟ್ಟು ತಿನ್ನು ಅಪಗ ಈ ತುಂಡಾಯಿನ ಕಲ್ಲು ಪುರ ಬಂದಿತ್ತುಂಡು ಆಯೆ ಮಂಗಿ ಪೆಟ್ಟು ತಿನ್ನೊಂದುಲ್ಲೇ ಎಂಕುಲು ಪೂರ ತಪ್ಪಾಯ ಅಂದು ಸರಿ ಆಯ ಪೆಟ್ಟು ತಿನ್ನಿನಾಯೆ ಮಂತಿಜೇ ಆಂಡ ಕ್ಷೇತ್ರಗು ಕಂತದು ಉಂತಾಣಾಗ ಪೆಟ್ಟು ತಪ್ಪಾಯಿನ ಕಲ್ಲುಲನ್ನು ಪೂರ ಕಾರ್ದರಿಕೆ ಪಾಡಿನ ಚಪಟಿ ಕಲ್ಲುಲಾದ ಪಾಡಿಯರು ಪೆಟ್ಟು ತಿಂದಿ ನಂಚಿನ ಎಡ್ಡೆ ಕಲ್ಲು ಮೂರ್ತಿ ಆದಿತ್ತಿನೇನು ಪೂಜೆಗೆ ದಿಯರು ಅಪಗಾಯ ಕೇಂಡೆ ಆನಿಯಾನ ಆತು ಪೆಟ್ಟು ತಿನ್ನಿರದಾತ್ರ ಇತ್ತೆಂಕು ಪೂಜೆ ಪುರಸ್ಕಾರ ಆವೊಂದುಂಡು ಒಂಜಿಂಜಿ ಪೆಟ್ಟಿಡು ತತ್ತಿ ನಂಚಿನ ನಿಕುಲು ಪೂರ ಕಾರ್ದಡಿಕೆ ಊರ್ದಾರ್ಯ ಹರಿಶ್ಚಂದ್ರ ಆಯ್ನಂಚಾದು ಇನಿ ಲೋಕಡು ಸತ್ಯ ಹರಿಶ್ಚಂದ್ರ ಉಪ್ಪುನು ಆಯನ ಸತ್ಯರ್ದಾತ್ರ ಧರ್ಮರಾಯ ಉಪ್ಪುನು ಆಯನ ಧರ್ಮರ್ದಾತ್ರ ತಗ್ಗಿನರ್ದಾತ್ರ ಬಗ್ಗಿನರ್ದಾತ್ರ ಕೌರವೇ ಕತ್ತರಿದ ಬುದ್ಧಿನ ತೋಜಾಯೆ ಮಣ್ಣು ತಿಂದು ಪೋಯೆ ರಾವಣೆ ಪೊನ್ನಮರಲನ್ನು ತೋಜಾಯೆ ಮಣ್ಣು ತಿಂದು ಪೋಯೆ ಅಂದಯ್ಯ ಏಕಾ ಪಾಪಾನಿ ಕುರುತೆ ಫಲಂ ಬುಂಕ್ತೆ ಮಹಾಜನ ಒರಿಯೇ ಮಲ್ತಿ ನಂಚಿನ ಪಾಪರ್ದಾತ್ರ ಅಭೇ ತೋಜನ ಸಹಿತೇರು ನೆಕ್ಕೇರು ಹೊಣೆ ಅಂಚಾದಿಯಾನ ಪನೊಂದಿಲ್ಲೇ ಇಂದಾ ನಿನ್ನ ಬಾಯಿಡು ಎಡ್ಡೆಪ್ಪದ ಪಾತ್ರ ಬರ್ಪಿಲಕ್ಕ ಎಡ್ಡೆಪ್ಪದ ಉಪದೇಶ ಮಲ್ಪಿಲಕ್ಕ ಮಲ್ಪ

0: ಕಡಲಿಡು ಪುಟ್ಟೊಡು ಗಾಳಿ ಉಡಲಿಡು ಪುಟ್ಟೊಡು ಗೇನ ಪತ್ತಿತ್ತುಂಡ ಮುತ್ತು ಪಾವಿತ್ತುಂಡ ಬನವು ಓಲು ಪತ್ತು ಮಂದೆ ಒಂಜಾಪುಂಡ ಅವಳು ಮುತ್ತುಂಡಾಪುಂಡು ಇನಿ ಪೇರು ಪಣಪು ನಂಚಿತ್ತನ ಪೆರ್ಪು ಅವು ಎಂಚ ಉಂಡಾಪುಂಡು ಮೂಡೈಡು ಉದಿಪು ದೇವರು ಉದಿಪು ಬರ್ಪು ನಂಚುತ್ತನ ಪೊರ್ತುಡು ಕಿದರ್ದೆ ಬಿದರ್ ನಂಚುತ್ತನ ಕಂಜಿ ಕೈ ಕಂಜಿ ಕಾಡ ನಾದಾದಿಕ್ಕಡು ತಿರುಗದ ತನ್ನ ಬಂಜಿದ ಗುಜ್ಜಾರ್ಮಿನ ಜಿಂಜಾದು ತನ್ನ ಕಿದೆ ಬೊಗ್ಗು ನಂಚುತ್ತನ ಪೊರ್ತುಡು ಯಜಮಾನೆ ಆಯ್ತ ಕೆರ್ಂದೆಲನ್ನು ದೆಕ್ಕದು ಕಂಜಿನ ಬುಡುದು ಕಂಜಿ ಮಡೆಬಾರ್ದ ಐವಕ್ಕ ಅವಿನ ಬೀರ ಕಟ್ಟದು ಆ ಕೆರ್ಂದೆಲ್ದ ಪೇರಿನ ಒರಿನವು ಅವು ಮಡೆಂದಾಪುಂಡು ಆ ಕಂಜಿದ ಮಡೆನು ಆ ಮಡೆ ಪೇರು ಒರಿಂದ ಏತ ದಿನ ಒರಿವು ಅವು ಒಂಜಿ ದಿನ ಒರಿವು ಒರಿ ನಂಚಿತ್ತನ ಪೇರಿಗೆ ಒಂದೆ ಪೆರ್ಪು ಬಾರ್ದು ಅವಿ ಕೊಂಚಾದ ಮಂತ್ರಡು ತುಳಿತಿಂದಂಡ ಆ ಬೊಳ್ಳೈ ಒಂದದು ಬರ್ಪುಂಡು ಇನಿತ ಸ್ಥಿತಿ ಎನ್ನವೇ ಅಂಚಾಂಡು ದಾಯಂದಕ್ಕೆ ಎನ್ನಗ ಕಾಲ ಯಾನ ಪಣಪುನವಲ ಸರಿ ಧರ್ಮ ಅವು ಪಣಪುನವಲ ಸರಿ ಅಪಂಡ ಇನಿತಾತ ದಿನಕು ರಡ್ಡ ಜನಲ ಕಾಲ ಪಣಪುನ ಯಾನ ಪಿದಡ್ನಗ ಧರ್ಮದಾಯ ಗಟ್ಟಿಡಬೋಡು ಇನಿ ನೂದು ಜನ ಅಧರ್ಮಿಲು ಇಪ್ಪುನಕುಲು ಅತ್ತು ಮಾತೆರ್ಲ ಧರ್ಮಾತ್ಮೆರೆ ನೂದೆಟ್ಟು ಪತ್ತು ಜನ ಅಧರ್ಮಿಲುಂದಂಡ ಸ್ವಲ್ಪ ಜನ ಮಣ್ಪಂದಗುಲು ನಕುಲು ಪತ್ತು ಜನ ಅಧರ್ಮಿಲುಂದಂಡ ಪತ್ತು ಜನ ಧರ್ಮಾತ್ಮರಿಂದಂಡ ಎನ್ಪ ಜನ ಮಣ್ಪಂದೆಗುಳು ನಕುಲು ಈ ಎನ್ಪ ಜನ ಮಣ್ಪಂದೆ ಕುಲ್ಲಂದೆ ಈ ಧರ್ಮಗ ಬೆರಿತ ಹಂಗ ಕೊರ್ದು ಅವಿನ ಆದಿರ್ತದ ದೆರ್ತುಂತುಂದಂಡ ಧರ್ಮ ಗ್ಲಾನಿಯಾ ಪೂಜಿ ಧರ್ಮ ನೆಗತ ಬರ್ಪುಂಡು ಅಪಂಡ ಕಾಲ ಧರ್ಮ ಪಣಪುನವು ಒಂಜಿ ತೇರದ ರಡ್ಡು ಚಕ್ರ ಇತ್ತಿನಲ್ಕ ಅಪಂದಂಡ ಈ ಪೊರ್ತುಡು ಆ ಧರ್ಮ ಪುರುಷಗ ಯಾನ ಬೆರಿತ ಹಂಗ ಅನ್ನಂತೊಡು ಧರ್ಮ ದುಂಬರಿ ಪೊಡುಂದಂಡ ಆ ಧರ್ಮದ ತೇರದ ಬಲ್ಲನ ಜನ ಮಂದೆ ಆ ಧರ್ಮದವರು ಕೈ ಕೊಡದು ವೈಪಡಾತಂಡು ಧರ್ಮ ಪುರುಷ
1: ಕಾಲ ಪುರುಷ ಈತ್ ಬತ್ತತ್ತ ಯಾವ ನಮ್ಮ ಇನಿಕ ಸಂವಾದ
0: ಯಾವತ್ತ
1: ಈ ಎನ್ನೊಟ್ಟಿಗೆ ನನ್ನ ಆಜಿ ದಿನ ಬರೋದು ಲೋಕಡು ನಮ್ಮ ಧರ್ಮ ಸಂಸ್ಕಾರ ಒರಿಪೆರೆ ಎಂಚ ಬಂದು ತುಳಿಪುಗ ತುಳಿಪುಗ ಮತನ ಮಲ್ತು ಎಡ್ಡ
0: ಆಜಿ ದಿನ ಬನ್ನಗ ಕಾಮ ಕ್ರೋಧ ಲೋಭ ಮೋಹ
1: ಮತ ಮಸ್ಕಾರ ಅವನ ದೂರ ಮಲ್ಪಿನ ಪ್ರಯತ್ನ ಮಲ್ಪುಗ
0: ಈ ಆಜಿ ದಿನೊಟ್ಟು ಗಿಡಪೆರೆ ಆವನ ಮರ್ದು
1: ನಮ್ಮ ಪ್ರಯತ್ನ ಮಲ್ಪುಗ ಎಡ್ಡೆಪ್ಪದ ಫಲ ಕಾಲೋಗು ಬರ್ತೀನ
0: ದೆತೊನ್ ನಕುಲು ದೆತೊನ್ ವೇರಿ ಬಿತ್ತು ನಂಚಿತ್ತನ ಬಿತ್ತು ನಮ್ಮವು ಅವು ಅತಿಕಾರಿ ಬಣಪು ನಂಚುತ್ತನ ಬಿದೇವಡು ಕದಿಕೆ ಬಣಪು ನಂಚುತ್ತನ ಪುಲ್ಲಾವಡು ಮನೋಲಿ ಬಣಪು ನಂಚುತ್ತನ ಪುರ್ಪಾವಡು ಇಕ್ಕೇರಿ ಬಣಪು ನಂಚುತ್ತನ ಪನವಾದು ಲೋಕದ ಮಂದೆ ಎತ್ತು ನಂಚಿತ್ತನ ಪೆರತನನ ಮಲ್ಪುಗ
1: ಸರಿ
0: ಬಂದಂಡ
1: ಕತ್ತಲ ಕರಿಯಾಡು
0: ತರ್ಜುಮೆ ಮಾಜಾಡು
1: ನನ್ನ ಬೊಲ್ಪು ಲೋಕಗಾವಡು
0: ಬೊಳ್ಳಿ ಮೂಡಾಡು
1: ಸರಿ
0: ಮಾತೆರೆಗಲ ಎಡ್ಡೆ ಆವಡು

ಇದುವರೆಗೆ ಕಾಲಧರ್ಮ ಯಕ್ಷ ಸಂವಾದ ಇದರ ಎರಡನೇ ಕಂತು ಕೇಳಿದ್ರಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿಯೇ ನಂದುಲ್ಲರೇ ರೇಡಿಯೋ ಸಾರಂಗ್ 107.8 FM ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಒಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ ನಡತಿನ ನಾಟಕ ಆ ದೇವೆರು ತೂವಡು ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಇತ್ತೆ ಆ ದೇವೆರು ತೂವಡು ಈ ನಾಟಕದ ಮೂಜನೆಯಕ್ಕೆ
1: ರಂಗೋಡು ಮೆಂಟು ನಾವು ವಿಷ್ಣು ಕಲಾವಿದರೇ ಸಂತೋಷ್ ಕುಲಾಳ ಹೊಸ್ಮಾರು ದಿನೇಶ್ ಕಕ್ಕಿಂಜೆ ಸುರೇಶ್ ನಾರಾವಿ ಯಜ್ಞೇಶ್ ಧರ್ಮಸ್ಥಳ ವಿನೋದ್ರಾಜ್ ಸವಣಾಲು ಅಭಿಷೇಕ್ ಸಂತೋಷ್ ಪಡಂಗಡಿ ಅಭಿಜಿತ್ ಕುತ್ಲೂರು ಮಧುಸೂದನ್ ಅಲಂಕಾರು ದಣೇಂದ್ರ ಧರ್ಮಸ್ಥಳ ದರ್ಶನ್ ಕುದ್ಯಾಡಿ ಅಶ್ವಥ್ ಏಯಾಡಿ ಶ್ರೀಮತಿ ವಸಂತಿ ಕಿಲ್ಲೂರು ಶ್ರೀಮತಿ ವಿಜಯ ನಾರಾವಿ ಸುಜಯ ಬೆಳ್ತಂಗಡಿ ಹರಿಣಿ ಬೆಳ್ತಂಗಡಿ ನಿಖಿತಾ ಬೆಳ್ತಂಗಡಿ ಈ ನಾಟಕದ ರಚನೆ ಗೀತ ರಚನೆ ಸಂಗೀತ ಸಾಹಿತ್ಯದ ಒಟ್ಟಿಗೆ ತಂಡ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದುರು ಆ ದೇವರು ತುವಡು
2: ಯಾರು ಸೈನ್ಯಕ್ಕೆ ಬಂದು ಬರ್ತಾಳು ಓಕೆ ಬಹುಶಃ ದೇವರೇ ಬರ್ತಾರೆ

0: 것이오.
1: 야, 흥미 깨때가.

0: ತಂಗಡಿ ತುಲ ಕಾಲ ಹಾಲಾಡಿ ನಮ್ಮಂತೆ ಜಾಗ್ರತೆ ಇಪ್ಪುಗ
1: ಅಣ್ಣ ಅಕ್ಕಿ ಏನು ನೆಂಗು ಗೊತ್ತು ನನ್ನ ಬಲ್ಲ ನೆತ್ತಿನ ಬೋದು ಅನ್ಕಣ್ಣ ಬಲ್ಲ ಬಲ್ಲ
0: ಒಚ್ಚಿ ಸಂಗಡಿ ತುಲ ನಮ್ಮಂತೆ ವಿದ್ಯಾಭ್ಯಾಸ ಕಲ್ತೊಂದಲ್ಲ ನಮ್ಮನ ವಿದ್ಯಾಭ್ಯಾಸದಲ್ಲ ತೊಂದರೆ ಅಂಡ ನಮ್ಮ ತಾಯಿ ಪಗೆ ನಗರ ಅಪ್ಪನ ತುಲ ನಮ್ಮನ ಅಪ್ಪಮ್ಮಿ ರೈಲ್ ಆಕ್ಸಿಡೆಂಟ್ ತೀರ್ದು ಕೆಲ ವರ್ಷ ಕರಿಯೋಕ ಕಲಿಯಲ್ಲ ತುಲ ಅಗಲು ಪುಟ್ಟ ಸಂಪತ್ತು ನಮ್ಮ ಜೀವನದ ಎತ್ತುದಲ್ಲ ನಮಕ್ ಈ ಬೆಲೆ ಪುಚ್ಚದ ಗಡಿ
1: ಅವಂದನ್ನ ಸತ್ಯಗ ಬೆಲೆ ಜಿ ಕಾಸಿಗ ಬೆಲೆ ಅಕ್ಕಿ ಮಂತನ ಈ ಅನ್ಯಾಯ ಆ ದೇವರ ದುವಾಡಿ
0: ಸರಿ ಸಂಗಡಿ ನಮ್ಮ ಕಾಲೇಜಿಗೆ ಹೋಗಿ

0: ಬಲ ಮಗ ವನಸ್ ಮಾಡ್ತಾ ಬಲ ಮಗ ಒಕ್ಕಡೆ ತಾಯಿ ಹಚ್ಚ ಕಟ್ಟುವ ಬಲ ಹುಲ್ಲು ಮಗ ಏನು ದಿನ ಎಂದು ಮನಸ್ಸು ಮಾಡ್ತಾನೆ ಕರೆಕ್ಟ್ ದಿನ ಎಂದು ಮನಸ್ಸು ಮಾಡ್ತಾನೆ ಮನಸ್ಸು ಮಾಡ್ತೀನಿ
1: ಎಂಚಪ್ಪ ಮನಸ್ಸು ಮಾಡ್ತಾನ ಮನಸ್ಸು ಮಾಡ್ಕುನಾಗ ಚಪ್ಪರಾಗ ಮಾಡ್ತಾನೆ
0: ಕಾನೂನು ಕಾಸ್ತ ನಡುವೆ ಏಪ್ಪಲ ಕುರುಡೆ ಮಗ ಒಂದೇ ಸಾಸಿಗೆ ಮಗಳ ತೀವ್ರ ದುಃಖನ ಹೋದ ಬಣ್ಣಗ ಯಾನ್ ಏರ್ನ ಪಾಲ್ಗೇನ ಅಕ್ಕಲ ಪಾಲ್ಗ ನ್ಯಾಯ ದೇವತೆ ಶಾಶ್ವತವಾದ ಇಪ್ಪೂರು ಬಣ್ಣ ಧೈರ್ಯದ ಪಾತಿರ ಕೊರಿಯನ್ ಮಗ ಕೋಡೆ ಯಾರನ್ನ ಆಗಿಸಬಹುದು ಇಲ್ಲಿ ಸಹಾಯ ಮನಪ್ಲೆ ಮಾಡಿದ್ಗ ನಿನ್ನ ಮಗ ಮಗನ ಕೊಲೆಕ್ಕಿಲ ಎಂಕಿಲ ವಾ ಸಂಬಂಧ ಲಿಕ್ಕಿ ಈಗಲಿಬಹುದು ಪೊಲೀಸ್ ಸ್ಟೇಷನ್ ಬೋದು ಅವ್ರು ಪಾತಿರಲೇ ಪಟ್ಟಿರು ಅವ್ರು ಬೊಂಡಲ ಕಡ್ಡು ಗೊಚ್ಚಂದ್ರ ಪಾತಿರ ನಿಮ್ಮಗ ದಾದ ಮಲ್ಕು ನಮ್ಮ ನನ್ನ ದಾದ ಮಲ್ಕು ಬನ್ನು ಮಗ ನನ್ನ ನನ್ನ ನಮ್ಮ ನಂಬಿನ ದೈವ ದೇವರನ್ನೇ ಇರಲು ದೂರು ಕೊಡತ್ತಿ ದಾದ ಮಲ್ಕು ಮಗ ಮಂಡೆ ಬಚ್ಚೆ ಮಲ್ಕು ಉಂಡ ಆಪುಡ ಅಂತ ಹುಣಸು ಮಲ್ಕು ಮಗ
1: ಅಮ್ಮ
0: ನಿಮ್ಮ ಈರಾಂಡಲ ಬಲ್ಲಮ್ಮ ಆಯ್ ಹುಣಸು ಮಲ್ಕು ಬಲ್ಲೆ
2: ಪ್ಲೀಸ್ ಅವ್ರಿ

0: ಆದಾಯ ದಾದ ಆಶ್ಚರ್ಯ ಅವನು
1: ಕಣ್ಣು ಬಾಯಿ ಬರ್ತು ಮುಂದೆ ಬರ್ತು ಅಮ್ಮೆಲ್ಲ ಮಗೆಲ್ಲ
0: ಅಂದ್ಯ ಈ ಕಂಪ್ಲೇಂಟ್ ಕೊರಿಯ ಸತ್ಯನೇ ಅರೆಸ್ಟ್ ಮಾಡ್ತೀನಿ ಅವಳ ಸತ್ಯನೇ ಅವೇ ಗಟ್ಟಿ ಗಂಟೆಗಳ ಬೀದ ಬರ್ತೆ ಒಂದು ರಾ ಸತ್ಯ ಕಾಲಿ ದಾಸ್ ಅಂತ ದಾಸ್
1: ಈಗಲ ದಾಸ್ ಈಗಲ ದಾಸ್ ಇದ್ರೆಗಳ ಕೇಸ್
0: ಗಣೇಶ್ ಮಗ
2: ಯಾನು ಒಂಜಿ ಪಾತ್ರೆ ಬರ್ತೇಕೆ ಎಂಕಲ್ನ ಕಾಸ್ತ ಇದ್ರು ನೀಕಲ್ನ ವಾ ಸಾಕ್ಷಿ ನನ್ನ ಪೂಜಿ ಮುಳಿಯೇ ಎಲ್ಲ ಸಾಕ್ಷಿ ನನ್ನ ಪೂಜಿ ಅದಿಯ ನಿನ್ನ ಮೆಕ್ತಿ ಸೈತಲ್ಲದ ನಿಕ್ಕ ಆತ ಬೇಜಾರದ ಆಪ ಆನಂದ ತುಲ ಆನ ಮೋಡೇನವ್ರ ತುಲ ಶಿ ಯಾನು ಒಂಜಿ ಪಾತ್ರೆ ಬರ್ತೇಕೆ ನಿನ್ನ ಮೆಕ್ತಿ ಸೈತಲ್ನ ಈ ದೇಶದ ಜನಸಂಖ್ಯೆ ಒಂಜಿ ಕಮ್ಮಿ ಆಗ
0: ಈ ದೇವಪ್ಪನ ಎದುರು ಬರ್ತಿದ್ದೀವಿ ಹೆಂಕ್ ತಾಕ ಬಿಜಿನೆಲ್ಲ ಬರಲೇ ಜಿಮೆ ಅಣ್ಣ ಒಂದುಂಡದ ಹೆಂಕ್ ತಾಕದ ಬಾಪಯ್ಯ ಹೋಯ್ತು ಪಾಡೆ ಒಕ್ಕಡೆ ಪಾತ್ರ ಅಂತೀವಿ

0: ನಿನ್ನ ಮಗಳು ಶುಭ ಆಲ್ಲ ಕೊಲೆ ಪ್ರಕರಣ ಹೋಗಾಂಡಲ ಸಂಘ ಸಂಸ್ಥೆ ಅತನ ರಾಜಕೀಯ ಪ್ರಭಾವಡ ಹಿರ ತನಿಖೆ ಬತ್ತಂಡ ಕೊಲೆತ್ತ ಸಂದರ್ಭ ನಿಕ್ಕುಲು ಈ ಊರು ಡಿಂಜಾಡೇ ಬಂದಿನ ಪ್ರೂಫ್ಗೋಸ್ಕರ ಎನ್ನ ಮಗನ್ ಬಚಾವ್ ಮಲ್ಪರ್ಗೋಸ್ಕರ ಬಾರ್ ಸೈನ್ ಮಾಡಿ ಮಾಡೇ ಸೈನ್ ಸೈತನ್ ಸೈನ್ ಮಾಡ್ತೀಯ ಅಲ್ಲಿ ಮಾಡ್ಕೋ
1: ನಿನ್ನ ಮಗಕ್ಕಾದಾರ ಬಿಜಿ ನಿಕ್ಕಲದಾರ ಬಿಜಿ ಕಾಲ ಟೆನ್ಶನ್ ಈ ಒಂಜಿ ಲೇಟರ್ ಬಿ ಸೈನ್ ಮಾಡಿ ಅಣ್ಣ
0: ಮಾಡಿ ಸೈನ್ ಮಾಡಿ

0: ಈ ಬಾಮೆ ಬಾರ ಟಿಕೆಟ್ ಮಾತ್ರ ನಡೆಯುತ್ತೆ. ಈ ಪೋನ್ ಇಲ್ಲ, ಈ ಪೋನ್ ಇಲ್ಲ ಅದೇ
1: ಪಪ್ಪ ಪ್ಲೀಸ್ ಪಪ್ಪ.

0: ಫ್ರೆಂಡ್ ಇದ್ದೆ.
1: ಓ ಆಯ್ನ ಆಯ್ನ ಕತೆ ಬಂದ್ರೆ ರಾತ್ರಿ ಬಗ್ಗೆ ಯಾವ ಅಂದ್ರೆ ಇಷ್ಟ
0: ಅಂದ್ ಇರಡೊಂದು ಕೇನು ಬೇಜಾರ್ ಮಾಡ್ತಿದ್ದಾರೆ.
1: ಏನಣ್ಣ ಈ ಕೇನಾಗ ಬೇಜಾರ ಜೀವೇಶ್ಮ ಈ ಕೇನಾಗ ಏಪರ ಬೇಜಾರ ಬನ್ನಿ ಅದು ವಿಷಯ.
0: ಶುಭಕ್ಕನ ಕೇಳ್ತು ನಾನು ಇಕ್ಕಲೇ ಪಂಡಿಡಿ ಊರು ಪೂರ ಪಾತ್ರ
1: ರೇಷ್ಮ ದೋತ ಬಂದು ಶುಭನ ಇಕ್ಕಲು ಕೇಳ್ತಿದ್ದೆ ಸುಳ್ಳಿಯ ಸುಳ್ಳು ಎಂಕಲೇ ಕಾವದ ಲೆಕ್ಕಲೇರು ಎಂಕಲೇ ಇನ್ನೊಮ್ಮೆ ತಪ್ಪೋದ ಪಡಿ ಹುಳ ನಿರಪರಾಧಿಗೆ ದೇವರು ಲೇರು ಹಾ ಕಂಪ್ಲೇಂಟ್ ಆಡು ಅರೆಸ್ಟ್ ಮಾಡ್ತೇನೆ ಗಡ್ಡೆ ಕೇಳಿದ್ರೆ ಬಿದ್ದೆ ಬಂತು ಅಮ್ಮ ಸಯ್ಯ ರೇಷ್ಮ ನೋಡಿ ವಿಷಯ ಕೇಳೋದು ರೇಷ್ಮ ಕಾರ್ಡ್ ಇದ್ರೆ ಕೈಕ್ ಬರುವ ಅವಳ ಈ ಕೋಟ್ಯಾಧಿಪತಿ ಎದುರ ರೇಷ್ಮ ಯಾಣು ಪನ್ನಕ್ಕೆ ಈಕೇನೆ ಏನ ಗಳಿಗೆ ಗಳಿಗೆ ದೊರೈ ಲಕ್ಷಾಧಿಪತಿ ಮಲ್ಪಾದ ದುಡ್ಡಿದ ಪಂಚಾಡಿ ಜಪ್ಪಳ ಬೇರೆ ರೇಷ್ಮ ಅವ್ರು ಹೆಂಚಿನ ಬಂದ್ರೆ ಬೈ ಇಲ್ಲ ಅನ್ಸ್ಬೇಡ ಪಿಂಟು ಪಿಂಟು ಇಟ್ಟೇ ಬಂದ ಖಂಡಿತ ಓಕೆ ಬಾಯ್
0: ಅನಂತರೆ
1: ಅಲ್ಲ ರೇಷ್ಮ ಇಟ್ಕೊಂಡು ಬರೋಣ.

ಬಾಕಿದ ನಮ್ಮ ಉದಯ.

ದೇವೇಂದ್ರೆ ಮಾತಿರಗಿಲ್ಲ, ಪೀಠದ ಮಿತ್ತೆ ಕಣ್ಣು ಬತ್ರಾಗ್ಲೇ ಬರ ಗಿಟ್ಟುದಾನೆ ಅಡ ಇಡೆ ಬರದು ಮಾಡು ಹೊಸ ವಿಷಯ ಕೇಳ ಇಡೀ ಊರಿನ ಗಳಗಡ ಗಳಗಡ ಮಂತ್ರ ಚಿನ್ನ ಕಾರ್ಯದಲ್ಲೇ ವೀರಪ್ಪನ್ ಭೂಲೋಕದ್ದು ಸ್ವರ್ಗಲೋಕ ಮಾಡಲಿ ಗುಡುಬುಜಿ ಗುಡುಬುಜಿ ಏರೆಲ್ಲ ಬರ ಗುಡುಬುಜಿ ಏರೆಲ್ಲ ಬರ ಗುಡುಬುಜಿ ಕುಂತಾಳೆ ಕುಂತಾಳೆ ನಾನು

0: ಈತನೇಟ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಉಂದತ ಒಟ್ಟು ಸೇರಿಗೆಡ ನಡತಿನ ತುಳುನಾಟಕ ಪರ್ಬ ರಡ್ ಸರತ ಇರುವತ್ತ ರಡ್ಡು ಈ ಲೇಸಡ ನಡತಿನ ನಾಟಕ
1: ಆ ದೇವೆರು ತೂವಡ್ ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಉಂದು ಈ ನಾಟಕದ ಮೂಜನೆ ಯಜ್ಞೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ನಿಕ್ಲೋ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮಡು ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಖಂಡಾವರ ಅವರ ರಚನೆಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ನಿನ್ನ ಮನದ ಮಿಡಿತ, ಗಾಯಕರು ಎ ಸತ್ಯನಾರಾಯಣ ಹಾಗೂ ಬಿ ಆರ್ ಛಾಯಾ.

ಮುಂದಿನ ಗೀತೆ ತುಳಸಿ ತನಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಅವರು ಹಾಡಿರುವ ಅಮ್ಮ ನಿನ್ನ ಮರೆಯದಂತೆ

ಮುಂದಿನ ಹಾಡು ತಪ್ಪಿ ಹೋಯಿತಲ್ಲೇ. ರಚನೆ ದೇಶ್ ಕುಲಕರ್ಣಿ, ಸಂಗೀತ ನಿರ್ದೇಶನ ಸಿ ಅಶ್ವಥ್, ಗಾಯಕರು ಬಿ ಆರ್ ಛಾಯಾ.

ಮುಂದಿನ ಗೀತೆ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೂತೋಟದ ಹಾದಿಯಾಗೆ.

0: ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು,

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಮಂಜಿಗೆ ಎಷ್ಟು ಬಣ್ಣವು ಅಷ್ಟು ಬಣ್ಣವು ನಿನ್ನಲಿ, ಒಂದು ಸಂಜಿಗೆ ಎಷ್ಟು ಬಣ್ಣವೋ

ಅಷ್ಟು ಬಣ್ಣವು ನಿನ್ನಲೇ, ಒಂದು ಸಂಜೆಗೆ ಎಷ್ಟು ಬಣ್ಣವೋ ಅಷ್ಟು ಬಣ್ಣ.

0: ಅಷ್ಟು ಬಣ್ಣವು ನಿನ್ನದೇ
1: ರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: Radio Sarang 107.8 FM.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6ಕ್ಕೆ ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಬಾಂಧವ್ಯವು ಹೊಸ ಎತ್ತರಕ್ಕೆ ತಲುಪಿದ್ದು ಉಭಯ ದೇಶಗಳು ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಎಪಿಎಸ್ ಸ್ವಾಮಿನಾರಾಯಣ್ ಹಿಂದೂ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಅವರು, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರಕ್ಷಣೆ, ಬಾಹ್ಯಾಕಾಶ ಹಾಗೂ ಹವಾಮಾನ ವೈಪರೀತ್ಯ ನಿಯಂತ್ರಣ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ನೂತನ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿವೆ ಎಂದು ಹೇಳಿದರು. 2026 ವರ್ಷವನ್ನು ಭಾರತ ಫ್ರಾನ್ಸ್ ನಾವೀನ್ಯತಾ ವರ್ಷವಾಗಿ ಆಚರಿಸಲಾಗುತ್ತಿದ್ದು, ಉಭಯ ದೇಶಗಳ ಈ ಐತಿಹಾಸಿಕ ನಂಟು ಸುದೀರ್ಘ ಸಾಂಸ್ಕೃತಿಕ ಹಾಗೂ ರಾಜಕೀಯ ಅಡಿಪಾಯದ ಮೇಲೆ ನಿಂತಿದೆ ಎಂದರು. ಫ್ರೆಂಚ್ ವಿದ್ವಾಂಸರಿಂದ ಸಂಸ್ಕೃತ ಪ್ರಸಾರ, ರೋಮ್ಯಾನ್ ರೋಲ್ಯಾಂಡ್ ಅವರ ಸಾಹಿತ್ಯ ಹಾಗೂ ಐಫೆಲ್ ಟವರ್ ಎದುರು ನಡೆಯುವ ಯೋಗ ದಿನಾಚರಣೆಗಳು ಭಾರತ ಫ್ರಾನ್ಸ್ ನಡುವಿನ ನಿಕಟ ಸಾಂಸ್ಕೃತಿಕ ಬೆಸುಗೆಗೆ ಸಾಕ್ಷಿಯಾಗಿವೆ ಎಂದು ಪ್ರಧಾನಿ ಸ್ಮರಿಸಿದರು. ಮೇಡ್ ಇನ್ ಇಂಡಿಯಾ ಹಾಗೂ ಬಿಲ್ಟ್ ಇನ್ ಫ್ರಾನ್ಸ್ ಮಾದರಿಯಲ್ಲಿ ಭಾರತದ ಸಾಂಪ್ರದಾಯಿಕ ಶಿಲ್ಪಕಲೆ ಮತ್ತು ಫ್ರಾನ್ಸ್ನ ಆಧುನಿಕ ಎಂಜಿನಿಯರಿಂಗ್ ತಂತ್ರಜ್ಞಾನದ ಸಮ್ಮಿಲನವಾಗಿ ಈ ಮಂದಿರ ನಿರ್ಮಾಣಗೊಂಡಿದೆ. ದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಸಂಭವಿಸಿದ ಬಹುಮಹಡಿ ಕಟ್ಟಡ ಕುಸಿದ ದುರಂತಕ್ಕೆ ಸಂಬಂಧಿಸಿದಂತೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದು, ಕಟ್ಟಡದ ಮಾಲೀಕರ ವಿರುದ್ದ ಎಫ್ಐಆರ್ ದಾಖಲಿಸಲು ನಿರ್ದೇಶಿಸಿದ್ದಾರೆ. ಸ್ಥಳ ಪರಿಶೀಲನೆ ಹಾಗೂ ಪ್ರಾಥಮಿಕ ವರದಿ ಪಡೆದ ನಂತರ ಮುಖ್ಯಮಂತ್ರಿಗಳ ಕಾರ್ಯಾಲಯ ಈ ನಿರ್ಧಾರ ಪ್ರಕಟಿಸಿದ್ದು, ಈ ಗಂಭೀರ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದೆ. ನಿನ್ನೆ ತಡರಾತ್ರಿ ಮತ್ತೊಂದು ಮೃತದೇಹ ಪತ್ತೆಯಾಗುವುದರೊಂದಿಗೆ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಎನ್ಡಿಆರ್ಎಫ್, ಅಗ್ನಿಶಾಮಕ ದಳ ಹಾಗೂ ದೆಹಲಿ ಪೊಲೀಸರು ಸ್ಥಳದಲ್ಲಿ ಬಿದ್ದಿರುವ ಅವಶೇಷಗಳನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿ ಮುಖ್ಯಮಂತ್ರಿ, ಪೊಲೀಸ್ ಆಯುಕ್ತರು ಹಾಗೂ ಎನ್ಡಿಆರ್ಎಫ್ ಮಹಾನಿರ್ದೇಶಕರೊಂದಿಗೆ ಮಾತನಾಡಿ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದು, ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪೇಯಿಂಗ್ ಗೆಸ್ಟ್ ನಿಲಯವಾಗಿ ಬಳಕೆಯಾಗುತ್ತಿದ್ದ ಈ ಕಟ್ಟಡದ ತಳಮಹಡಿಯಲ್ಲಿ ನಿನ್ನೆ ಮಧ್ಯಾಹ್ನ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದಾಗ ಕಟ್ಟಡ ಕುಸಿದು ಬಿದ್ದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಘಟನೆಯ ಬೆನ್ನಲ್ಲಿ 4ಕ್ಕಿಂತ ಹೆಚ್ಚು ಮಹಡಿಗಳನ್ನು ಹೊಂದಿರುವ ಎಲ್ಲಾ ಅಕ್ರಮವಾಗಿ ನಿರ್ಮಿತ ಕಟ್ಟಡಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೀಲ್ ಮಾಡಲು ದೆಹಲಿ ಮೇಯರ್ ಪ್ರವೇಶ್ ವಾಹಿ ಆದೇಶಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ಹಾಗೂ ಪ್ರದೇಶದಲ್ಲಿ ಹೆಚ್ಚಿದ ಆತಂಕದಿಂದಾಗಿ ದೆಹಲಿ ವಿಶ್ವವಿದ್ಯಾಲಯದ ವೆಂಕಟೇಶ್ವರ ಕಾಲೇಜಿಗೆ ಇಂದು ರಜೆ ಘೋಷಿಸಲಾಗಿದ್ದು, ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ತನ್ನ ತರಗತಿ ಕೊಠಡಿಗಳಲ್ಲಿ ತಾತ್ಕಾಲಿಕ ವಸತಿ ಕಲ್ಪಿಸಿದೆ. ಜೊತೆಗೆ ಆರ್ಯಭಟ್ಟ ಕಾಲೇಜು ಕೂಡ ಇಂದು ಬೋಧನಾ ಚಟುವಟಿಕೆಗಳನ್ನು ಅಮಾನತುಗೊಳಿಸಿದ್ದು, ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ತಾತ್ಕಾಲಿಕ ವಸತಿ ನಿಲಯವಾಗಿ ಪರಿವರ್ತಿಸಿ ನೆರವು ಹಸ್ತಕ್ಷಾಪಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಥವಾ ಅದರ ಪ್ರಾಮುಖ್ಯತೆಯನ್ನು ಕುಗ್ಗಿಸಲಾಗುತ್ತಿದೆ ಎಂಬ ಮಾಧ್ಯಮ ವರದಿಗಳು ಹಾಗೂ ವದಂತಿಗಳಿಗೆ ಇಸ್ರೋ ಸ್ಪಷ್ಟನೆ ನೀಡಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಇಸ್ರೋ, ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣಗೊಳಿಸುವುದಿಲ್ಲ ಹಾಗೂ ಅದರ ಮಹತ್ವವೇನು ಕಡಿಮೆಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯು ಭಾರತದ ಮುಂದಿನ ತಲೆಮಾರಿನ ಬಾಹ್ಯಾಕಾಶ ಯೋಜನೆಗಳ ಮೇಲೆ ಇಸ್ರೋ ಇನ್ನಷ್ಟು ತೀವ್ರವಾಗಿ ಗಮನ ಹರಿಸಲು ನೆರವಾಗಲಿದೆ ಎಂದು ತಿಳಿಸಿದೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು ಖಾಸಗೀಕರಣ ಎಂದು ನೋಡದೆ ಬಾಹ್ಯಾಕಾಶ ವ್ಯವಸ್ಥೆಯ ವಿಸ್ತರಣೆ ಮತ್ತು ಸಾಮರ್ಥ್ಯ ವೃದ್ಧಿ ಎಂದು ಗ್ರಹಿಸಬೇಕು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಭಾರತೀಯ ಉದ್ಯಮಗಳು ಬೆಳೆದಂತೆ ಪಕ್ವವಾದ ಹಾಗೂ ವಿಸ್ತರಿಸಬಹುದಾದ ತಂತ್ರಜ್ಞಾನ ಚಟುವಟಿಕೆಗಳನ್ನು ಕೈಗಾರಿಕೆಗಳೇ ಕೈಗೆತ್ತಿಕೊಳ್ಳಲಿವೆ. ಇದರಿಂದ ಬೃಹತ್ ಪ್ರಮಾಣದ ಉತ್ಪಾದನೆ, ವಾಣಿಜ್ಯೀಕರಣ ಹಾಗೂ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶ ಸಾಧ್ಯವಾಗಲಿದೆ. ಈ ಮೂಲಕ ಇಸ್ರೋದ ಅತ್ಯುತ್ತಮ ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿ ಮುಂದುವರೆದ ಸಂಶೋಧನೆಗಳು, ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ರಾಷ್ಟೀಯ ಯೋಜನೆಗಳತ್ತ ಪೂರ್ಣ ಗಮನ ಹರಿಸಲು ಸಾಧ್ಯವಾಗುತ್ತದೆ ಎಂದು ಇಸ್ರೋ ತಿಳಿಸಿದೆ. ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್

ಸಚಿವರೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಜವಳಿ, ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ ಸಂಸ್ಕರಣೆ, ಗಣಿಗಾರಿಕೆ ಹಾಗೂ ಸರಕು ಸೇರಿದಂತೆ ವಿವಿಧ ವಲಯಗಳಲ್ಲಿ ಹೂಡಿಕೆ ಆಕರ್ಷಿಸಿ ಯುವಜನತೆಗೆ ವ್ಯಾಪಕ ಉದ್ಯೋಗಾವಕಾಶ ಸೃಷ್ಟಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ಅವರು ಅರಬ್ ಸಂಸತ್ತಿನ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಅಲ್ ಯಮ್ಮಾಹಿ ಅವರನ್ನು ಭೇಟಿಯಾಗಿ ಮುಂಬರುವ ಮಧ್ಯಪ್ರದೇಶದಲ್ಲಿ ಆಯೋಜನೆಗೊಳ್ಳುತ್ತಿರುವ ಜಾಗತಿಕ ಹೂಡಿಕೆದಾರರ ಶೃಂಗಸಭೆಗೆ ಆಗಮಿಸುವಂತೆ ಆಹ್ವಾನ ನೀಡಿದರು. ಮುಂಬರುವ ದಿನಗಳಲ್ಲಿ ಹೊರ್ಮುಜ್ ಜಲಸಂಧಿಯ ಹೊರಭಾಗದಲ್ಲಿ ಹೊಸ ನಿರ್ಬಂಧಿತ ವಲಯವನ್ನು ಘೋಷಿಸುವುದಾಗಿ ಇರಾನ್ನ ಉನ್ನತ ಭದ್ರತಾ ಅಧಿಕಾರಿ ಪ್ರಕಟಿಸಿದ್ದು, ತಮ್ಮ ದೇಶದ ಸಮನ್ವಯವಿಲ್ಲದೆ ಈ ಪ್ರದೇಶವನ್ನು ಪ್ರವೇಶಿಸುವ ಯಾವುದೇ ಹಡಗುಗಳನ್ನು ಇರಾನ್ ನಿಷೇಧಿತ ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಅಮೆರಿಕ ನೌಕಾಪಡೆಯ ತಡೆಗೋಡೆ ರೇಖೆಯಿಂದ ಪ್ರಾರಂಭವಾಗುವ ಈ ವಲಯ ಪರ್ಷಿಯನ್ ಕೊಲ್ಲಿಯ ಕೆಲವು ಭಾಗಗಳವರೆಗೆ ವಿಸ್ತರಿಸಲಿದೆ. ಜಲಸಂಧಿಯ ಕಡೆಗೆ ಎರಡು ಕಡೆಯಿಂದ ಚಲಿಸುವ ಮತ್ತು ಈ ವಲಯವನ್ನು ಪ್ರವೇಶಿಸುವ ಹಡಗುಗಳು ನಿರ್ಬಂಧವನ್ನು ಎದುರಿಸಬೇಕಾಗುತ್ತದೆ ಎಂದು ಇರಾನ್ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಬಿಹಾರ ಹಾಗೂ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ತೀವ್ರಗೊಂಡಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಹಾರದಲ್ಲಿ ಗಂಗಾ, ಗಂಡಕಿ ಮತ್ತು ಕೋಸಿ ಸೇರಿದಂತೆ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಗಂಗಾ ನದಿಯ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆ ನದಿಯ ಕೆಳಪಾತ್ರದ ಪ್ರದೇಶಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಲಾಗಿದೆ. ಇತ್ತ ಉತ್ತರ ಪ್ರದೇಶದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ರಾಜ್ಯದ 24 ಜಿಲ್ಲೆಗಳು ಜಲಾವೃತಗೊಂಡಿವೆ. ಮಳೆ ಸಂಬಂಧಿತ ಅವಘಡಗಳಿಂದ 5 ಮಂದಿ ಮೃತಪಟ್ಟಿದ್ದಾರೆ. ಈ ನಡುವೆ ಮುಂಬರುವ 2 ದಿನಗಳಲ್ಲಿ ಬಿಹಾರ, ಪೂರ್ವ ಉತ್ತರ ಪ್ರದೇಶ, ಪೂರ್ವ ಮಧ್ಯಪ್ರದೇಶ, ಉತ್ತರಾಖಂಡ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ತಮ್ಮ ಅಂತಿಮ ಅರ್ಹತಾ ಪಂದ್ಯದಲ್ಲಿ ಭಾರತ ಫುಟ್ಬಾಲ್ ತಂಡ ಬಾಂಗ್ಲಾದೇಶ ವಿರುದ್ದ 3-0 ಗೋಲುಗಳ ಭರ್ಜರಿಯ ಸಾಧಿಸುವ ಮೂಲಕ 20 ವರ್ಷಗಳ ನಂತರ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆದುಕೊಂಡಿದೆ. ಬಿ ಗುಂಪಿನ ರೋಚಕ ಪಂದ್ಯದಲ್ಲಿ ಭಾರತದ ಡ್ಯಾನಿ ಮೈತೇಯ್, ಲೈಶ್ರಾಮ್, ಮಿಶೆಲ್ ಯಾದವ್ ಹಾಗೂ ಎಂಡಿ ಅರ್ಬಾಶ್ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ 3 ಪಂದ್ಯಗಳಿಂದ ಭಾರತ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದೆ. ಭಾರತ ತಂಡ ಕೊನೆಯ ಬಾರಿ 2006 ಈ ಪಂದ್ಯಾವಳಿಯಲ್ಲಿ ಆಡಿತ್ತು. ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಟೂರ್ನಿ 2027 ಮಾರ್ಚ್ 24 ಏಪ್ರಿಲ್ 10 ಚೀನಾದಲ್ಲಿ ನಡೆಯಲಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-13 ಅಂತರದಲ್ಲಿ ಪರಾಭವಗೊಳಿಸಿತು. ಈ ಗೆಲುವಿನೊಂದಿಗೆ ಚೀನಾ ಮಾಸ್ಟರ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಚೊಚ್ಚಲ ಸ್ವರ್ಣ ಪದಕ ತಂದುಕೊಟ್ಟ ಕೀರ್ತಿಗೆ ಸಾತ್ವಿಕ್ ಚಿರಾಗ್ ಜೋಡಿ ಭಾಜನವಾಗಿದೆ. ಇದು ಈ ಇಬ್ಬರು ಆಟಗಾರರ ವೃತ್ತಿ ಜೀವನದ 10 DWF ವಿಶ್ವ ಟೂರ್ ಪ್ರಶಸ್ತಿಯಾಗಿದೆ. ಈ ಭಾರತೀಯ ಜೋಡಿ ಇದಕ್ಕೂ ಮುನ್ನ 2023 ಹಾಗೂ 2025 ಚೀನಾ ಮಾಸ್ಟರ್ಸ್ನಲ್ಲಿ ರನ್ನರ್ಅಪ್ ಆಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಚೈತನ್ಯದೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯತ್ತ ಭಾರತ ಫ್ರಾನ್ಸ್ ಮುನ್ನಡೆ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿ ಕಟ್ಟಡ ದುರಂತ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮುಖ್ಯಮಂತ್ರಿ ರೇಖಾ ಗುಪ್ತಾ ಆದೇಶ, ಮೃತರ ಸಂಖ್ಯೆ 6 ಏರಿಕೆ. ಖಾಸಗೀಕರಣ ವರದಿಗಳನ್ನು ತಳ್ಳಿಹಾಕಿದ ಇಸ್ರೋ, ಖಾಸಗಿ ವಲಯದ ಭಾಗವಹಿಸುವಿಕೆಯಿಂದ ಸಾಮರ್ಥ್ಯ ವೃದ್ಧಿ ಎಂದು ಬಣ್ಣನೆ. ಹೊರ್ಮುಜ್ ಜಲಸಂಧಿ ಬಳಿ ಹೊಸ ನಿರ್ಬಂಧಿತ ವಲಯ ಘೋಷಣೆಗೆ ಇರಾನ್ ತೀರ್ಮಾನ. ಐಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಫುಟ್ಬಾಲ್, 20 ವರ್ಷಗಳ ಬಳಿಕ ಅರ್ಹತೆ ಗಿಟ್ಟಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸ್ಮೇರೆ. ಇವತ್ತು ಈ ಒಂದು ಚಳಿಗಾಲ ಬರ್ತಾ ಇದೆ. ಚಳಿಗಾಲದಲ್ಲಿ ಅನೇಕರಿಗೆ ಮುಖ ಒಡೆಯೋದು, ಲಿಪ್ಪು ತುಟಿ ಒಡೆಯೋದು ಕಂಡುಬರ್ತಾ ಇದೆ. ಹಾಗಾಗಿ ಇದಕ್ಕೆ ಮುಖ್ಯ ಕಾರಣ ಏನು, ಪರಿಹಾರ ಏನು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರದ ಪ್ರಕೃತಿ ಚಿಕಿತ್ಸಾ ವಿಭಾಗದ ವೈದ್ಯರಾದಂಥ ಡಾಕ್ಟರ್ ಜೀನು ಆಂಟೋನಿ ಅವರು ಇದ್ದಾರೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಅವರು ಮೂಲತಃ ಕೇರಳದವರು, ಕೇರಳದಿಂದ ಇಲ್ಲಿಗೆ ಬಂದು ಕನ್ನಡವನ್ನು ಕಲಿತು

0: ನಮಗೋಸ್ಕರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದಾರೆ. ಡಾಕ್ಟ್ರೆ, ಇದು ಚಳಿಗಾಲ ಬರ್ತಾ ಇದೆ, ಚಳಿಗಾಲದಲ್ಲಿ ಲಿಪ್ ಹಾಗೂ ಮುಖ ಒಡಿತಾ ಇದೆ. ಸೊ ಈ ಲಿಪ್ ಬಗ್ಗೆ ತುಂಬ ಕೇರ್ ಕೊಡ್ತಾರೆ ಲೇಡೀಸ್. ಸೊ ಈ ಒಂದು ತುಟಿ ಒಡಿಯದೇ ಇರುವಾಗ ಮಾಡಲಿಕ್ಕೆ, ತುಟಿ ಬಿರುಕು ಬಿಡದೇ ಇರುವಾಗ ಮಾಡಲಿಕ್ಕೆ ಏನು ಮಾಡಬೇಕು?
1: ಸೊ ಬರೀ ಬ್ಯೂಟಿ ಪರ್ಪಸ್ ಇಂದ ಒಂದೇ ಅಲ್ವಾ. ಸೊ ನಮ್ದು ಲಿಪ್ಸ್ ಹೈಜೀನಿಕ್ ಮತ್ತೆ ಸ್ಮೂತ್ ಆಗಿದ್ರೆ
0: ಆರೋಗ್ಯದ ಪ್ರತೀಕ ಅದು. ಸೊ ಒಬ್ರು
1: ಹೆಲ್ತ್ ಸ್ಟೇಟಸ್ ಕೂಡ ದಟ್ ವಿಲ್ ಫಿಸಿಕಲ್ ಹೆಲ್ತ್. ಸೊ ಅದಕ್ಕೆ ಕೂಡ ಲಿಪ್ಸ್ ಯಾವಾಗಲೂ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರಬೇಕು. ಸೊ ಈಗ ಚಳಿಗಾಲ ಬಂದರೆ ಏನಾಗುತ್ತೆ, ನಮಗೆ ಅಷ್ಟೊಂದು ಥರ್ಸ್ಟಿ ಆಗಲ್ಲ. ಸೊ ಥರ್ಸ್ಟಿ ಆಗಲ್ಲ, ಸೊ ಅದಕ್ಕೆ ಅವರು ಪ್ರಾಪರ್ ಆಗಿ ನೀರು ಕುಡಿಯಲ್ಲ. ಸೊ ಫಸ್ಟ್ ಯಾವುದು ಸ್ಕಿನ್ ಡ್ರೈ ಆದ್ರೂ, ಫೇಸ್ ಡ್ರೈ ಆದ್ರೂ, ಲಿಪ್ಸ್ ಡ್ರೈ ಆಗಿರೂ ನೀವು ಏನು ಮಾಡಬೇಕು ಅಂದ್ರೆ ದಿನ 4-5 liters ನೀರು ಕುಡಲೇಬೇಕು ಡೈಲಿ. ಸೊ ಸೆಕೆಂಡ್, ಈಗ ಡ್ರೈ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ ಉದುರುತ್ತಲ್ವಾ ಲಿಪ್ಸಿಂದ, ಕೆಲವರಿಗೆ ತುಂಬ ಡ್ರೈ ಆಗಿದ್ರೆ. ಸೊ ಅದಕ್ಕೆ ನಾವು ಡೆಡ್ ಸ್ಕಿನ್ ಅಂತ ಹೇಳ್ತೀವಿ. ಈಗ ಮಂತ್ಲಿ ಫೇಸಿಗೆ ಸ್ಕ್ರಬ್ಬಿಂಗ್ ಮಾಡಿದರೆ ಡೆಡ್ ಸ್ಕಿನ್ಸ್ ಹೋಗುತ್ತೆ ಅಂತೆಲ್ಲ ನೀವು ಹೇಳಿರ್ಬೋದು. ಸೊ ಅದೇ ಥರನೇ ನಮ್ಮದು ಲಿಪ್ಸ್ ಕೂಡ. ಸೊ ನಮ್ಮದು ಲಿಪ್ಸಿಂದ ಈ ಥರ ಡೆಡ್ ಆಗಿರುವ ಸ್ಕಿನ್ಸು ನಾವು ತೆಗಲೇಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕಂತ, ನ್ಯಾಚುರಲ್ ಸ್ಕ್ರಬ್. ಸೊ ಆರ್ಟಿಫಿಷಿಯಲ್ ತುಂಬ ಸಿಗುತ್ತೆ, ಬಟ್ ಅದು ನಮ್ಮದು ಲಿಪ್ಸ್ ಮತ್ತೆ ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೇ ನ್ಯಾಚುರಲ್ ಸ್ಕ್ರಬ್ಬಿಂಗು ನಿಮ್ಮ ಮನೆಯಲ್ಲಿನೇ ಮಾಡ್ಬೋದು. ಒಂದು ಬೌಲಲ್ಲಿ ಸ್ವಲ್ಪ ಜೇನು ತುಪ್ಪ ಮತ್ತು ವೈಟ್ ಶುಗರ್, ಸೊ ಇದು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಲಿಪ್ಸಿಗೆ ಹಾಕಿ ನಿಧಾನಕ್ಕೆ ಸ್ಲೋ ಸ್ಕ್ರಬ್ಬಿಂಗ್ ಮಾಡಿದರೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಸೊ ಆ ಸ್ಕ್ರಬ್ಬಿಂಗ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಲಿಪ್ಸು. ಸೊ ಅದು ಸ್ಕ್ರಬ್ಬಿಂಗ್ ಒಂದು 30-60 seconds ಸ್ಕ್ರಬ್ಬಿಂಗ್ ಆದಮೇಲೆ ನ್ಯಾಚುರಲ್ ಮಾಯಿಶ್ಚರೈಸರ್ ಕೊಕೊನಟ್ ಆಯಿಲ್, ಸೊ ವರ್ಜಿನ್ ಕೊಕೊನಟ್ ಆಯಿಲ್ ಸ್ವಲ್ಪ ಒಂದು ಹಾಕಿದರೆ ಮಾಯಿಶ್ಚರ್ ಆಗಿ ಇರುತ್ತೆ ನಮ್ಮದು ಲಿಪ್ಸ್. ಸೊ ಅದು ಒಂದು ಟ್ರಿಕ್. ಇನ್ನೊಂದು ನ್ಯಾಚುರಲ್ ಆಗಿ ನಿಮಗೆ ಲಿಪ್ ಬಾಮ್ ನಿಮ್ಮ ಮನೆಯಲ್ಲಿನೇ ಮಾಡ್ಬೋದು. ಸೊ ನಮ್ಮದು ಲಿಪ್ಸ್ ಯಾವಾಗಲೂ ಹೈಡ್ರೇಟೆಡ್ ಆಗಿರಬೇಕಂದ್ರೆ ಇನ್ನಾವುದೊಂದು ಮಾಯಿಶ್ಚರೈಸರ್ ಅದು ಲಿಪ್ ಬಾಮ್ ಫಾರ್ಮಲ್ಲಿ ನಮ್ಮ ಲಿಪ್ಪಲ್ಲಿ ಅಪ್ಲೈ ಮಾಡಲೇಬೇಕು. ಸೊ ನ್ಯಾಚುರಲ್ ಆಗಿ ಒಂದು ಲಿಪ್ ಬಾಮ್, ಬಿ ವ್ಯಾಕ್ಸ್ ಜೇನು ಮೇಣ ಅಂತ ಹೇಳ್ತೀವಿ. ಸೊ ಅದು ಅಂಗಡಿಯಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಕೊಕೊನಟ್ ಆಯಿಲ್,
0: ಆಯುರ್ವೇದ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಜೇನು ಮೇಣ ಸಿಗುತ್ತೆ. ಸೊ ಆ ಜೇನು ಮೇಣವನ್ನು ತಂದು ತೆಂಗಿನ ಎಣ್ಣೆಯಲ್ಲಿ ಹಾಕಿದ್ರೆ ಅದು ಕೂಡ ಕರಗಿ ಎರಡು ಮಿಶ್ರಣ ಆಗ್ಬಿಡುತ್ತೆ.
1: ಹೌದು. ಸೊ ಅದು ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ಅದೊಂದು ಸ್ಮಾಲ್ ಡಬ್ಬಿಯಲ್ಲಿ ಹಾಕಿದ್ರೆ ಲಿಪ್ ಬಾಮ್ ಆಗಿ ನಿಮಗೆ ಡೈಲಿ ಬೇಸಿಸ್ ಅಲ್ಲಿ ಯಾವಾಗಲೂ ಅಪ್ಲೈ ಮಾಡಬಹುದು. ಅದು ಸೆಕೆಂಡ್ ಲಿಪ್ ಬಾಮ್ ಅದು.
0: ಸೊ ಈ ಒಂದು ಲಿಪ್ ಬಾಮ್ ಅನ್ನು ಹಾಗೂ ಈ ಒಂದು ಸ್ಕ್ರಬ್ ಅನ್ನು ಹಾಗೂ ಕೊಕೊನಟ್ ಆಯಿಲ್ ನ ಕಾಂಬಿನೇಷನ್ ಮಾಡಿ ಖಂಡಿತವಾಗಿ ಈ ಒಂದು ಲಿಪ್ಸ್ಟಿಕ್ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಇರುವಂತಹ ಒಂದು ಲಿಪ್ ಬಾಮ್ಗಳನ್ನು ಅಪ್ಲೈ ಮಾಡುವ ಬದಲಿಗೆ ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಅನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ಎಲ್ಲದಕ್ಕೂ ಮುಖ್ಯವಾಗಿ ಜಾಸ್ತಿ ನೀರು ಕುಡಿಯೋದನ್ನ, ತರಕಾರಿಯನ್ನ ತಿನ್ನೋದನ್ನ, ಹಣ್ಣನ್ನು ತಿನ್ನೋದನ್ನ, ಬೇರೆ ಬೇರೆ ಕಲರ್ ಇರುವಂತಹ ಹಣ್ಣುಗಳನ್ನು ತಿನ್ನೋದನ್ನ ನಾವು ಮರಿಬಾರದು. ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಾಗ ಆಕ್ಸಿಡೇಷನ್ ಪ್ರಕ್ರಿಯೆ ಸ್ಲೋ ಆಗುತ್ತೆ, ನಮ್ಮ ದೇಹದ ಚರ್ಮಕ್ಕೆ ಒಳ್ಳೆಯದು. ಜೊತೆಗೆ ವಿಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಆಹಾರವನ್ನ, ಪೇರಲೆ ಹಣ್ಣನ್ನ, ಸೀಬೆಕಾಯಿಯನ್ನ ದಿನ ತಿಂತ ಬಂದ್ರೆ ಖಂಡಿತವಾಗಿ ಒಂದು ತುಟಿಗಳ ಆರೋಗ್ಯ ಹೆಚ್ಚಾಗಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತುಟಿಗಳ ಆರೋಗ್ಯ ನಮ್ಮ ದೇಹದ ಆರೋಗ್ಯವನ್ನು ಸೂಚಿಸುತ್ತೆ, ಹಾಗಾಗಿ ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಒಂದ್ ದಿನ ಭವಾನು ದೇವ ಜಿಂಬೆಸಾವ್ ತುಮಚೆ ಅಸೋ ತುಮಚಾ ಸುಶೇಗಾಸು ವೇಳ ಹವೆ ಪಡಾವ್ ಕೆಲೋ ತರ್ ಮಕಾ ಮಾಫ್ ಅಸೋ ಪುನ್ ಹಿ ಸುವಾತ್ ಸರ್ಕಾರ ತಾವ್ ಅಮ್ಕಾ ಮೇಲ್ಯಾ ಸಾಯ್ತರ್ ತುಮಿ ದಸ್ತಾವೇಜ ಬೋಳೆ ಭೇದ
1: ತರ್ ಕಿತ್ಯಾ ಖಾತೀರ್ ಹಿ ಸುವಾತ್ ಸರ್ಕಾರಾನ್ ತುಮಚಾ ಅಧೀನ್ ಕೆಲ್ಯಾ
0: ಕಾಲ್ಸಾನ್ ನಿತಳ್ ಅಸಲ್ಯಾ ಕುಡಿಚಿ ನಿತಳಾಯ್ ದ್ಯೂಂಗ್ ಅತ್ಮ್ಯಾಚಿ ಬೊಲಾಯ್ಕಿ ದ್ಯೂಂಗ್
1: ದೇಖುನ್ ಅಮಿ ಕಿತೆ ಕರಿಜೆ ಮುಂಚೆ ತು ಹೆ
0: ತುಮಿ ಹಿ ಸುವಾತ್ ಅಮ್ಕಾ ಸುಣ್ ದಿಲ್ಯಾರ್ ಬೋಡ್ ಉಪ್ಕಾರ್ ಜತು
1: ಕಶೆ ಜಾಂಚೆ
2: ಕಾಳಿ ಅಮ್ಚೋ ಕಿತೆ ವಸ್ತು ಅಸಾತ್ಯು ಗೆ ಹಮಿ ಓ ಜಾಗೋ ಅತಂಚ ಕಲಿಗೊರಂ ಜಾಯ್
0: ದೇವ್ ಬರೆ ಗುರು ಭವನು ತುಮ್ಕಾ ತುಮ್ಚೆ ಪಸರ್ ಹೌಸ್ ದಾನ್ಸ್ ಮಕ್ತಿಲಿ

ಹೆಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದಿದ್ದೀರಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮೊನ್ನೆ ಹೇಳಬೇಕಿತ್ತು. ಸೊ ಹಾಗಾಗಿ ಮತ್ತೊಮ್ಮೆ ಕೂಡ ಹೇಳ್ತಾ ಇದ್ದೀನಿ. ಆದರೂ ಕೂಡ ಆಚರಣೆಯ ಹಬ್ಬದ ಒಂದು ವಾತಾವರಣ ಇದುವರೆಗೂ ಕೂಡ ಹೋಗಿಲ್ಲ ಅಂತ ಕೂಡ ಅನಿಸುತ್ತೆ. ಎನಿವೇ, ಇವತ್ತು SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿದ್ದೀವಿ. ಸೊ ಹಾಗೆಯೇ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೂಡ ಕೋರುತ್ತಾ, ಕೇಳುಗರೆ, ನೀವು ಸಂದೇಶ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ. ಹಾಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಖಂಡಿತವಾಗಿಯೂ ಕೂಡ ನಮ್ಮ ಜೊತೆಗೆ ನೀವು ಕೇಳಬಹುದು ಅನ್ನೋದನ್ನು ಕೂಡ ಹೇಳುತ್ತಾ, ಅನೇಕ ಸಂದೇಶಗಳು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಬಂದಿದೆ. ಸೊ ಮೊದಲನೇದಾಗಿ ನಮಗೆ ಸಂದೇಶವನ್ನು ಕಳುಹಿಸಿದವರು ಮಂಗಳಾದೇವಿಯಿಂದ ರತೀಶ್ ಕುಮಾರ್ ಇವರು ಸಂದೇಶವನ್ನು ಮಾಡಿದ್ದಾರೆ. ಸೊ ಇವರು ನನಗೆ ರಾಕಿ ಚಿತ್ರದಿಂದ ಹರೀಶ್ ರಂಗ ಅವರ ಸಾಹಿತ್ಯದಲ್ಲಿ, ವೆಂಕಟನಾರಾಯಣ್ ಅವರ ಸಂಗೀತದಲ್ಲಿ ಸೋನ್ ನಿಗಮ್ ಅವರು ಹಾಡಿರುವ ಮನಸ್ಸೇ ಮನಸ್ಸೇ. ಓ, ಇದೊಂದು ತುಂಬ ಸೊಗಸಾದ ಹಾಡು ಕೂಡ ಹೌದು. ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ಅನಿಸೋ ಹಾಗೆ ನೀ ಸಾಗೋದು, ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ರಮಿಸೋ ಹಾಗೆ ನೀ ಕಾಡೋದು. ಈ ಒಂದು ತುಂಬ ಸೊಗಸಾದ ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಈ ಹಾಡು ಮನಸ್ಸನ್ನು ತುಂಬಾ ಕಾಡುತ್ತೆ ಅಂತ ರತೀಶ್ ಕುಮಾರ್ ಅವರು ಕೂಡ ಸಂದೇಶದಲ್ಲಿ ಬರೆದಿದ್ದಾರೆ. ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಹಾಡನ್ನು ಇದೀಗ ರತೀಶ್ ಕುಮಾರ್ ಅವರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವು ಕೂಡ ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್, ಮಂಗಳದೇವಿಯಿಂದ ಇವರು ಕೂಡ ಸಂದೇಶವನ್ನು ಮಾಡಿದ್ದಾರೆ. ಅಶೋಕ್ ಅಂತ ಹೇಳುವಾಗ ಮೊನ್ನೆಯೂ ಕೂಡ ಅಷ್ಟಮಿಗೆ ಅಂತ ಕೂಡ ಕರೆದಿದ್ದರು. ಬಹುಶಃ ಕಾರಣಾಂತರಗಳಿಂದ ಅವರ ಮನೆಗೆ ಕೂಡ ಹೋಗಲಿಕ್ಕಾಗಿರಲಿಲ್ಲ. ಬಹುಶಃ ಕಳೆದ ಬಾರಿ ನಾನು ಅಶೋಕ್ ಅವರ ಮನೆಗೆ ಕೂಡ ಹೋಗಿದ್ದೆ. ಅಷ್ಟಮಿಯ ವಿಧವಿಧ ಖಾದ್ಯಗಳನ್ನು ಕೂಡ ನಾನು ಸವಿದಿದ್ದೆ. ಎನಿವೇ, ಅಶೋಕ್ರವರ ಇನ್ವೈಟ್ಗೆ ಹಾಗೆಯೇ ವಿನಯ್ ಅವರು ಕೂಡ ಕರೆದಿದ್ದರು, ಮನೆಗೆ ಕೂಡ ಬರಬೇಕಿತ್ತು ಅಂತ. ಸೊ ಖಂಡಿತವಾಗಿಯೂ ಕೂಡ ಮುಂದಿನ ಅಷ್ಟಮಿ ಆದರೂ ಕೂಡ ನಾನು ಖಂಡಿತ ಬರ್ತೀನಿ ಅನ್ನೋದನ್ನು ಕೂಡ ಹೇಳುತ್ತಾ, ಇವರು ಕೇಳಿರುವಂತಹ ಹಾಡು ಶುಭ ಮಧ್ಯಾಹ್ನ ಸಾರಂಗ ನಿರೂಪಕರಿಗೆ. ಹುಟ್ಟುವಾಗ ತರಲಿಲ್ಲ, ಹೋಗುವಾಗ ಹೊಯ್ಯಲಿಲ್ಲ, ನಡುವೆ ಈ 3 ದಿನ ಬಾಳಿನಾಗೆ, ಈ ಒಂದು ಹಾಡನ್ನು ಕೂಡ ಅವರು ಕೇಳಿರುವಂಥದ್ದು. ಸೊ ಸಿ ಅಶ್ವಥ್ ಅವರು ಹಾಡಿರುವ ಈ ಒಂದು ಹಾಡು. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಇದೀಗ 2 ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಯಶೋತ್ರಗಳೇ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಮಾಡಿದ್ದಾರೆ. ಬೀಸಿದ ಬಲೆ ಚಿತ್ರದಿಂದ

ಕುಲುಕುವ ಬಳುಕುವ ನನ್ನೆದೆ ಹೂವೆ. ಈ ಒಂದು ಸೊಗಸಾದ ಹಾಡನ್ನು ಕೂಡ ನಮ್ಮ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯವರು ಗೀತೆಯನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಮುನಿಯನ ಮಾದರಿ ಚಿತ್ರದಿಂದ ಮಾತು ಒಂದು ಮಾತು ಈ ಒಂದು ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಮಹೇಶ್ ಹೊಸೂರು ಇವರು ಕೂಡ ಕರೆ ಮಾಡಿ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ಸಿಟಿ ಚಂದ್ರಶೇಖರ್ ವಸಂತಕುಮಾರಿ, ಅತ್ತಿಚೋಡೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ನಮಸ್ಕಾರಗಳು, ನಮಗೆ ಇವತ್ತು ಒಂದು ಅಪರೂಪದ ಹಾಡು ಬೇಕು. ಚಿತ್ರ ಮುನಿಯನ ಮಾದರಿ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಜೆ ಯೇಸುದಾಸ್. ಇಂದಿಗಿಂತ ಅಂದೇ ಚಂದವು, ಎಂಥ ಸೊಗಸು ನಮ್ಮ ಕಾಲವು. ಇದು ನಮ್ಮ ಮಕ್ಕಳಾದ ಸುಮಾದರ್ಶನ್, ಶ್ರೀಧರ್ ಪುಟಾಣಿ ಸೇಸ್ಮಿತ ಹಾಗೂ ಎಲ್ಲ ಕೇಳುಗರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು ವಿಜಯಪುರದಿಂದ ಭರತ್ ಕುಮಾರ್, ಗೆಳೆಯರಾದ ಬಂದೇ ನವಾಜ್, ಶಿವಶರಣ, ಸೌದಿ, ಸುರೇಶ್ ಬಣ್ಣೆ, ಗಂಗಪ್ಪ ಬಡಿಗೇರ್, ಇಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜ್ಕುಮಾರ್, ನಾಗೇಂದ್ರ, ಶಾರದ ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿ ಟಿ ಚಂದ್ರಶೇಖರ್. ನಮಸ್ಕಾರಿ, ರೇಡಿಯೋ ಸಾರಂಗ್ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಹಳೆಯ ಚಿತ್ರ ರಾಜ್ಯ ನರಸಿಂಹ, ಹಾಡು ಮಹಾರಾಜ ರಾಜನು ಇವನು, ಈ ಸುಮಧುರ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ. ಇದು ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಯಶೋತ್ರಗಳ ಕೇಳ್ತಾ ಇರೋದು ಇದ್ರೇಡಿ ಸಾರಂಗ್ 107.85 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನು ಮಾಡಿದವರು ನವ್ಯ, ಇವರು ವಾಮಂಜೂರಿನಿಂದ ಸಂದೇಶವನ್ನು ಮಾಡಿದ್ದಾರೆ. ಸೋನಿಗ ಮತ್ತು ಶ್ರೇಯಾ ಘೋಷಲ್ ಅವರು ಹಾಡಿರುವ ಒಂದು ಸೊಗಸಾದ ಹಾಡು ನಿನ್ನನ್ನು ನೋಡುತ್ತಾ, ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಿನ್ನನ್ನೇ ನೋಡುತ್ತಾ ನಿನ್ನನ್ನೇ ನೋಡುತ್ತಾ ಈ ಜೀವದಲ್ಲಿ ಈಗೊಂದು ದೀಪೋತ್ಸವ, ನನ್ನನ್ನು ಕೇಳುತ್ತಾ ನನ್ನನ್ನೇ ಕೇಳುತ್ತಾ ಆ ಸ್ವಪ್ನದಲ್ಲಿ

ಈ ಒಂದು ಸೊಗಸಾದ ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು, ನಮಸ್ತೆ ಸರ್, ನನ್ನೆಲ್ಲ ಕೇಳುಗರಿಗೆ ಸೋಮವಾರದ ಶುಭ ಮಧ್ಯಾಹ್ನ. ಗರುಡ ರೇಖೆ ಚಿತ್ರದಿಂದ ರವಿ ಜಾರಿದ ಈ ಹಾಡನ್ನು ಮೆಚ್ಚಿರ್ತೀವಿ. ಮೆಚ್ಚಿರುವ ಕೇಳುಗರು ಹಾಸನ ಜಿಲ್ಲೆಯಿಂದ ಸಂಕಪ್ಪ ಪೂಜಾರಿ ಹಾಗೂ ಮನೆಯವರು, ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಸಂದೇಶವನ್ನು ಮಾಡಿದವರು ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ, ಗಿರಿಬಾಲೆ ಚಿತ್ರದಿಂದ ಕೃಷ್ಣ ಬಾರೋ ಮಾಧವ ಬಾರೋ ಈ ಒಂದು ಹಾಡನ್ನು ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಖಂಡಿತವಾಗಿಯೂ ಕೂಡ ಇದೀಗ ಮೂಡಿ ಬರ್ತಾ ಇದೆ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಕೂಡ ಮಾಡಿದವರು ಅಕ್ಷಯ್. ಇವರು ನೀರು ಮಾರ್ಗದಿಂದ ಸಂದೇಶವನ್ನು ಮಾಡಿ ಸೋನಿಗಮ್ ಮತ್ತು ಚಿತ್ರ ಇವರು ಹಾಡಿರುವ ನೀ ಶೀತಲ ನೀ ಕೋಮಲ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಸರ್ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ನೀ ಶೀತಲ ನೀ ಕೋಮಲ ನೀ ನಿರ್ಮಲ ನೀ ಚಂಚಲ ಓ ಮುದ್ದು ಪ್ರೇಮ ಈ ಒಂದು ಹಾಡನ್ನು ಕೂಡ ಕೇಳಿರುವಂಥದ್ದು. ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಇದು ಈ ಹೊತ್ತಿನ ಇವತ್ತಿನ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಎಸ್ಎಂಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು.

ಹಾಯ್ ಹಲೋ ಗುಡ್ ಮಾರ್ನಿಂಗ್ ಯಬ್ಬಾ ಗುಡ್ ಮಾರ್ನಿಂಗ್ ಈಗ 4 ಗಂಟೆ ಹೊತ್ತು ಎಂತ ಮರೆಯುವುದ ಹಾ ಹಾಯ್ ಹಲೋ ಗುಡ್ ಈವ್ನಿಂಗ್ ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ ಇದು ಬಣ್ಣ ಬಣ್ಣದ ಬದುಕು ಇವತ್ತು ಟಾಪಿಕ್ ಎಂತ ಅಲ್ಲೊಂದು 3-4 ಟಾಪಿಕ್ ಇಟ್ಕೊಂಡು ಬಂದಿದೆ ಈಗ ನೆನಪಾಗ್ತಾ ಇಲ್ಲ ಯಾವುದು ಇತ್ತು ಮಾತಾಡಲಿಕ್ಕೆ ಅಭಿ ಟಾಪಿಕ್ ಒಂದು ಡಿಸ್ಕಸ್ ಮಾಡಿದ್ದಲ್ಲ ಯಾವ್ದು ನೆನಪು ಉಂಟ ತಲೆ ಎಲ್ಲ ಅಡಿಸ್ತಾ ಇದ್ದಾರೆ ನೆನಪಿಲ್ಲ ಅಂತೆ ಹೀಗೆ ಅಲ್ವಾ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ ಮರೆತು ಬಿಡ್ತೇವೆ ನಾವು ಈ ಮರೆಗುಳಿತನ ಅಥವಾ ಈ ವಸ್ತುಗಳನ್ನು ಮರೆತು ಬಿಡುವುದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ತೊಂದರೆಗಳೂ ಆಗುತ್ತೆ ಆದರೆ ಕೆಲವೊಮ್ಮೆ ಕಾಮಿಡೀಸ್ ಆಗ್ತದೆ ಆಯಿತಾ ಕೆಲವೊಮ್ಮೆ ಗಂಭೀರವಾದ ತೊಂದರೆಗಳು ಕೂಡ ಆಗೋದುಂಟು ಈಗ ಮರವಿನಿಂದ ಆಗುವ ಪ್ರಮುಖ ಅವಾಂತರಗಳು ಮತ್ತು ಅವುಗಳನ್ನು ತಡೆಯುವ ಮಾರ್ಗಗಳು ಇಲ್ಲಿವೆ ಏನೆಲ್ಲ ಈಗ ನೋಡಿ ನಾವು ಹೇಗೆಲ್ಲ ಪ್ರಾಬ್ಲಮ್ ಬರ್ಬೋದು ಒಂದು ಸ್ಕೂಟರ್ ಇದ್ದು ಚಾವಿ ಕೀ ಅದು ಎಲ್ಲಿಡ್ತೇವೆ ಅದು ಎಲ್ಲೋ ಇಟ್ಟಿರ್ತೇವೆ ಇಡೀ ಮನೆ ಹುಡುಕ್ತಾ ಇರ್ತೇವೆ ಎಲ್ಲಿ ಅಂತೇಳಿ ಮತ್ತು ಗ್ಯಾಸ್ ಅದನ್ನು ಆಫ್ ಮಾಡಲಿಕ್ಕೆ ಮರೆತು ಅಯ್ಯೋ ಅಲ್ಲಿ ಕರಟಿ ಹೋಗೋ ತನಕ ನಮ್ಗೆ ಗೊತ್ತಿರೋದಿಲ್ಲ ವಾಸನೆ ಬರಬೇಕು ಆಮೇಲೆ ನೋಡೋದು ಮತ್ತು ಮೊಬೈಲನ್ನು ಎಲ್ಲಿಯೋ ಬಿಡೋದು ಅದನ್ನು ಎಲ್ಲಿಯೋ ಇಡೋದು ಆಮೇಲೆ ಅದನ್ನು ಹುಡುಕ್ತಾ ಇರೋದು ಆಯಿತಾ ಇಂಥದ್ದೆಲ್ಲ ನಮ್ಮ ಮನೇಲಿ ಆಗ್ತಾನೆ ಇರ್ತದೆ ನಮ್ಮ ಮನೇಲಿ ಅಂತೇಳಿ ಎಲ್ಲ ಎಲ್ಲರ ಮನೆಯಲ್ಲೂ ಇದು ಆಗ್ತಾ ಇರ್ತದೆ ಪರ್ಸ್ ಹುಡುಕೋದು ಆಮೇಲೆ ಆಟೋದ ರಿಕ್ಷಾದಲ್ಲಿ ಹೋದಾಗ ನೋಡಿದ್ದೀರಾ ಯಾವುದಾದ್ರೊಂದು ವಸ್ತುವನ್ನು ಆಟೋ ರಿಕ್ಷಾದಲ್ಲೇ ಬಿಡೋದು ಇಳಿದು ಹೋಗೋದು ಮತ್ತೆಂತ ಪರಡುದೇ ನಾವು ಆಯಿತಾ ಇಂಥದ್ದೆಲ್ಲ ಆಗ್ತಾನೆ ಇರ್ತದೆ ಇನ್ನು ಕರೆಂಟ್ ಬಿಲ್ ಆಮೇಲೆ ನಮ್ಮದು ಫೋನಿದ್ದು ಅಥವಾ ಕೇಬಲ್ ಬಿಲ್ಲು ಇದೆಲ್ಲ ಕಟ್ಟಲಿಕ್ಕೆ ದುಡ್ಡು ಹಿಡ್ಕೊಂಡು ಹೋಗಿರ್ತೇವೆ ಆಮೇಲೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಇದು ದುಡ್ಡು ಎಕ್ಸ್ಟ್ರಾ ಯಾವುದು ಅಂತೇಳಿ ನೋಡಿದ್ರೆ ಅದು ಬಿಲ್ ಕಟ್ಟಬೇಕಾಗಿತ್ತು ನಮಗೆ ಹೋಗುವ ಗಡಿಬಿಡಿಯಲ್ಲಿ ಅದು ಮರ್ತೇ ಹೋಗ್ತದೆ ಆಮೇಲೆ ಈಗ ಇದು ಆಫೀಸಲ್ಲಿ ಮೀಟಿಂಗ್ ಟೈಮ್ ಹಾಕಿರ್ತಾರೆ ಅಥವಾ ಯಾರನ್ನು ನಾವು ಇಷ್ಟೊತ್ತಿಗೆ ನಿಮ್ಮನ್ನು ಬಂದು ಗ್ಯಾರಂಟಿ ಮೀಟ್ ಆಗ್ತೀವಿ ಅಂತ ಹೇಳಿರ್ತೇವೆ ಅದು ಸಹ ಮರ್ತೋಗೋದು ಇನ್ನೊಂದು ಮೇನ್ ಪ್ರಾಬ್ಲಮ್ ಎಂತ ಗೊತ್ತಾ ಎದುರಲ್ಲಿ ಯಾರಾದರೂ ಬರ್ತಾ ಇರ್ತಾರ್ತಾ ಅವ್ರು ನಗಾಡ್ತಾರೆ ಅವರು ನಗಾಡುವಾಗ ನಾವು ಸಹ ನಗಾಡ್ತೇವೆ ಆಮೇಲೆ ಎಂತ ಗೊತ್ತುಂಟು ಎಲ್ಲಿಯೋ ನೋಡಿದ್ದೇನೆ ಹೆಸರು ಪಟ್ಟ ಅಂತ ತಲೆಗೆ ಹೊಳಿಯುವುದೇ ಇಲ್ಲ ಆಯಿತಾ ಫುಲ್ ಬ್ಲ್ಯಾಂಕ್ ಅವ್ರು ಹೋದ್ಮೇಲೆ ಮತ್ತೆ ಎಲ್ಲಿಯೋ ಒಂದು ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು ತಟ್ಟ ಅಂತ ನೆನಪಿಗೆ ಬರ್ತದೆ ಆಯಿತಾ ಆಮೇಲೆ ಔಷಧಿಗಳನ್ನು ಹೇಳಿರ್ತಾರೆ ನೋಡಿ 3 ಹೊತ್ತು ಮಾತ್ರ ತಗೊಳ್ಬೇಕು ಅಂತ 1 ಹೊತ್ತಿದ್ದು ಮಾತ್ರ ಮರ್ತೇ ಹೋಗೋದು ಆಯಿತಾ ಮತ್ತೆ ನಾವು ಇವತ್ತು ನನ್ನ ಬೆಳಗ್ಗೆ ಮಾತ್ರ ತಗೊಳ್ಳಿಲ್ಲ ಇದು ನನ್ನದು ಅಂತೇಳಿ ಅಲ್ಲ ಎಲ್ಲರ ಲೈಫಲ್ಲೇ ಆಗ್ತಾ ಇರ್ತದೆ ಅಂದರೆ ಹೇಳ್ತೇವಲ್ಲ ಅಬಾಲ ವೃದ್ಧರಾಗಿ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಇದೊಂದು ಉಪದ್ರ ತಪ್ಪಿದ್ದೇ ಅಲ್ಲ ಕ್ಲಾಸಲ್ಲಿ ನೋಡಿಯಂತೆ ಈಗ ನಾವು ಕಾಲೇಜಲ್ಲಿ ಅಥವಾ ಹೈಸ್ಕೂಲಲ್ಲಿ ನೋಡ್ತಾರಲಿಲ್ವನ ಫರ್ಗಾಟ್ ಮ್ಯಾಮ್ ಫರ್ಗಾಟ್ ಮಿಸ್ ನೆನಪಿರಲಿಲ್ಲ ಮ್ಯಾಮ್ ಮನೆಯಲ್ಲಿ ಇಟ್ಟಿದ್ದೇನೆ ಮ್ಯಾಮ್ ಇಂಥದ್ದೆಲ್ಲ ಉತ್ತರಗಳು ನೆನಪಿನ ಶಕ್ತಿ ಈಗ ಎಲ್ಲರಲ್ಲೂ ಕಮ್ಮಿ ಅಂತವೇ ಹೇಳ್ಬೋದು ಸೊ ಈಗ ಇಷ್ಟು ಮಾತಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗಿರಬೇಕು ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತೇಳಿ ಮರೆಗುಳಿತನ ಇದರ ಬಗ್ಗೆನೇ ನಾನು ಮಾತಾಡ್ತೇನೆ ಸೊ ಇವತ್ತು ನಾನು ಪ್ಲೇ ಮಾಡುವ ಹಾಡುಗಳು ಯಾವುದೇ ಇರುತ್ತೆ ಹೇಳಿದರೆ ಮರೆಗುಳಿತನದ ಬಗ್ಗೆ ಅಲ್ಲ ನೆನಪು ಅನ್ನುವ ಶಬ್ದ ಬರುವಂತಹ ಹಾಡುಗಳನ್ನು ಇವತ್ತು ನಾನು ಪ್ಲೇ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಸೊ ಇವಾಗ ಮೊದಲನೆಯ ಹಾಡು 101 ನೆನಪು ಎದೆಯ ಆಳದಿಂದ ಇದು ಬಂಧನ ಚಿತ್ರದ ಹಾಡು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನೀಡಿದವರು ಎಂ ರಂಗರಾವ್ ಆಮೇಲೆ ಸಾಹಿತ್ಯ ನೀಡಿದವರು ಆರ್ ಎನ್ ಜೈಗೋಪಾಲ್ ಈ ಹಾಡು ನಿಮಗೋಸ್ಕರ ಕೇಳ್ತೀರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ ಇದು ಬಣ್ಣ ಬಣ್ಣದ ಬದುಕು

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಕರೆಕ್ಟ್ ಹೇಳಿದಲ್ಲ ನಾನು ಕೆಲವೊಮ್ಮೆ ನೆನಪು ತಪ್ಪು ಎಂತೆಲ್ಲಾದರೂ ಹೇಳಲಿಕ್ಕುಂಟು. ಎಂತ ಗೊತ್ತುಂಡ, ಈಗ ನಾನು ಒಂದು ಕತೆ ಹೇಳ್ತೇನೆ ನಿಮಗೆ. ಇತಿಹಾಸ ಸ್ವಾರಸ್ಯಕರವಾದಂಥ ಒಂದು ಘಟನೆ ಇದು. ಸರ್ ಐಸಕ್ ನ್ಯೂಟನ್ ಗೊತ್ತಿರಬೇಕಲ್ಲ ನಿಮಗೆ. ಎಸ್, ವಿಜ್ಞಾನಿ ನ್ಯೂಟನ್ ಒಮ್ಮೆ ತಮ್ಮ ಸ್ನೇಹಿತರಿಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರಂತೆ. ಆದರೆ ಈ ಕೆಲಸದ ಗಡಿಬಿಡಿಯಲ್ಲಿ ಸ್ನೇಹಿತವರು ಬರುವುದನ್ನು ಮರೆತು ತಮ್ಮ ಪ್ರಯೋಗಾಲಯದಲ್ಲಿ ಅವರು ಕೆಲಸ ಮಾಡ್ತಾ ಉಳಿದು ಬಿಟ್ರು. ಅವರಿಗೆ ನೆನಪೇ ಹೋಗಿತ್ತು ಕರೆದಿರೋದು. ಬಂದ ಸ್ನೇಹಿತರು ಊಟ ಮಾಡಿ ಹೊರಟು ಹೋದರು. ನ್ಯೂಟನ್ ಹೊರಗೆ ಬರ್ತಾರೆ, ಎಲ್ಲ ಖಾಲಿ ತಟ್ಟೆ ಇದೆ. ಓ, ನಾನು ಈಗಾಗಲೇ ಊಟ ಮಾಡಿ ಬಿಟ್ಟಿದ್ದೇನೆ, ಛೇ, ಪುನಃ ನಾನು ಊಟ ಮಾಡಲಿಕ್ಕೆ ಬಂದದ್ದ ಅಂತ ಹೇಳಿ ಸೀದಾ ಮತ್ತೆ ಒಳಗೋಗಿ ಕೆಲಸದಲ್ಲಿ ತೊಡಗಿದ್ರಂತೆ. ಅಲ್ವಾ, ಈಗ ಕೆಲವರ ಲೈಫಲ್ಲಿ ಇಂಥ ಮರೆಯಲಾಗದ ಘಟನೆಗಳು ಇರಬಹುದು. ಸೊ ಯಾವುದು ಅಂತ ಹೇಳಿ ಈಗ ಒಬ್ಬರನ್ನ ಮಾತಾಡ್ಸೋಣ. ನಮ್ಮ ಜೊತೆ ಇದ್ದಾರೆ ಲೀಲಾವತಿ ಮೇಡಮ್. ಸೊ ಇವರು ಒಂದು ಕಾಲೇಜಿನಲ್ಲಿ ಇವರು ಉಪನ್ಯಾಸಕಿಯಾಗಿದ್ದಾರೆ. ನೋಡೋಣ ಇವರು ಏನಾದರೂ ಇಂಥದ್ದು ಘಟನೆ ಉಂಟಾ ಅಂತ ಅವರ ಹತ್ರ ಕೇಳೋಣ. ನಮಸ್ತೆ ಮೇಡಮ್.
1: ನಮಸ್ತೆ,
0: ಹೇಗಿದ್ದೀರಾ?
1: ಆರಾಮ.
0: ಸೂಪರ್ ಇದ್ದೀರಿ ಅಂತ ಆಯ್ತು.
1: ಸರಿ, ಹೌದು ಮೇಡಮ್, ಹೌದು.
0: ನನ್ನ ಹತ್ರ ಏನಾದ್ರೂ ಹೇಳಲಿಕ್ಕೆ ಮರ್ತಿದ್ದೀರಾ ವಿಷಯ ಇಲ್ಲ ಅಲ್ಲ? ಯಾಕಂದ್ರೆ ಎಂತ ಕೇಳ್ತಿದ್ದೇನೆ ಗೊತ್ತುಂಟ, ಮರೆವು ಹೇಳುದು ಎಲ್ಲರಿಗೆ ಸಹ ಇರುವಂತದ್ದೊಂದು ಕಾಯಿಲೆಯೇ. ಕೆಲವರಿಗೆ ಸ್ವಲ್ಪ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಕಡಿಮೆ ಅಷ್ಟೇ ಅಲ್ವಾ. ಈಗ ಅಂತ ಘಟನೆ ನಿಮ್ಮ ಲೈಫಲ್ಲಿ ಏನಾದ್ರೂ ಉಂಟಾ, ನಡೆದಿದಾ?
1: ಹೌದು, ಅದು ಅನೇಕ ಬಾರಿ ಅಂತ ಅನುಭವ ಆದದ್ದುಂಟು.
0: ಒಂದು ಹೇಳಿ ಅಂತೆ.
1: ಅದೇ ಒಂದು ಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾದ್ರೆ, ನನ್ನ ಗಂಡನಿಗೆ ಫಸ್ಟ್ ಶಿಫ್ಟ್ ಇದ್ದ ದಿನ ಇದು. ಅವರಿಗೆ ಫಸ್ಟ್ ಶಿಫ್ಟ್ ಇದ್ದಾಗ ನಾವು ಅವರ 5:30 ಹೊರಡ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ
0: ಬೆಳಗ್ಗೆ.
1: ಆ ದಿನ ಬೆಳಗ್ಗೆ ಆ ದಿನ 5:00 ಎದ್ದು ಪುಲಾವ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು. ಪುಲಾವ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಅದು 1/2 ಟೈಮ್ ಅದರಲ್ಲಿ ಕಾಂಪಿಟಿಷನ್ ತರ ಅಡಿಗೆ ಮಾಡ್ಬೇಕು. ಯಾಕಂದ್ರೆ ವಿಸಿಲ್ ಹೋಗ್ಬೇಕು, ವಿಸಿಲ್ ಆರ್ಬೇಕು. ನನ್ನ ಹಸ್ಬೆಂಡ್ ಎಷ್ಟು ಪಂಕ್ಚುಯಲ್ ಅಂತ ಹೇಳಿದ್ರೆ, ಅವರು ಡ್ಯೂಟಿಗೆ ಯಾವತ್ತೂ ಲೇಟ್ ಆಗಿ ಹೋದವರಲ್ಲ. ಒಂದ್ ಸ್ವಲ್ಪ ಲೇಟ್ ಆದ್ರೂ ತಿಂಡಿ ಬಿಟ್ಟು ಹಾಗೆ ಹೋಗಿ ಬಿಡ್ತಾರೆ. ಆ ಟೆನ್ಷನ್ ಅನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಕುಕ್ಕರ್ ಜೋಡಿಸಿ ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ, ತರಕಾರಿ ಮೊದಲೇ ದಿನ ಕಟ್ ಮಾಡಿ ಇಟ್ಟಿದ್ದೆ, ಮಸಾಲ ಕೂಡ ರುಬ್ಬಿಟ್ಟಿದ್ದೆ, ಎಲ್ಲ ಹಾಕಿ ಅಕ್ಕಿ ತೊಳೆದು ಎಲ್ಲ ಹಾಕಿ ಕುಕ್ಕರ್ ವಿಸಿಲ್ ಮುಚ್ಚಳ ಹಾಕಿ 2 ಕೂಗ್ಸಿದೆ. ಇನ್ನು ವಿಸಿಲ್ 6:00 ಬೇಗ ಬೇಗ ಟೀ ರೆಡಿ ಮಾಡಿ, ರಾಯ್ತ ರೆಡಿ ಮಾಡಿ, ಎಲ್ಲ ಪುಲಾವ್ ಆಯ್ತು ಅಂತ, ಸಕ್ಸಸ್ಫುಲಿ ಆಯ್ತು ಅಂತ ಖುಷಿಯಲ್ಲಿದ್ದೆ. ನನ್ನ ಹಸ್ಬೆಂಡ್ ಶಾರ್ಪ್ 5:00 ಬಂದು ಡ್ರೆಸ್ ಎಲ್ಲ ಮಾಡಿ ಆಫೀಸ್ಗೆ ಹೊರಟು ತಿಂಡಿಗೆ ಕೂತಿದ್ದಾರೆ. ಅಷ್ಟೊತ್ತಿಗೆ ಪುಲಾವ್ ಕುಕ್ಕರ್ ಇದು ಮುಚ್ಚಳ ತೆಗೆದು ಇನ್ನೇನು ತಿಂಡಿ ಬಡಿಸ್ಬೇಕಂತ ಸೌಟ್ ಹಾಕ್ತೇನೆ, ಕುಕ್ಕರ್ ಅಲ್ಲಿ ಪುಲಾವ್ ಅಲ್ಲಿ ಅನ್ನವೇ ಕಾಣುದಿಲ್ಲ ನಂಗೆ, ಬರೀ ನೀರು ಕಾಣ್ತಾ ಉಂಟು. ಸೈಡ್ ಅಲ್ಲಿ ನೋಡ್ತೇನೆ, ತೊಳೆದಿಟ್ಟ ಅಕ್ಕಿಯನ್ನು ಹಾಗೆ ಇಟ್ಟಿದ್ದೇನೆ, ಅಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಮರ್ತೋಗಿದೆ ನನ್ಗೆ. ಅಕ್ಕಿ ಇಲ್ಲದೆ ನಂದು ಪುಲಾವ್ ರೆಡಿ, ಏನ್ ಮಾಡುದು? ನನ್ನ ಗಂಡ ಬರೀ ಟೀ ಕುಡ್ದು ಕೆಲ್ಸಕ್ಕೆ ಹೋದ್ರು, ಭಾರಿ ಬೇಜಾರಾಯ್ತು ನನ್ಗೆ.
0: ಮತ್ತೆಂತ ಮಾಡಿದ್ರಿ, ಅಕ್ಕಿಯನ್ನು ಏನ್ ಮಾಡಿದ್ರಿ ಆಮೇಲೆ?
1: ಆಮೇಲೆ ಅವರ ಆಫೀಸ್ಗೆ ಹೋಗಿ ಆಯ್ತು. ಆಮೇಲೆ ಆ ಅಕ್ಕಿಯನ್ನು ಪಲಾವ್ಗೆ ಹಾಕಿ ಪಲಾವ್ ರೆಡಿ ಮಾಡಿ ನಾವು ತಿಂದ್ವಿ. ಅದು ಆಚೆ ಪಲಾವ್ ಅಲ್ಲ, ಈಚೆ ಸೂಪ್ ಸಹ ಅಲ್ಲ, ಮಧ್ಯದಲ್ಲಿ ಏನೋ ಒಂದು ತಿಂದು ಆ ದಿನದ್ದು ಬ್ರೇಕ್ಫಾಸ್ಟ್ ಮುಗೀತು ನಮ್ದು. ಅಂತ ಕತೆ
0: ಅಲ್ವಾ ಇದು. ಹೆಚ್ಚಿನ ಲೈಫಲ್ಲಿ ಈ ಅಡಿಗೆ ಮನೆಯಲ್ಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅವರಿಗೆ ಇಂಥದ್ದೆಲ್ಲ ಆಗ್ತಾನೆ ಇರ್ತದೆ ಲೈಫಲ್ಲಿ ಅಲ್ವಾ.
1: ಎಷ್ಟು ಎಷ್ಟು ಇದು ಅಂತ ಹೇಳಿದ್ರೆ, ಆ ಮೇನ್ ಇಂಗ್ರೀಡಿಯಂಟ್ ರೈಸ್, ಅದನ್ನೇ ಮರ್ತು ಬಿಟ್ಟಿದ್ದೆ ನಾನು. ಅಂತ ಮನಸ್ಥಿತಿ,
0: ರೈಸ್ ಇಲ್ಲದ ಒಂದು ಪಲಾವ್.
1: ಹೌದು, ತರಕಾರಿ ಹಾಕದೆ ಹೋದ್ರು ಅನ್ನ ಬಾತ್ ಅಂತ ಹೇಳಿ ತಿನ್ಬೋದಿತ್ತು ಅದನ್ನು. ಇದು ರೈಸೇ ಇಲ್ಲ, ಎಂತ ತಿನ್ನುದು, ಕುಡಿಯುದಾ ತಿನ್ನುದಾ ಅಂತ ಪರಿಸ್ಥಿತಿ ಬೆಳಿಗ್ಗೆ.
0: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಎಸ್, ಲೀಲಾವತಿಯವರ ಒಂದು ಇನ್ಸಿಡೆಂಟ್ ಬಹಳ ಸೂಪರ್ ಆಗಿತ್ತು. ಅಕ್ಕಿ ಇಲ್ಲದ ಪಲಾವ್, ಇನ್ನು ಕೆಲವು ಇದೆ ಹೇಗೆ ಗೊತ್ತುಂಟ, ಕನ್ನಡಕವನ್ನ ಕಣ್ಣಿನ ಮೇಲೆಯೇ ಇರ್ತದೆ, ಆದರೆ ಇಡೀ ಊರು ಹುಡುಕುದು, ನನ್ನ ಕನ್ನಡಕ ನೋಡಿದೀಯಾ, ನನ್ನ ಕನ್ನಡಕ ನೋಡಿದೆ. ನಾವು ಹುಡುಕುವವರು ಸಹ ಅವರ ಕಣ್ಣ ನೋಡಿರುವುದಿಲ್ಲ, ನಾವು ಸಹ ಬೇರೆ ಬೇರೆ ಕಡೆ ಹುಡುಕುದು. ಲಾಸ್ಟಿಗೆ ಯಾರೋ ಒಬ್ರು ಹೇಳ್ತಾರೆ, ಅದು ಕಣ್ಣಿನ ಮೇಲೆ ಎಂತ ಹಾಕಿದ್ದು ಅಂತ ಹೇಳಿ ಹೇಳುವಾಗಲೇ ಗೊತ್ತಾಗುದು, ಓ ಕನ್ನಡಕ ಮುಖದಲ್ಲಿಯೇ ಉಂಟು ಅಂತೇಳಿ. ಇನ್ನು ಫ್ರಿಡ್ಜ್ ಓಪನ್ ಮಾಡಿ ನಿಲ್ಲುದು, ಫ್ರಿಡ್ಜ್ ಬಾಗಿಲು ತೆಗೆದು ಒಳಗಡೆ ನೋಡ್ತಾ ಇರುದು. ಅಲ್ಲ, ನಾನು ಯಾಕೆ ಬಂದೆ ಫ್ರಿಡ್ಜ್ ಹತ್ರ? ಫ್ರಿಡ್ಜ್ ತನಕ ಹೋಗೋ ತನಕ ನೆನಪಿರ್ತದೆ, ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕು ಅಂತೇಳಿ ಗೊತ್ತಿರ್ತದೆ. ಅಲ್ಲಿ ಹೋದ್ಮೇಲೆ ಸ್ಟಕ್ ಆಗೋದು, ಓ ಇದರೊಳಗೆ ಎಂತಕ್ಕೆ ಬಂದೆ ನಾನು ಅಂತ ಒಂದು 2 ನಿಮಿಷ ಯೋಚನೆ ಮಾಡ್ಲಿಕ್ಕೆ ಉಂಟು. ಆಮೇಲೆ ಫ್ಲ್ಯಾಶ್ ಆಗ್ತದೆ, ಸರಿ ಇನ್ನು ಸ್ವಲ್ಪ ಮಾತಾಡ್ಲಿಕ್ಕೆ ಇದೆ ಆಯ್ತಾ, ಇವಾಗ ನಾನು ಹೇಳಿದ್ದೆ ಯಾವುದಾದ್ರೂ ಇದಕ್ಕೆ ಸಮ ನೆನಪು ಅಥವಾ ಮರೆಯುವುದು ಇಂಥದಕ್ಕೆಲ್ಲ ಸಂಬಂಧಪಟ್ಟ ಹಾಡುಗಳನ್ನು ಇವತ್ತು ಪ್ಲೇ ಮಾಡ್ತೇನೆ ಅಂತ ಹೇಳಿ, ಈಗ ಇದುವರೆಗೆ ಮರೆಯಲಾಗದೆ ನನ್ನ ನೆನಪಿನಲ್ಲಿ ಉಳಿದಿರುವ ಒಂದು ಹಾಡು, ಮರೆಯದ ನೆನಪನ್ನು ಎದೆಯಲ್ಲಿ ತಂದೆ ನೀನು, ನಿನಗಾಗಿ ಅರಸಿ ಬಂದೆ ನೀ ಎಲ್ಲೋ ಅಲ್ಲೇ ನಾನು. ಇದು ಸಾಹಸ ಸಿಂಹ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಚೆಲ್ಲಪಿಲ್ಲ ಸತ್ಯಂ, ಸಾಹಿತ್ಯ RN ಜಯಗೋಪಾಲ್. ಕೇಳ್ತಾ ಇದ್ದೀರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ರೆ ಹಲೋ ಫ್ರೆಂಡ್ಸ್, ಇವತ್ತು ನಾವು ಜಗತ್ತಿನ ಅತ್ಯಂತ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಯಾವುದು ಫ್ಯಾಮಿಲಿ ಅಂತ ಕೇಳಿದ್ರ, ಅದೇ ನಮ್ಮ ಮರೆಗುಳಿಗಳ ಫ್ಯಾಮಿಲಿ. ನೀವೇನಾದ್ರೂ ಕೈಯಲ್ಲಿ ಫೋನ್ ಇಟ್ಕೊಂಡು ಫೋನ್ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತೇಳಿ ಆಯ್ತು. ಈಗ ಇಲ್ಲೊಬ್ಬ ಈ ಫ್ಯಾಮಿಲಿ ಮೆಂಬರ್ ಒಬ್ರು ಇದ್ದಾರೆ ಮಾತಾಡಿಸ್ಲಿಕ್ಕೆ. ಅವ್ರೀಗ ಅವ್ರ ಕಥೆನ ಹೇಳೋಕೆ ಮರೆಯದೆ ಫೋನ್ ಇಟ್ಕೊಂಡು ರೆಡಿ ಆಗಿದ್ದಾರೆ. ಸೊ ನೋಡೋಣ ಈಗ ಅವರ ನೆನಪಿನಲ್ಲಿ ಈ ಮರವಿನ ಕತೆ ಯಾವುದು, ಅದನ್ನ ಹೇಗೆ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್.
1: ನಮಸ್ತೆ.
0: ನಿಮ್ಮ ಹೆಸರು?
1: ನನ್ನ ಹೆಸರು ನಿವೇದಿತಾ ವಿನಾಯಕ್ ಅಂತ.
0: ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾನು ಕೋಡಿಕಲ್ಲಿಂದ.
0: ವಾವ್, ನನಗೆ ಖುಷಿಯಾದದ್ದು ಎಂತ ಗೊತ್ತುಂಟ, ನಿಮ್ಮ ಹೆಸರು, ನಿಮ್ಮ ಪ್ಲೇಸ್ ಎಲ್ಲ ಮರೆಯದೆ ನನಗೆ ಹೇಳಿದ್ರಲ್ಲ, ಅದು ನನಗೆ ಖುಷಿಯಾದದ್ದು. ಕೆಲವರಿಗೆ ಪ್ಲೇಸ್ ಹೇಳುವಾಗಲೇ ಅದು ಅದು ಅಂತ ಪಟ್ಟ ಅಂತ ನೆನಪೇ ಆಗುದಿಲ್ಲ ಯಾವ ಊರು ಅಂತ ಹೇಳಿ. ಸರಿ, ಈಗ ನಿಮ್ಮ ನೆನಪಿನಲ್ಲಿ ಯಾವ್ದಾದ್ರು ನೀವು ಮರೆತಂತ ಮರೆಯಲಾಗದ ಘಟನೆ ಯಾವ್ದಾದ್ರು ಉಂಟ? ನನ್ಗೊಂದು ಎರಡು ಹೇಳಿದ್ರೆ ಸಾಕು, ಈಗ ನೆನಪಾಡ್ಕೊಂಡು ಹೇಳಿ ಮಾತ್ರ.
1: ಆಯ್ತಾಯ್ತು, ಖಂಡಿತ
0: ಹೇಳಿ.
1: ಫಸ್ಟ್ ಆಫ್ ಆಲ್ ಎಂತ ಗೊತ್ತಾ, ಬೆಳಿಗ್ಗೆದು ಗಡಿಬಿಡಿಯಲ್ಲಿ ಬೆಳಿಗ್ಗೆ ಎದ್ದು ಎದ್ದಾಗ ಲೇಟ್ ಆದಾಗ ಆಗೇನಾಗ್ತದೆ, ಉಪ್ಪಿಟ್ಟು ಮಾಡುವ ಅಂತ ಹೇಳಿ ಸೀದಾ ಓಡಿದೆ ಕಿಚನ್ಗೆ. ಕಿಚನ್ಗೆ ಓಡಿ ಹೋದ ತಕ್ಷಣ ಮತ್ತೆ ಅಲ್ಲೆಲ್ಲ ನಮ್ಮ ಒಗ್ಗರಣೆ ಎಲ್ಲ ಹಾಕುದೆಲ್ಲ ಪ್ರೊಸೀಜರ್ ಎಲ್ಲ ಆಯ್ತು. ಆಗುವಾಗ ರಪ್ಪ ನೆನ್ಪಾಯ್ತು, ಹಸಿಮೆಣಸು ಬೇಕಲ್ಲ ಅಂತ ಹೇಳಿ. ಹಸಿಮೆಣಸು ಬೇಕು ಅಂತ ಹೇಳುವಾಗ ಫ್ರಿಡ್ಜ್ ಹತ್ರ ಓಡಿದೆ. ಓಡುವಾಗ ಫಸ್ಟ್ ಲೇಟ್ ಆಗಿದೆ ಅಂತ ಹೇಳಿ ಫ್ರಿಡ್ಜ್ ಓಪನ್ ಮಾಡುವಾಗ ಹಾಲಿದ್ದು ಪ್ಯಾಕೆಟ್ ಕಂಡಿದ್ದ. ಚಾ ಮಾಡ್ಬೇಕಲ್ಲ ಅಂತ ಹೇಳಿದ, ಹಾಲಿದ್ದು ಪ್ಯಾಕೆಟ್ ತೆಗ್ದೆ ಚಾ ಮಾಡ್ಲಿಕ್ಕೆ ಹೋದೆ. ಚಾ ಮಾಡಿ ಆಗಿ ಉಪ್ಪಿಟ್ಟೆಲ್ಲ ಮಾಡಿ ಆಯ್ತು. ಮಾಡಿ ಬಂದು ಚಾ ಕುಡಿತೇನೆ, ಉಪ್ಪಿಟ್ಟು ತಿನ್ಬೇಕಾದ್ರೆ ಮಕ್ಳು ಹೇಳ್ತಾ ಇದ್ದಾರೆ ಏನೋ ಮಿಸ್ ಆಗಿದೆ ಎಲ್ಲ ಇದ್ರಲ್ಲಿ ಅಂತೇಳಿ. ಆಗ ನೆನ್ಪಾಯ್ತು ನಂಗೆ, ಅಯ್ಯೋ ದೇವ್ರೆ, ನಾನು ಹೋದದ್ದು ಫ್ರಿಡ್ಜ್ ಹತ್ರ ಹಸಿಮೆಣಸು ತೆಗಿಲಿಕ್ಕೆ, ಹೋದದ್ದು ತಕೊಂಡು ಬಂದದ್ದು ಯಾವ್ದು, ಚಾ ಕುಡಿಯುವ ನೆನ್ಪಾಯ್ತು, ಬಂದೆ ಚಾ ಕುಡ್ದೆ ಒಗ್ಗರಣೆ ಹಾಕಿದ್ರು ಬಂದು ಸೀದು ತಿಂದಾಯ್ತು. ಇದು ಒಂದು ಅದಾಯ್ತು. ಈಗೂ ಆಗ್ತದಲ್ಲ ಗಡಿಬಿಡಿ ಅಂತಂದ್ರೆ ನಮ್ಮ ತಲೆಯಲ್ಲಿ ನೂರಾರು ಆಲೋಚನೆಗಳು ಇರುವಾಗ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತದಲ್ಲ, ಅದು ಆಗ್ಬೇಕು ಇದು ಆಗ್ಬೇಕು ಅಂತ ಹೇಳುವಾಗ ಯಾವ್ದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಗೊತ್ತೇ ಆಗುದಿಲ್ಲ. ಓಡ್ತೇವೆ ಓಡ್ತೇವೆ ಓಡ್ತೇವೆ.
0: ಇನ್ನೇನಾದ್ರೂ ಒಂದು ಇನ್ಸಿಡೆಂಟ್ ನೆನಪಿದ್ಯಾ?
1: ಇನ್ನೊಂದು ನೆನಪಿದೆ, ಮೊಬೈಲ್ ಇದ್ದೇ ಒಂದು ವಿಷಯ.
0: ಹೇಳಿ ಹೇಳಿ.
1: ಮೊಬೈಲ್ ಏನ್ ಗೊತ್ತಾ, ನನಗೊಂದು ಕೆಲವೊಂದ್ಸತಿ ಹೇಳುವಾಗ ಮಕ್ಳು ಹೇಳ್ತಾರೆ, ಅಮ್ಮ ಯಾವಾಗ್ಲೂ ಇದೇ ತಿಂಡಿಯಾ, ಬೇರೆ ಬೇರೆ ಏನಾದ್ರು ಮಾಡು ಅಂತ ಹೇಳಿ. ಆಯ್ತು ಅಂತೇಳಿ ಒಂದು ದಿನ ಏನ್ ಮಾಡಿದ್ದೆ, ಬೆಳಿಗ್ಗೆ ಎದ್ದೆ, ನೋಡುವ ಒಂದು ತಿಂಡಿ ಏನಾದ್ರು ಹೊಸ್ತು ಮಾಡುವ ಅಂತೇಳಿ ಇಟ್ಕೊಂಡು ಕೂತೆ. ಕೂತ ತಕ್ಷಣ ವಾಟ್ಸ್ಆಪ್ ಅಲ್ಲಿ ಟಿಂಗ್ ಅಂತ ಮೆಸೇಜ್ ಆಯ್ತಾ, ನೋಡಿದೆ. ನೋಡುವಾಗ ಒಬ್ರದು ಒಬ್ರದು ನೋಡಿದೆ, ಮೆಸೇಜ್ ನೋಡಿದೆ, ಇದು ನೋಡಿದೆ. ನೋಡುವಾಗ ಗಂಟೆ ಏಳುವರೆ ಆಯ್ತು. ಆಗ್ಲೇ ಗೊತ್ತು ನನಗೂ, ಅರ್ಧ ಗಂಟೆ ಆಯ್ತು ನಾನು ಮೊಬೈಲ್ ಹಿಡ್ಕೊಂಡು. ಮೊಬೈಲ್ ಹಿಡ್ದದ್ದು ಯಾಕೆ, ಯಾವ್ದಾದ್ರೊಂದು ಹೊಸ ತಿಂಡಿ ಮಾಡುವ ಅಂತ ಹೇಳಿ ಇಲ್ಲಿಗೆ ಇದು ಒಂದು. ಆಗ ಸ್ವಲ್ಪ ಮನ್ಸಿಗೆ ಹೋಯ್ತು, ನಮಗೆ ಯಾವ್ದು ಫಸ್ಟ್ ಅಗತ್ಯ ಅದನ್ನ ನಾವು ಮಾಡಬೇಕು.
0: ಇದು ಮರ್ತೆ ಹೋಗಿದೆ, ತಿಂಡಿ ತಿಂಡಿ ಮಾಡುದು ಮರ್ತೆ ಹೋಗಿದೆ.
1: ಮಕ್ಳು ಎದ್ದಾಗ್ಲೇ ಗೊತ್ತು, ಅಮ್ಮ ತಿಂಡಿ ಎಂತದ್ದು ಅಂತ ಹೇಳುವಾಗ್ಲೇ ಗೊತ್ತು ನಂಗೆ, ತಿಂಡಿಯೇ ಮಾಡ್ಲಿಲ್ಲ, ಇನ್ನು ಮಾಡ್ಬೇಕು. ತಿಂಡಿ ನೋಡ್ಲಿಕ್ಕಾಗಿ ಮೊಬೈಲ್ ಹಿಡ್ದೆ. ಮೊಬೈಲ್ ಇಡ್ದಾಗ ಬೇರೆ ಆಲೋಚನೆ, ಯಾರ್ದು ಬಂತು, ಯಾರ ಮೆಸೇಜ್, ಏನಾಯ್ತು ಅಂತ.
0: ಬಹಳ ಚೆನ್ನಾಗಿದೆ. ಹೌದು, ನಮ್ಮ ಬದುಕಲ್ಲಿ ಇಂಥದ್ದು ಅವಾಂತರಗಳು ಆಗ್ತಾನೆ ಇರ್ತದೆ. ಆ ಹೊತ್ತಿಗೆ ಗಡಿಬಿಡಿ, ಆಮೇಲೆ ಎಣಿಸುವಾಗನಾಗೆ ಬರ್ತದೆ ಹೀಗೆ ಆಯ್ತಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಿವೇದಿತಾ ನಾಯಕ್ ಅವರು ಅವರ ಎರಡು ಘಟನೆಗಳನ್ನ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಅಲ್ವಾ? ಕೇಳಕ್ ನಮ್ಗೆ ಖುಷಿ ಆಗುತ್ತೆ, ಬಟ್ ಆ ಹೊತ್ತಿಗೆ ಮಾತ್ರ ಆಗುವಂತ ಟೆನ್ಷನ್ ಉಂಟಲ್ಲ, ಹೇಳಿ ಸುಖ ಇಲ್ಲ. ಅದು ನಿಮಗೆ ನಾನು ಆವಾಗಲೇ ಹೇಳಿದ್ದೆ, ನೆನಪು ಅನ್ನುವ ಒಂದು ವರ್ಡ್ ಬರುವಂತ ಹಾಡನ್ನ ಖಂಡಿತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪ್ಲೇ ಮಾಡ್ತೀನಿ ಅಂತೇಳಿ. ಸೊ ಇವಾಗ ಮುಂದೆ ಬರ್ತಿರುವ ಹಾಡು, ಸವಿ ನೆನಪುಗಳು ಬೇಕು ಸವಿಯಲು ಬದುಕು, ಕಹಿ ನೆನಪುಗಳು ಸಾಕು. ಇದು ಅಪರಿಚಿತ ಚಿತ್ರದ ಹಾಡು. ಈ ಹಾಡನ್ನು ಹಾಡಿದವರು ವಾಣಿ ಜಯರಾಮ್, ಸಂಗೀತ ನೀಡಿದವರು ಎಲ್ ವೈದ್ಯನಾಥನ್, ಇದರ ಸಾಹಿತ್ಯವನ್ನು ರಚಿಸಿದವರು ಪಿ ಆರ್ ರಾಮದಾಸ್ ನಾಯ್ಡು. ಸೊ ಈ ಹಾಡು ನಿಮಗೋಸ್ಕರ ಕೇಳ್ತಾ ಇರೀ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಸೊ ಇವಾಗ ಎಂತ ಗೊತ್ತಣ್ಣ, ಪಾರ್ಕ್ ಮಾಡಿರ್ತೀವಿ ಕಾರ್ ಅಥವಾ ಟೂ ವೀಲರ್ ಎಲ್ಲಿಯಾದರೂ ಪಾರ್ಕ್ ಮಾಡಿರ್ತೇವೆ ಶಾಪಿಂಗ್ ಮಾಲ್ಗಳಲ್ಲಿ ಅಂತ ತಿಳ್ಕೊಳ್ಳಿ. ಆಮೇಲೆ ಗಂಟೆಗಟ್ಟಲೆ ಹೋಗಿ ಅಥವಾ ಯಾವುದೋ ಒಂದು ಮಾರ್ಕೆಟ್ನ ಇದರಲ್ಲಿ ಗಂಟೆಗಟ್ಟಲೆ ಹೋಗಿ ಶಾಪಿಂಗ್ ಮುಗಿಸಿ ಹೊರಗೆ ಬಂದಮೇಲೆ ಬೊಬ್ಬೆ ಹೊಡಿದು, ಅಯ್ಯೋ ನನ್ನ ಬೈಕ್ ಕಾಣೋದಿಲ್ಲ, ಬೈಕ್ ಕಾಣೋದಿಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಮಾಡುವೆನ, ಹೀಗೆಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಕೊನೆಗೆ ನೋಡಿದರೆ ಬೈಕ್ ಪಾರ್ಕ್ ಮಾಡಿದ್ದು ಒಂದು ಗೇಟ್ನ ಹತ್ರ, ಹುಡುಕುದು ಇನ್ನೊಂದು ಗೇಟ್ನ ಹತ್ರ, ಇಂಥದ್ದೆಲ್ಲ ಆಗ್ತದೆ. ಇನ್ನು ಕೆಲವೊಮ್ಮೆ ಅಮ್ಮ ನಮ್ಮ ಹತ್ರ ತರಲಿಕ್ಕೆ ಹೇಳ್ತಾರೆ, ಈಗ ಹೋಗಿ ಒಂದು 100 ಗ್ರಾಮ್ ಸಾಸಿವೆ ಇಟ್ಕೊಂಡು ಬಾ ಅಂತ. ಇಲ್ಲಿಂದ ಅಂಗಡಿಗೆ ಹೋಗೋ ತನಕ ಹೇಳ್ತಾ ಹೋಗುದು ಸಾಸಿವೆ ಸಾಸಿವೆ ಸಾಸಿವೆ ಸಾಸಿವೆ ಅಂತೇಳಿ. ಆ ಹೊತ್ತಲ್ಲಿ ಏನೊಂದು ಫೋನ್ ಕಾಲ್ ಬಂತು ಅಥವಾ ಯಾರೋ ಮಾತಾಡಲಿಕ್ಕೆ ಎದುರು ಸಿಕ್ಕಿದ್ರು, ಆಮೇಲೆ ಅಲ್ಲಿ ಫುಲ್ ಕನ್ಫ್ಯೂಷನ್, ಆಮೇಲೆ ಮರ್ತೋಗಿ ಆಯಿತು. ಹೆಚ್ಚು ನಿಮಿಷ ಜೀರಿಗೆ ಆಗಿರಬೇಕು ಅಂತೇಳಿ ಮತ್ತೆ ಹೋಗಿ ಹೇಳುದು, ಒಂದು 100 ಗ್ರಾಮ್ ಜೀರಿಗೆ ಕೊಡಿ ಅಥವಾ 1/2 kg ಜೀರಿಗೆ ಕೊಡಿ, ಇಂಥದ್ದನ್ನೆಲ್ಲ ಹೇಳುದು. ಯಾಕಂದರೆ ಇಂಥದ್ದು ಬದುಕಲ್ಲಿ ಆಗ್ತಾನೆ ಇರ್ತದೆ. ನೋಡೋಣ ಈಗ ಮಾತಿಗೆ ಯಾರು ಸಿಗ್ತಾರೆ ಹೇಳಿ. ಯಾರು, ನಿಮ್ಮ ಹೆಸರೇನು?
1: ಉಷಾ.
0: ಉಷಾ ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಉಷಾ ಅವರೇ? ನಮ್ಮ ನಮ್ಮ ಆಸ್ಪಾಸಲ್ಲಿ ಇದ್ರೆ ನಮ್ಮ ನೇಬರ್ ಅಂತ ಹೇಳ್ಬೋದು ನಿಮ್ಮನ್ನು. ಸರಿ, ನನಗೆ ಇವತ್ತೆಲ್ಲ ಖುಷಿ ಆಗ್ತಾ ಉಂಟು. ನಾನು ಕೆಲವೊಮ್ಮೆ ನನಗೆ ಕಾಲ್ ಬರುವಾಗ ನಾನು ಎಣಿಸುದು ಕರೆಕ್ಟ್ ಹೇಳಬೇಕು ಅವರು. ಕೆಲವರಿಗೆ ಹೆಸರು ಟಪ್ಪ ಮರ್ತೋಗುದು, ಇಲ್ಲದ್ರೆ ಊರು ಟಪ್ಪ ಮರ್ತೋಗುದು. ಈ ಮರ್ತು ಹೋಗುವಂತ ಗಡ್ಡಿ ಬೀಡಿ ಗಡ್ಡಿ ಬೀಡಿ ಇಲ್ಲದ್ರೆ ಗಡಿಬಿಡಿಯಲ್ಲಿ ಏನ್ ಗೊತ್ತುಂಟ, ಗಡಿಬಿಡಿಯಲ್ಲಿ ಏನೇನೋ ಆಗುದುಂಟು ಅಲ್ವಾ? ಸರಿ, ಈಗ ಯಾವುದೊಂದು ಇನ್ಸಿಡೆಂಟ್ ಹೇಳ್ತೀರಾ ನಮ್ಗೆ?
1: ಹೆಂಗಸರು ನಾವು ಜಾಸ್ತಿ ಅಡಿಗೆ ಮನೆಯಲ್ಲೇ
0: ಇರೋದು, ಎಲ್ಲ ಇವತ್ತು ಅಡಿಗೆ ಮನೆದ್ದೇ ಕತೆ.
1: ಅಡಿಗೆ ಮನೆದ್ದೆ ಎರಡು ಇನ್ಸಿಡೆಂಟ್ ಹೇಳ್ತೀನಿ ನನ್ಗೆ ಆಗಿರೋದು. ಒಂದ್ಸತಿ ನಾನು ಕುಕ್ಕರ್ ಅಲ್ಲಿ ಅನ್ನ ಎಲ್ಲ ಹಾಕಿ ತೊಳೆದು ಎಲ್ಲ ಆಗಿದೆ ಕೆಲಸ, ಅದ್ರದ್ದು ತೊಳೆದು ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನೀರ್ ಹಾಕ್ಲಿಕ್ಕೆ ಮರ್ತೋಗಿ ಹಾಗೆ ಕುಕ್ಕರ್ ಇಟ್ಟಿದ್ದೀನಿ ಮೇಡಮ್, ಅದು ಮನೆ ಇಡೀ ಸ್ಮೆಲ್ ಬರ್ತದೆ
0: ಸ್ವಲ್ಪ ಹೊತ್ತಲ್ಲಿ.
1: ಅಲ್ಲೇ ಅಲ್ಲೇ ಇದ್ದದಕ್ಕೆ ಆಯ್ತು, ಇಲ್ಲಂದ್ರೆ ನಾನು ಕುಕ್ಕರ್
0: ಬ್ಲಾಸ್ಟ್ ಮತ್ತೇನಾದ್ರು ಇದೆಯಾ?
1: ಮತ್ತೊಂದು ಇನ್ಸಿಡೆಂಟ್, ಅದು ನಾವು ಇದು ಎಂತ ಕ್ಯಾಬೇಜ್ ದೋಸೆ ಮಾಡ್ತೀವಲ್ಲ
0: ಖಾರ ದೋಸೆ,
1: ಅದಕ್ಕೆ ಹಿಟ್ಟು, ಹೌದು ಅದ್ರದ್ದು ಖಾರ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ ನಾನು, ರುಬ್ಬಿಟ್ಟಿದ್ದೆ. ಈ ಕ್ಯಾಬೇಜ್ ತರ್ಲಿಕ್ಕೆ ಅಂತ ಫ್ರಿಡ್ಜ್ ಹತ್ರ ಹೋಗಿದ್ದೀನಿ, ಫ್ರಿಡ್ಜ್ ಹತ್ರ ಹೋಗಿ ಯಾವ ತರಕಾರಿ ತಗೊಳ್ಬೇಕು ಅನ್ನೋದ್ ಮರ್ತೋಗಿದೆ. ಅಲ್ಲೆಲ್ಲ ಬೇರೆ ಎಲ್ಲ ಕೆಲಸ ಮಾಡಿದೀನಿ, ಕ್ಲೀನ್ ಮಾಡಿದೀನಿ, ಆಮೇಲೆ ಏನೇನೋ ಹಳೆ ಕೆಲವೊಂದ್ಸರಿ ಅಲ್ಲೇ ಹಸಿಮೆಣಸಿನಕಾಯಿ ಕೊಳ್ತೋಗಿರುತ್ತೆ, ಅಥವಾ ಶುಂಠಿ ಏನಾದ್ರು ನಾವು ನೋಡಿರೋದಿಲ್ಲ ನೋಡಿ, ಹಳೆ ಕೆಲವೊಂದು ತರಕಾರಿ ಐಟಮ್ ಅದೆಲ್ಲ ಕ್ಲೀನ್ ಮಾಡಿ ಬಾರಿ ಕ್ಲೀನ್ ಆಗಿದೆ ಅವತ್ತು ಸ್ವಚ್ಛ. ನನ್ನ ಫ್ರಿಡ್ಜ್ ಅಂತೂ ಲಕ ಲಕ
0: ಹೊಡಿತಿತ್ತು. ದೋಸೆ ಕತೆ ಏನು
1: ಆಗಿದೆ ಇಲ್ಲಿ, ಇಲ್ಲಿ ಏನಾಗಿದೆ, ಇಲ್ಲಿ ಏನ್ ಮಾಡ್ಬೇಕು ಆ ಕೆಲಸ ನಾನು ಮಾಡಿಲ್ಲ. ಕ್ಯಾಬೇಜ್ ತೆಗ್ದಿಲ್ಲ, ಕ್ಯಾಬೇಜ್ ಕಟ್ ಮಾಡಿಲ್ಲ, ನನ್ನ ಮಗನಿಗೆ ಕಾಲೇಜಿಗೆ ಹೊರಡ್ಬೇಕು ಅಂತ ಬರ್ತಾ ಇದ್ದಾನೆ, ಅಮ್ಮ ತಿಂಡಿ ಏನು ಅಂತ. ನನ್ಗೆ ಗಡಿಬಿಡಿಯಲ್ಲಿ ಏನ್ ಮಾಡ್ಬೇಕೀಗ, ಒಂಥರ ಪ್ಯಾನಿಕ್ ಆಗೋದೆ ನಾನು. ಕ್ಯಾಬೇಜ್ ಕಟ್ ಮಾಡಿದೀನಿ, ದೋಸೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಟ್ ಮಾಡಿಲ್ಲ ಬೇರೆ ದೋಸೆಗೆ ಹಾಕಕ್ ಆಗಲ್ಲ, ಹಾಗೆ ಅದನ್ನೇ ಕಾರ
0: ಪ್ಲೇನ್ ದೋಸೆ
1: ಅಂತ ಆಗಿಸಿ ಬಿಟ್ಟೆ
0: ಪ್ಲೇನ್ ದೋಸೆ. ಆ ದಿವಸ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತು,
1: ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದೆ ನಾನು
0: ಅಲ್ವಾ. ಇದು ದಿನನಿತ್ಯವೂ ಆಗ್ತಾ ಇರ್ತದಲ್ಲ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ.
1: ಹೌದು ಮೇಡಮ್, ದಿನನಿತ್ಯದ ಒಂದು.
0: ನಾವಂತೂ ಕೆಲಸಕ್ಕೆ ಹೋಗುವವರು ಅಲ್ಲಲ್ಲ, ಯಾಕಂದ್ರೆ ನಾನು ಮನೆಯಲ್ಲಿ ಆಗುವುದು ಇಷ್ಟೇ ನನ್ನದು ಸಹ. ನಾನು ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ನೆನಪಾಗುದು, ಛ ಇದು ಡೋರಿಗೆ ಕೀ ಹಾಕಿದ್ದೇನಲ್ಲ, ಗ್ಯಾಸ್ ಆಫ್ ಆಗಿದಲ್ಲ.
1: ಅದು ಸಹ ಕರೆಕ್ಟ್, ಒಂದ್ಸತಿ ನಾನು ಬುತ್ತಿ ಎಲ್ಲ ತಕೊಂಡಿಲ್ಲ, ನಾನು ಬ್ಯಾಗ್ ಒಳಗೆ ಗಾಡಿಯಲ್ಲಿ ಇಟ್ಕೊಂಡಿಲ್ಲ, ಒಂದು ಸಾಧಾರಣ ಒಂದು 2 ಕಿಲೋಮೀಟರ್ ಮುಂದೆ ಬಂದಿದೀವಿ, ಅಲ್ಲಿ ಆಗುವಾಗ ನೆನಪಾಯ್ತು ಬುತ್ತಿ ಇಟ್ಕೊಂಡಿಲ್ಲ ಅಂತ, ವಾಪಸ್ ಹೋಗಿ ತಕೊಂಡ್ ಬರ್ಬೇಕಾಯ್ತು ನಾನು. ಅದು ಮಗಳದು,
0: ಅದು
1: ಮಗಳದು, ಈಗ ನನ್ನದಾದ್ರೂ
0: ತೊಂದರೆ ಕ್ಯಾಂಟೀನ್ಗಾದ್ರೂ ಹೋಗ್ಬೋದು.
1: ಹೌದು, ಹೊರಗಡೆ ತಿನ್ಬೋದು. ಮಗುದು ಸ್ಕೂಲಿಗೆ ಹೋಗೋ ಮಗುದು, ಅದು ಎಲ್ಲಿ ಏನ್ ಮಾಡ್ತದೆ, ಹಾಗೆ ವಾಪಸ್ ಬರ್ಬೇಕಾಯ್ತು ನನಗೆ, ಮನೆಗೆ ಬಂದು ಬುತ್ತಿ ತಗೊಂಡೋಗ್ಬೇಕಾಯ್ತು.
0: ಥ್ಯಾಂಕ್ ಯು ಉಷಾ ಅವರೇ, ಎಲ್ಲವೂ ಇವತ್ತು ಅಡಿಗೆ ಮನೆಗೆ ಸಂಬಂಧಪಟ್ಟದನ್ನೇ ಹೇಳ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನನ್ನ ನನ್ನ ಸಾಲಲ್ಲಿ ತುಂಬಾ ಜನ ಇದ್ದಾರೆ ಅಂತ ನನಗೆ ಖುಷಿ ಆಯ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ನೋಡಿ, ಸಾಧಾರಣವಾಗಿ ಹೇ ಹೆಣ್ಣುಮಕ್ಕಳ ಕತೆ ಹೀಗೇನೆ, ಏನೋ ಒಂದು ಆಗ್ತಾ ಇರ್ತದೆ, ಗಡಿಬಿಡಿಯಲ್ಲಿ ಆಗ್ತದೆ ಅಂತ ಅವ್ರು ಹೇಳಿದ್ರು. ಸತ್ಯಕ್ಕೂ ಇದು ಗಡಿಬಿಡಿಯಲ್ಲೇ ಆಗುವಂಥದ್ದು ವಿಷಯ. ಇನ್ನೇನು ತಗೊತಂಡೆ, ಕೆಲವೊಮ್ಮೆ ನಾವು ಮೊಬೈಲ್ ಹುಡುಕೋದು, ಆಯ್ತಾ, ಮೊಬೈಲ್ ಇಲ್ಲಿಟ್ಟಿದ್ದೇನೆ. ಆದರೆ ಹುಡುಕುವುದಕ್ಕೆ ಒಂದು ಗಮ್ಮತ್ತಿದೆ, ಮೊಬೈಲ್ ಲೈಟ್, ನಮ್ಮ ಮೊಬೈಲಲ್ಲಿ ಲೈಟ್ ಟಾರ್ಚ್ ಇರ್ತದಲ್ಲ, ಅದನ್ನು ಹಾಕ್ಕೊಂಡು ಮೊಬೈಲ್ ಹುಡುಕೋದು, ನನ್ನ ಮೊಬೈಲಲ್ಲಿ, ನನ್ನ ಮೊಬೈಲಲ್ಲಿ ಅಂತ ಈ ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡೇ ಹುಡುಕೋದು. ಆಮೇಲೆ ಪಕ್ಕದಲ್ಲಿದ್ದವ್ರು ಕೇಳಬೇಕು, ಏನು ಹುಡುಕ್ತಾ ಇದೆಯಾ ಅಂತೇಳಿ. ಅಂದರೆ ಲೈಟ್ ಹೋದಾಗ ನಮಗೆ ಮೊಬೈಲ್ ಲೈಟ್ ಬೇಕಾಗ್ತದೆ, ಅದಕ್ಕೆ ಹುಡುಕುದು. ಆಯ್ತಾ, ಪಕ್ಕದಲ್ಲಿ ಹಿಡಿದು ಎಂತ ಹುಡುಕುದು, ನನ್ನ ಮೊಬೈಲ್ ಮರ ಕಾಣ್ತಾ ಇಲ್ಲ, ಮತ್ತೆ ಕೈಯಲ್ಲಿ ಹಿಡಿದು ಲೈಟ್ ಹಾಕಿ ಹುಡುಕ್ತಿರುವುದು ಯಾವುದರಲ್ಲಿ ಅಂತ ಕೇಳಿದಾಗಲೇ ನಗು ಬಂದು ಹೋಗ್ತದೆ. ಇಂಥದ್ದೆಲ್ಲ ಹಲವು ವಿಷಯಗಳು ನಮ್ಮ ಬದುಕಲ್ಲಿ ಆಗ್ತಾ ಇರ್ತದೆ. ಅಂದರೆ ಈಗ ಎ ಟಿ ಎಂ ಹತ್ರ ಹೋಗಿ ಹಣ ತೆಗಿಬೇಕು, ಸಡನ್ನ ಪಾಸ್ವರ್ಡ್ ಮರ್ತೋಗ್ದು, ಅದುವಾ ಇದುವಾ ಯಾವುದು ಪಾಸ್ವರ್ಡ್ ಅಂತ ಅಲ್ಲಿ ಒಂದು ಕನ್ಫ್ಯೂಷನ್ ಆಗೋದು. ಇನ್ನು ಡ್ರಾಮಾ ಆರ್ಟಿಸ್ಟ್ಗಳ ಕತೆ ಹೇಳಿ, ಸ್ಟೇಜಿಗೆ ಹೋದ್ಮೇಲೆ ಫುಲ್ ಒಮ್ಮೆಲೆ ಬ್ಲ್ಯಾಂಕ್ ಆಗೋದು, ಯಾವುದು ಡೈಲಾಗ್, ಸೆಕೆಂಡ್ ಸೀನ್ ಡೈಲಾಗ, ಫಸ್ಟ್ ಸೀನ್ ಡೈಲಾಗ ಅಂತ ಅಲ್ಲಿ ಕನ್ಫ್ಯೂಷನ್ ಆಗೋದು. ಆಮೇಲೆ ಸ್ಟೇಜಿಗೆ ಹೋಗಿ ಆಗಿದೆ, ಮ್ಯಾನೇಜ್ ಮಾಡಲೇಬೇಕು, ಎಂಥದೋ ಒಂದು ಡೈಲಾಗ್ ಹೇಳೋದು, ಆ ಎದುರಲ್ಲಿದ್ದವನುಂಟಲ್ಲ ಅವ ಫುಲ್ ಕನ್ಫ್ಯೂಷನ್ ಆಗಿ ನಮ್ಮ ಮುಖ ನೋಡೋದು, ಎಂತ ಮಾಡೋದು ಹೇಳಿ ಇಂಥದ್ದಕ್ಕೆಲ್ಲ, ಇಂಥದ್ದೆಲ್ಲ ಆಗ. ಮತ್ತು ಕಾಸ್ಟ್ಯೂಮ್ ಹೋಗಬೇಕು, ಒಂದೊಂದು ಕೆಲವೊಮ್ಮೆ ರಗಳೆ ಉಂಟು, ಕಾಸ್ಟ್ಯೂಮ್ಗೆ ಎಲ್ಲಿ ಅದ್ರ ಚಪ್ಪಲಿ ಇದ್ರೆ ಉಂಟಲ್ಲ, ಹೋಗುವ ಅರ್ಜೆಂಟಲ್ಲಿ ಅವನದೊಂದು ಚಪ್ಪಲಿ ಇವನದೊಂದು ಚಪ್ಪಲಿ ಹಾಕಿ ಸ್ಟೇಜಿಗೆ ಓಡುದು, ಆಮೇಲೆ ಗೊತ್ತಾಗೋದು ಯಾಕೂ ಸರಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ ಅಂತ ಮೆಲ್ಲ ಡೈಲಾಗ್ ಹೇಳ್ತಾ ಹೇಳ್ತಾ ಕಾಲು ನೋಡುವಾಗ ಚಪ್ಪಲ್ ಚೇಂಜ್ ಆಗಿರ್ತದೆ, ಇಂಥದ್ದೆಲ್ಲ. ಈಗ ಇನ್ನೊಂದು ಐನ್ಸ್ಟೀನ್ನ ಕತೆ ಹೇಳ್ತೇನೆ ನಾನು. ಐನ್ಸ್ಟೀನ್ ಒಮ್ಮೆ ರೈಲಲ್ಲಿ ಪ್ರಯಾಣಿಸ್ತಾ ಇದ್ರಂತೆ, ಆದರೆ ಅವರ ಟಿಕೆಟ್ ಮಿಸ್ ಆಗಿತ್ತು. ಟಿ ಸಿ ಬಂದು ಹೇಳಿದರು, ಪರವಾಗಿಲ್ಲ ಸರ್, ಟಿಕೆಟ್ ಇಲ್ದಿದ್ರು, ನೀವು ಐನ್ಸ್ಟೈನ್ ಅಂತ ನಮಗೆಲ್ಲ ಗೊತ್ತು ಅಂತ ಹೇಳಿ. ಆಗ ಐನ್ಸ್ಟೈನ್ ಹೇಳ್ತಾರಂತೆ, ಅದು ಸರಿ, ಆದರೆ ನಾನು ಎಲ್ಲಿ ಇಳಿಬೇಕು ಅನ್ನೋದು ಆ ಟಿಕೆಟ್ನಲ್ಲೇ ಇತ್ತು ಅಂತ ಹೇಳಿದ್ರಂತೆ. ಇದು ಮರವಿನ ಒಂದು ಕತೆ ಅಂತ ಹೇಳ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ನೆನಪು ಅನ್ನುವ ಶಬ್ದ ಬರುವ ಒಂದು ಹಾಡು ಇದು, ನೆನಪುಗಳ ಮಾತೆ ಮಧುರ, ಚಂದ್ರಮುಖಿ ಪ್ರಾಣಸಖಿ ಈ ಚಿತ್ರದ ಹಾಡಿದು. ಇದನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ. ಆಮೇಲೆ ಸಾಹಿತ್ಯವನ್ನು ಬರೆದವರು ಕೆ ಕಲ್ಯಾಣ. ಸೊ ಕೇಳ್ತಾರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಅಲ್ಲ, ಎಂತ ಗೊತ್ತುಂಟ, ಈಗ ಇಷ್ಟು ಹೊತ್ತು ನಾನು ಹೆಣ್ಮಕ್ಳ ಹತ್ರ ಮಾತಾಡಿಸ್ತೇನಿದ್ದೆ. ಗಂಡಸರಿಗೆ ಹಾಗಾದ್ರೆ ಮರವಿನ ಕಾಯಿಲೆ ಇಲ್ವಾ? ಇರ್ಬೋದಲ್ವಾ, ಖಂಡಿತವಾಗಿ ಇರ್ತದೆ, ಅವರಿಗೆ ಸಹ ಉಂಟು. ಹಾಗಾಗಿ ಈಗ ಯಾರನ್ನಾದ್ರೂ ಗಂಡಸರನ್ನ ಮಾತಾಡಿಸ್ಬೇಕು. ಕೇಳ್ತಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ನೋಡಿ, ಇವತ್ತೆಲ್ಲ ನೆನಪಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಸೊ ಗ್ರೇಟ್ ಮಂಜುಳ. ಓಕೆ, ಇವಾಗ ಒಬ್ಬರನ್ನ ಮಾತಾಡ್ಸೋಣ. ಓಕೆ, ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಸೊ ನಿಮ್ಮ ಹೆಸರು? ಓಕೆ, ಎಲ್ಲಿಯವರು ನೀವು? ವಾವ್, ಸೂಪರ್. ಈಗ ಹೆಂಗ್ ಗೊತ್ತಾ, ಇವತ್ತು ನಾವು ಮರವಿನ ಬಗ್ಗೆ ಮಾತಾಡ್ತಾ ಇದ್ದೆವು, ಬಟ್ ನಮ್ಗೆ ಆಲ್ಮೋಸ್ಟ್ ಹೆಂಗಸರು ಕಾಲ್ ಮಾಡಿ ಹೇಳ್ತಾ ಇದ್ರು ನಮ್ಗೆ ಅವ್ರದ್ದೆಲ್ಲ ಕಿಚನ್ ಇದು, ಅಡಿಗೆ ಮನೆಯಲ್ಲಿ ಏನೆಲ್ಲ ಮರವಿ ಉಂಟಾಗ್ತದೆ ಅನ್ನೋ ಕಥೆನ ನನ್ನ ಹತ್ರ ಹೇಳ್ತಾ ಇದ್ರು. ಆದ್ರೆ ನನಗೊಂದು ಅಲ್ಲಿ ಒಂದು ಡೌಟ್ ಬಂದಿರೋದು, ಹೆಂಗಸರಿಗೆ ಮಾತ್ರ ಮರವಿನ ಕಾಯಿಲೆ, ಗಂಡಸರಿಗೆ ಇಲ್ವಾ ಅಂತ ಹೇಳಿ. ಅದಕ್ಕೋಸ್ಕರ ಈಗ ನೀವು ಲೈನ್ ಅಲ್ಲಿ ಬಂದಿದ್ದೀರಾ, ಸರ್ ನಿಮ್ಮನ್ನು ಮಾತಾಡಿಸ್ತಾ ಇದ್ರಿ. ಸೊ ನಿಮ್ಗೆ ಏನಾದ್ರೂ ಮರವಿನ ಕಾಯಿಲೆ ಇದೆಯಾ? ಸರಿ, ಅಪ್ಪ ನಂಗೆ ಖುಷಿ ಆಯ್ತು ಇದ್ದಾರೆ ಅಂತ ಹೇಳಿ. ಓಕೆ, ಯಾವ್ದು ಅಂತ ಹೇಳಿ ನೋಡುವ.
1: ಒಂದ್ ಬಾರಿ ನಾನು ಉಡುಪಿಯಲ್ಲಿ ಒಂದು 10 ವರ್ಷ ಒಂದ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಗೆ 10 ವರ್ಷ ಹೋಗ್ತಾ ಇದ್ದವನು ಮತ್ತೆ

0: ಬಂದು ಪುನಃ ಬ್ರಹ್ಮಾವರಕ್ಕೆ ಹೋದಾಗ ಆಫೀಸ್ ಅಲ್ಲಿ ತುಂಬಾ ಲೇಟ್. ನಾನು
1: ಏನು ಏನ್ ಹೇಳಿ ಮ್ಯಾನೇಜ್ ಮಾಡಿದ್ರಿ?
0: ಅಯ್ಯೋ ಏನ್ ಹೇಳೋದ್ ಹೇಳಿ, ಏನೋ ಲೇಟ್ ಆಯ್ತು, ಏನೋ ಒಂದ್ 25 ಕಾರಣ ಕೊಟ್ಟು ಸರ್ ಸಾರಿ ಸರ್ ಸಾರಿ ಸರ್ ಇನ್ ಹಾಗಾಗುದಿಲ್ಲ ಅಂತ
1: ಮ್ಯಾನೇಜ್ ಮಾಡಿದ್ರಿ.
0: ಮ್ಯಾನೇಜ್ ಮಾಡಿದೆ. ಮತ್ತೆ ಒಂದ್ ದಿವಸ ಅದ ಸತ್ಯವನ್ನು ಕೂಡ ಹೇಳದೆ ಅವ್ರ ಹತ್ರ, ಅವರು ಕೂಡ ಅದು ತುಂಬಾ ಇದ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ರು, ನಗಾಡ್ಕೊಂಡು ಓ ಹೀಗೂ ಆಗುತ್ತಲ್ಲ ಎಲ್ಲರು ಇದ್ರಲ್ಲೂ ಅಂತ ಹೇಳಿ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ.
1: ಓಕೆ, ಸೊ ನನಗೆ ನನಗಂತೂ ನಾನು ಫುಲ್ ಹ್ಯಾಪಿಯಲ್ಲಿದ್ದೇನೆ. ನಮಗೆ ಮಾತ್ರ ಅಲ್ಲ ಅದಿರುವ ಪದವಿ ಮರೆಯುವುದು, ಸೊ ನಿಮಗೆ ಸಹ ಉಂಟಲ್ಲ, ನನಗೆ ಅದು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈ ಮರೆವು ಹೇಳುವುದು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ಸಂಗತಿ. ಆದರೆ ಇದು ಪದೇ ಪದೇ ಸಂಭವಿಸಿದರೆ ಅಥವಾ ನಮ್ಮ ದಿನನಿತ್ಯದ ಕೆಲಸಗಳಿಗೆ ಇದು ಅಡ್ಡಿಯಾದಾಗ ಇದರ ಬಗ್ಗೆ ನಾವು ಗಮನ ಹರಿಸೋದು ಕೂಡ ಮುಖ್ಯ ಆಗುತ್ತೆ. ಈಗ ಮರೆವಿಗೆ ಮುಖ್ಯ ಕಾರಣ ಏನಿರ್ಬೋದು ಅಂತ ಹೇಳಿದರೆ ಅತಿಯಾದ ಒತ್ತಡ ಮತ್ತು ಟೆನ್ಷನ್, ಸ್ಟ್ರೆಸ್ ಇರುವಂಥದ್ದು. ಮನಸ್ಸು ಒತ್ತಡದಲ್ಲಿ ಇದ್ದಾಗ ಹೊಸ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಎರಡನೇದು ಹೇಳಿದರೆ ಸಾಕಷ್ಟು ನಿದ್ರೆ ಇಲ್ಲದಿರೋದು. ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ದಿನದ ನೆನಪುಗಳನ್ನು ಶೇಖರಿಸಿಡ್ತದೆ. ನಿದ್ರೆಯ ಕೊರತೆಯಾದಾಗ ಮರೆವು ಹೆಚ್ಚಾಗ್ತದೆ. ಇನ್ನು ಪೌಷ್ಟಿಕಾಂಶದ ಕೊರತೆ, ವಿಶೇಷವಾಗಿ ಈ ವಿಟಮಿನ್ಗಳನ್ನು ನಮಗೆ ಸ್ವಲ್ಪ ದೇಹದಲ್ಲಿ ಕಮ್ಮಿ ಆದರೆ ಮೆದುಳಿನ ಕಾರ್ಯಕ್ಷಮತೆ ಮತ್ತು ನೆನಪಿನ ಶಕ್ತಿಯ ಮೇಲೆ ಅದು ಅಗಾಧ ಪರಿಣಾಮವನ್ನು ಬೀರ್ತದೆ. ಇನ್ನು ಒಂದೇ ಸಮಯದಲ್ಲಿ ಹಲವು ಕೆಲಸಗಳು ಬಂದಾಗ, ಅಂದರೆ ಗಮನವಿಟ್ಟು ಯಾವುದೇ ಕೆಲಸ ಮಾಡದಿದ್ದಾಗ ನೆನಪಿನಲ್ಲಿ ಉಳಿಯುವುದು ಕಡಿಮೆ ಆಗ್ತದೆ. ಆಮೇಲೆ ವಯಸ್ಸಾದಂತೆ ನೈಸರ್ಗಿಕವಾಗಿ ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಇಳಿತ ಕಂಡುಬರ್ತದೆ. ಸೊ ಇವತ್ತು ಮರೆವಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ನಾನು ಆವಾಗಲೇ ಹೇಳಿದೆ, ನೆನಪು ಅನ್ನುವ ಶಬ್ದದ ಬಗ್ಗೆ ಇವತ್ತಿನ ಹಾಡುಗಳಿರೋದು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಇದು ಮೈ ಆಟೋಗ್ರಾಫ್ ಚಿತ್ರದ ಹಾಡು. ಹಾಡಿದವರು ಹರಿಹರನ್, ಸಂಗೀತ ನೀಡಿದವರು ಭಾರದ್ವಾಜ್, ಸಾಹಿತ್ಯ ಕೆ ಕಲ್ಯಾಣ. ಸೊ ಇವತ್ತು ನೆನಪಿನಿಂದ ಏನನ್ನು ಮರೆಯದೆ ನಾನು ಮಾತಾಡಿದ್ದೀನಿ. ಆದ್ದರಿಂದ ಇನ್ನು ನೆನಪಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಕೊಡೋದಕ್ಕೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ. ಸೊ ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ದಿವಸ ಮಧ್ಯಾಹ್ನ ಬಸವಣ್ಣವರು ದಾಸೋಹ ಮುಗಿಸಿ ಒಳಗೆ ಬರ್ತಿರ್ಬೇಕಾದ್ರೆ ಅವ್ರ ಮನೆ ಗೊಲ್ಲ ಓಡಿ ಬರ್ತಾನೆ. ಗೊಲ್ಲ ಓಡಿ ಬಂದು ಉದ್ವೇಗದಿಂದ ಹೇಳ್ತಾನೆ, ಅಯ್ಯ ಅಯ್ಯ, ಕೊಟ್ಟಿಗೆಯಲ್ಲಿದ್ದಂಥ ಹಸುಗಳನ್ನು ಕಳ್ಳರು ಕದ್ದೊಯ್ದರು, ಆದರೆ ಕಳ್ಳರು ಬಂದದ್ದು ಭಕ್ತರ ವೇಷ ಹಾಕೊಂಬಂದಿದ್ರು. ನೋಡಿ, ಯಾವಾಗಲೂ ಭಾಳ ಕಷ್ಟ ಇದೆ, ಯಾರು ಯಾವಾಗಲೂ ಯಾವ ವೇಷ ಹಾಕೊಂಬರ್ತಾರೋ. ಭಕ್ತರ ವೇಷದಲ್ಲಿದ್ದಂಥ ಕಳ್ಳರು ಬಂದು ನಿಮ್ಮ ಹಸುಗಳನ್ನೆಲ್ಲ ತೊಗೊಂಡು ಹೋದರು ಅಂತ ಹೇಳ್ತಾರೆ. ಹೋದ ತಕ್ಷಣ ಅವನು ಸಮಾಧಾನ ಮಾಡ್ತಾರೆ ಬಸವಣ್ಣವ್ರು. ಹೇಳಿ, ಏನು ಹೇಳಬೇಕು, ನಾವೆಲ್ಲ ಇದ್ರೆ ಏನು ಮಾಡ್ತಿದ್ವಿ, ನೀನೇನು ಮಾಡ್ತಿದ್ಯೋ ಅವಾಗ ತೊಗೊಂಡು ಹೋಗ್ಬೇಕಾದ್ರೆ? ತಕ್ಷಣ ಹೇಳೋದಲ್ವ, ಯಾರಿಗಾದರೂ ಹಸುಕರು ಸುಮ್ಮನೆ ಕೂತಿದೆಯಾ ಅಂತ ಕೂಗಾಡ್ತಾ ಇದ್ರು ಎಲ್ಲರೂ. ಬಸವಣ್ಣ ಅವನಿಗೆ ಬುದ್ಧಿ ಹೇಳ್ತಾರೆ. ಅವನಿಗೇನು ಬುದ್ಧಿ ಹೇಳ್ತಾರೆ ನೋಡಿ, ಹೇಗಿದೆ ಬುದ್ಧಿ ಇಲ್ಲದ ಗೊಲ್ಲ. ವಚನ ಎಷ್ಟು ಚೆನ್ನಾಗಿದೆ ನೋಡಿ, ಬುದ್ಧಿ ಇಲ್ಲದ ಗೊಲ್ಲ. ಭಕ್ತರೇನು ಕಳ್ಳರೆ, ಭಕ್ತರೇನು ಕಳ್ಳರೆ, ಸುಮ್ಮನಿರು, ಬೊಬ್ಬಿಡಬೇಡ, ಜಾಸ್ತಿ ಕೂಗಾಡಬೇಡ ನೀನು. ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡರೆ ನಿನಗೇನು? ಭಕ್ತರು ಬಂದು ತಮ್ಮ ಒಡವೆಯ ತಾವು ತೆಗೆದುಕೊಂಡ್ರೆ ನಿನಗೇನು ತೊಂದರೆ? ಅವ್ರು ತಮ್ಮ ಬೇಕಾದಂತ ತೊಗೊಂಡು ಹೋಗಿದ್ದಾರಪ್ಪ, ಭಕ್ತರವ್ರು ತೊಗೊಂಡು ಹೋಗಿದ್ದಾರೆ. ಶಿವಭಕ್ತ ಇದೆಷ್ಟು ಚೆನ್ನಾಗಿದೆ ನೋಡಿ, ಮಾ ಶಿವವೇಷವು ಕಳವು ಒಂದಡೆಯಲ್ಲಿ ಇದ್ದೀತೆ. ಅವರು ಕಳ್ಳರು ಶಿವವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕೋ ಬಂದಿದ್ರಲ್ಲ, ಶಿವಭಕ್ತರ ವೇಷ ಹಾಕ್ಕೊಂಡ್ರು ಕೂಡ ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ನಂಬಿಕೆ. ಆ ಅವತಾರ ಹಾಕ್ಕೊಂಡಾಗ ಅವ್ರು ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಬೇಕು ಅನಿಸಿ ತೊಗೊಂಡು ಹೋಗಿದ್ದಾರೆ, ತೊಗೊಂಡು ಹೋಗ್ಲಿ ಬಿಡು, ಅದೇನು ತೊಂದರೆ. ಆದ್ದರಿಂದ ಶಿವವೇಷ ಮತ್ತು ಕಳ್ಳತನ ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಶಿವಭಕ್ತರಲ್ಲದವರು ಯಾರಾದರೂ ನಮ್ಮ ಹಸುಗಳನ್ನು ಕೊಂಡೊಯ್ಯಲಾದೀತೆ, ಅವ್ರ ಶಿವಭಕ್ತರು ಅಲ್ಲದೆ ಹೋದ್ರೆ ನಮ್ಮ ಹಸು ಹುಡ್ಕೊಳ್ಳೋ ಧೈರ್ಯ ಬರ್ತಿತ್ತು ಅವರಿಗೆ. ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಎಂಬ ಉಂಬುವನು, ಸಂಘವನೇ ಉಡುವವನು, ತಾಯಿಗಳು ಉಮ್ಮಳಿಸಲಾಗದು. ಇಷ್ಟೆಲ್ಲ ಹೇಳಿಬಿಟ್ಟು ಕೊಡೋರು ಯಾರಪ್ಪ, ನನ್ನ ಹಸು ಅವರು ತೊಗೊಂಡು ಹೋದ್ರು ಅಂತೀಯಲ್ಲ ನೀನು. ನನ್ನ ಹಸು ಕೊಟ್ಟವ್ರು ಯಾರು? ಅವನೇ ಸಂಘ ಬಸವಣ್ಣನೇ ಕೊಟ್ಟದ್ದು. ತೊಗೊಂಡು ಹೋದವ್ರು ಯಾರು? ಸಂಘ ಬಸವಣ್ಣನ ಶಿಷ್ಯರೇ ತೊಗೊಂಡು ಹೋದದ್ದು. ಆದ್ದರಿಂದ ಸಂಘನೇ ಕೊಂಬವನು, ಸಂಘನೇ ಕೊಡುವವನು, ಸಂಘನೇ ಉಂಬವನು, ಸಂಘನೇ ಓಡುವವನು ಅಂದ್ಬಿಟ್ಟು ಹಸುಗಳನ್ನು ಕರ್ಕೊಂಡು ಹೋಗಿದ್ದಾನೆ. ಪಾಪ ಒದ್ದಾಡ್ತಾವೆ ಹಸುಗಳು, ಕರುಗಳು ಇಲ್ಲೇ ಇದ್ದಾವೆ. ಅದಕ್ಕೆ ಕರುಗಳನ್ನು ಬಿಡಿರಿ, ಕರುಗಳನ್ನು ಬಿಡಿರಿ, ಮೊಲೆ ತೊರೆದು ಮರುಗುವ ಕರುಗಳು, ಮಕ್ಕಳುಗಳ ಅವ್ಯಗಳು ನೋಯಲಾಗದು, ತಕ್ಷಣ ಬಿಡಿರಿ ಆ ಕರುಗಳನ್ನು ಬಿಡ್ರಿ, ತಾಯಿ ಹತ್ರ ಹೋಗ್ಲೇವು, ಭಾವತ ಕಾಡಿಸ್ಬಾರ್ದು, ಅದನ್ನು ಕಾಡಿಸ್ಬಾರ್ದು ಅಂತ ಹೇಳಿ ದಯೆಯನ್ನು ತೋರಿದಂಥ ಮನುಷ್ಯ.

0: रेडियो सारंग 107.8 FM।
1: ಇಲ್ಲೊಂದು ಮಾತು ಬರ್ತದೆ, ಸ್ವಲ್ಪ ಅವ್ಯಾವಹಾರಿಕ ಅಂತ ಅನ್ಸೋದಿಲ್ವಾ? ಕಳ್ಳರು ತಗೊಂಡು ಹೋಗ್ತಾರೆ ಅಂದ್ರೆ ಆ ಕರುಗಳನ್ನು ಬಿಟ್ಬಿಡಿ ಅನ್ನೋದು, ಕಳ್ಳರು ಶಿವವೇಷ ಶಿವಭಕ್ತರ ವೇಷ ಹಾಕೊಂಡು ಬಂದಿದ್ದಾರೆ ಅಂದ್ರೆ ಕಳ್ಳತನ ಮಾಡೋಕ್ ಆಗಲ್ಲ ಅಂತ ಅನ್ನೋದಾಗ್ಲಿ. ಆದ್ರೆ ಇವತ್ತು ನಾವು ನೋಡಿದ್ವಿ ಯಾವ್ಯಾವ ವೇಷದಲ್ಲಿ ಬಂದು ಹಾಕೊಂಡು ಹೋಗೋದನ್ನು ನೋಡಿದ್ದೇವೆ ನಾವು. ಆದ್ರೆ ಇವತ್ತಿಂದ ಅವತ್ತಿಗೆ ಸಮೀಕರಿಸೋಕೆ ಆಗೋಲ್ಲ. ಒಂದು ಮಾತು ನನಗೆ ಇಷ್ಟ ಆಗೋದು, ಯಾಕಂದ್ರೆ ಯಾವಾಗಾದ್ರೂ ನೀವು ಒಂದು ಥರದ ವೇಷ ಹಾಕ್ಕೊಂಡ್ರೆ, ಆಗಿನ ಕಾಲದ ನಂಬಿಕೆ ಅಂದರೆ ಆ ಆವೇಶ ಅವತರಣ ಆಗ್ತದೆ ಅಂತ ಒಂದು ನಂಬಿಕೆ. ಒಂದು ಘಟನೆ ನೆನಪಾಗುತ್ತೆ ನನಗೆ. ಗಾಂಧೀಜಿಯವರು ಬೆಳಗಾವಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ, ಬಹುಶಃ 1924 ಅಂತ ಅನಿಸುತ್ತೆ, ಅಧಿವೇಶನಕ್ಕೆ ಬಂದಾಗ ಅವ್ರನ್ನ ಮುಂದೆ ಕೂಡಿಸಿ ಒಂದು ನಾಟಕ ಮಾಡಿದ್ರಂತೆ. ಸಣ್ಣ ಸಣ್ಣ ಮಾಳೆ ಹುಡುಗರೆಲ್ಲ ಸೇರಿ ಒಂದು ನಾಟಕ ಮಾಡಿದರು. ಗಾಂಧೀಜಿ ಮುಂದೆ ಕೂತು ನೋಡ್ತಿದ್ದಾರೆ. ಒಂದು ಪುಟ್ಟ ಹುಡುಗಿ, 6-7 ವರ್ಷ ಹುಡುಗಿನ ಭಾರತ ಮಾತೆ ಅಂತ ಸೀರೆ ಉಡಿಸಿ ಒಂದು ಧ್ವಜ ಇಟ್ಟು ನಿಲ್ಲಿಸಿದ್ದಾರೆ. ಆಕೆ ಹಾಗೆ ಕೈಗೆ ಕಾಲಿಗೆ ಬೇಡಿ ಹಾಕಿದ್ದಾರೆ. ಆ ನಾಟಕ ಹೇಗಿತ್ತು ಅಂದರೆ, ಭಾರತ ಮಾತೆ ಮ್ಲಾನ ಒದಳು ನಿಂತಿದ್ದಾಳೆ, ಮುಖದಲ್ಲಿ ಕಳೆ ಇಲ್ಲ, ಒದ್ದಾಡ್ತಾ ಇದ್ದಾಳೆ. ಇಷ್ಟೊಂದು ಜನ ಮಕ್ಕಳಿದ್ದೀರಪ್ಪ, ನನಗೆ ಒಬ್ಬರು ಪಾರು ಮಾಡೋಕ್ಕಾಗಲ್ವೋ ನನ್ನ ದಾಸ್ಯದಿಂದ ಅಂತ ಕೇಳ್ತಾಳೆ. ಆಗ ಒಬ್ಬ ಹುಡುಗ ಬರ್ತಾನೆ, ಅತ್ಯಂತ ಪ್ರಭಾವಶಾಲಿ ಹುಡುಗ ಬರ್ತಾನೆ. ಅಮ್ಮ ಚಿಂತೆ ಮಾಡಬೇಡ, ನೀನು ರಕ್ಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಬಂದು ಕೈ ಕಾಲು ಬೇಡಿ ಬಿಡಿಸ್ತಾನೆ, ಆಕೆ ಪಾದ ಮುಟ್ಟಿ ಹೇಳ್ತಾನೆ, ನೀವು ಚಿಂತೆ ಮಾಡಬೇಡ, ನೀನು ಸ್ವತಂತ್ರ ಕೊಡಿಸ್ತೇನೆ ನಾನು ಅಂತಾನೆ. ಆ ಹುಡುಗನ ಹೆಸರು ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಅಂತ ನಾಟಕದಲ್ಲಿ ಮಾಡಿದರು. ಮುಂದೆ ಗಾಂಧಿ ಕೂತು ನೋಡ್ತಾ ಇದ್ದಿರೋದು. ಆ ನಾಟಕ ಮುಗಿದ್ಮೇಲೆ ದೊಡ್ಡ ಭಾಗ್ಯ ಅಲ್ವಾ ಹುಡುಗಿಗೆ ಗಾಂಧೀಜಿ ನೋಡೋದು. ಆ ನಾಟಕದ ಡೈರೆಕ್ಟರ್ ಯಾರಿದ್ರು ಆ ಹುಡುಗಿನ ಕರ್ಕೊಂಬರ್ತಾರೆ ಗಾಂಧೀಜಿ ಕಡೆಗೆ, ನಮಸ್ಕಾರ ಮಾಡು ಗಾಂಧೀಜಿಗೆ ಅಂತ ಹೇಳ್ತಾರೆ. ದೊಡ್ಡವರಲ್ವಾ ಗಾಂಧೀಜಿ ನಮಸ್ಕಾರ ಮಾಡು ಅಂದಾಗ, ಆ ಹುಡುಗಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಗಾಂಧೀಜಿ ಒಂದು ತಕ್ಕ ಒಂದು ಕೆಲಸ ಮಾಡ್ತಾರೆ, ಏನು ಗೊತ್ತಾ, ಆಕೆ ನಮಸ್ಕಾರ ಮಾಡೋಕೆ ಬಿಡೋಲ್ಲ, ಕೈ ಗಟ್ಟಿ ಹಿಡ್ಕೊಂಬಿಡ್ತಾರೆ. ಎಲ್ಲರೂ ನೋಡ್ತಿರೋ ಹಾಗೆ ಒಂಥರ ಆಶ್ಚರ್ಯ ಅದು. ಆಕೆ ಕೈ ಗಟ್ಟಿ, ಎಡಗೈಯಿಂದ ಗಟ್ಟಿ ಹಿಡಿದು ತಾವು ಬಗ್ಗಿ ತಮ್ಮ ಬಲಗೈಯಿಂದ ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. 6 ವರ್ಷದ ಹುಡುಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಜನ ಏನಿದು ಪುಟ್ಟ ಹುಡುಗಿ ನಮಸ್ಕಾರ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಕೆ ಭಾರತ ಮಾತೆ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳೋ, ನನ್ನ ಕಣ್ಣಿಗೆ ಆಕೆ ಭಾರತ ಮಾತೆನೇ, ಹುಡುಗಿ ಅಲ್ಲ. ಮುಂದೆ ಆಕೆ ಒಳಗಡೆ ಹೋಗಿ ಆ ಬಟ್ಟೆಯೆಲ್ಲ ಚೇಂಜ್ ಮಾಡಿ ತನ್ನ ಡ್ರೆಸ್ ಹಾಕೊಂಬಂದಾಗ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡೇ ಮಾತಾಡ್ತಾರೆ ಆಕೆ. ಆದರೆ ಭಾರತ ಮಾತೆ ವೇಷ ಹಾಕ್ಕೊಂಡಾಗ ಆಕೆ ಭಾರತ ಮಾತೆ ಆವೇಶ ಇದೆ ಆಕೆಗೆ ಅಂತ. ಹಾಗೆ ಗಾಂಧೀಜಿ ಹೇಳಿದಂಥವ್ರು.

Radio Sarang 107.8 FM. ಇನ್ನೊಂದು ಮಾತು ಹೀಗೆ ಇರ್ರಿ, ಆ ಒಂದು ಬಹುಶಃ ತಾವು ನೋಡಿದ್ದೀರಿ ಅನ್ಸುತ್ತೆ, ಆರ್ ಕೆ ನಾರಾಯಣ ಅವ್ರ ಗೈಡ್ ಅಂತ ಒಂದು ಸಿನಿಮಾ, ಅದು ಕಾದಂಬರಿ, ಅದು ಸಿನಿಮಾ ಮಾಡಿದ್ರು. ಅವನ ಕಳ್ಳ, ಫೋರ್ಜರಿ ಮಾಡಿದವನು, ಪೊಲೀಸರ ಕೈಯಿಂದ ಪಾರಾಗೋದಕ್ಕೆ ಹೋಗಿ ಕೂತಿದ್ದಾನೆ, ಯಾವುದೋ ಹಳ್ಳಿಗೆ ಹೋಗಿದ್ದಾನೆ, ಯಾವುದೋ ಗುಡಿ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಾಗ ಯಾರೋ ಒಬ್ರು ಪಾಪ ಚಳಿ ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಚಳಿ ಆಗತ್ತಲ್ಲ ಅಂತ ಯಾರೋ ಒಬ್ಬರು ಸಾಧುಗಳು ಅವನ ಮೈ ಮೇಲೆ ಒಂದು ಶಾಲ್ ಹೊದಿಸಿ ಹೋಗ್ತಾರೆ. ಆ ಶಾಲ್ ಮೇಲೆ ಜೈ ಶ್ರೀರಾಮ್ ಹಿಂಗೇನೋ ಇರ್ತದೆ, ಅದಕ್ಕೆ ಕಾವಿ ಬಣ್ಣದ ಶಾಲೆ ಬಿದ್ದಿರು ಮಲ್ಕೊಂಡು ಹಾಗೆ ಮಲ್ಕೋತಾನು. ಬೆಳಗ್ಗೆ ಯಾರೋ ಬಂದವ್ರು, ಯಾರೋ ಸಾಧುಗಳು ಬಂದಿದ್ದಾರೆ ಅಂತ ಹೇಳಿ ಒಂದಿಷ್ಟು ದುಡ್ಡನ್ನ ಒಂದಿಷ್ಟು ಹಣ್ಣನ್ನು ಹಾಕಿ ಹೋಗ್ತಾರೆ. ನೋಡಿ, ಅವನಿಗೆ ಹಸಿವೆ ಆಗಿದೆ, ತಿನ್ಬೇಕು. ಸ್ಲೋ ನಿಧಾನಕ್ಕೆ ಸುದ್ದಿ ಹದ್ದಕ್ಕೆ ಶುರು ಆಗುತ್ತೆ, ಯಾರೋ ಸಾಧುಗಳು ಬಂದು ಅವ್ನು ಹೋಗಂಗಿಲ್ಲ, ಎಲ್ಲೋ ಒಂದು ಸಿಕ್ಕಾಕೊಂಡಿದ್ದಾನೆ, ಗುಡಿಯಲ್ಲಿ ಇರ್ಬೇಕು ಅವನು. ನೋಡಿ, ದಿನ ಸುದ್ದಿ ಆದಂಗೆ ಯಾರೋ ಸಾಧುಗಳು ಬಂದಿದ್ದಾರೆ. ನಮ್ಮ ದೇಶದಲ್ಲಿ ಹೇಗಿದೆ ನೋಡಿ, ಕಾವ್ಯ ವೇಷ ಹಾಕೊಂಡ ತಕ್ಷಣ ದೇವ್ ಸಾಧುಗಳು ಅಂತ ಹೇಳಿ ದಿನ ಜನ ಬರೋಕ್ಕೆ ಶುರು ಆಗ್ತಾರೆ, ಕಾಲು ಮುಟ್ಟು ನಮಸ್ಕಾರ ಶುರು ಆಗ್ತಾರೆ. ಯಾರೋ ಕೇಳ್ತಾರೆ, ಮಗಳೇ ಲಗ್ನ ಆಗಬೇಕಲ್ಲ, ಆಗಿಲ್ಲ ಅಂತಾರೆ, ಆಗತ್ತೆ ಮುಂದಿನ ವಾರ ಅಂತಾನೆ, ಆಗ್ಬಿಡುತ್ತೆ ಅದು. ಆದ ತಕ್ಷಣ ಏನು ಮಾತು ಶುದ್ಧಿ ಇದೆ ಅವ್ರದ್ದು ಹೇಳಿದ್ದಾಗ್ಬಿಡುತ್ತೆ ಗುರುಗಳು ಅಂತ ಶುರು ಆಗ್ಬಿಡುತ್ತೆ. ಆಗ್ಬಿಟ್ಟು ಎಲ್ಲಿವರೆಗೆ ಪ್ರಸಿದ್ಧ ಆಗ್ಬಿಡುತ್ತೆ ಅಂದರೆ ಊರಿನ ದೂರ ದೂರಿನ ಜನ ಬರೋಕ್ಕೆ ಶುರು ಆಗ್ತಾರ ನೋಡೋದಕ್ಕೆ. ಅವನಿಗೊಂದ್ಸಲ ಮನಸ್ಸು ಚುಚ್ಚುತ್ತೆ, ಇಷ್ಟು ಜನ ಬಂದು ನಮಸ್ಕಾರ ಮಾಡ್ತಾರಲ್ಲ, ನಾನಾದರೂ ಕಳ್ಳ, ನಮಸ್ಕಾರ ಮಾಡ್ತಾರೆ, ನನ್ನ ಅಧಿಕಾರ ಇದೆಯಾ ಅಂತ ಅವನು ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆಗೆ ಹೋಗುತ್ತೆ. ಸಿನಿಮಾದಲ್ಲಿ ಒಂದು ಹಂತಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾದಂಬರಿ ತುಂಬ ಚೆನ್ನಾಗಿರು, ಮನಸ್ಸು ತುಂಬ ಬದಲಾವಣೆ ಆಗೋಕ್ಕೆ ಶುರು ಆಗುತ್ತೆ. ಆ ಊರಲ್ಲಿ ಮಳೆ ಬರಲ್ಲ 3 ವರ್ಷ, ಜನ ಊರು ಬಿಟ್ಟು ಹೋಗೋಕ್ಕಾಗುತ್ತೆ. ಎಲ್ಲರೂ ಅಂತಾರೆ, ನಿಮ್ಮಲ್ಲಿ ಮಹಾತ್ಮರಿದ್ದಾರಲ್ರಿ, ಅವ್ರನ್ನ ಯಾಕೆ ಕೇಳಬಾರ್ದು ಮಳೆ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಸ್ವಾಮೀಜಿ ನೀವು ಮಳೆ ಬರೋ ತನಕ ಉಪವಾಸ ಸತ್ಯಾಗ್ರಹ ಮಾಡೋದಾದರೆ ಮಳೆ ಬಂದ್ಬಿಡುತ್ತೆ. ಇವನ ಪರಿಸ್ಥಿತಿ ಹೇಗಿದೆ ಗೊತ್ತಾ, ಅವನಿಗೆ ಗೊತ್ತು ನನ್ನಲ್ಲಿ ಏನೂ ಇಲ್ಲ ಅಂತ. ಆದರೆ ಜನ ನಂಬ್ಕೊಂಡಿರೋದು ನೀನು ದೊಡ್ಡ ಸಾಧು, ನೀನು ದೇವ್ರನ್ನ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ, ನನ್ನ ಮೇಲೆ ಇಷ್ಟು ಜನ ನಂಬಿಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಆಯಿತು ಉಪವಾಸ ಕೂತ್ಕೋತೀನಿ, ಮಳೆ ಬರೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಅವನಿಗೇನೂ ಬರಲ್ಲ ಅವನಿಗೆ. ಆದರೆ ಅಷ್ಟೊತ್ತಿಗೆ ಮನಃಶುದ್ಧಿ ಹೇಗಾಗಿದೆ ಅಂದರೆ ಉಪವಾಸ ಮಾಡ್ತಾನೆ, ಪ್ರಾಮಾಣಿಕ ಉಪವಾಸ ಮಾಡ್ತಾನೆ. ಎಷ್ಟೋ ಸಲ ತಪ್ಪಿಸೋಕೆ ಪ್ರಯತ್ನ ಮಾಡ್ತಾನೆ, ಅವನು ಹೊರಗಡೆ ಕೂತು ಒಳಗಡೆ ತಿನ್ನಬರಬೇಕು ಅಂತ ಹೋಗ್ತಾನೆ. ತಿನ್ನೋಕೆ ಹೋದಾಗ ಅನಿಸುತ್ತೆ ಅಷ್ಟೊಂದು ಜನರ ಶ್ರದ್ಧೆಯನ್ನು ಹಾಳು ಮಾಡ್ತಾ ಇದ್ದೇನಲ್ಲ ನಾನು, ಬೇಡ ಅಂತ ನಿಜವಾಗ್ಲೂ ಉಪವಾಸ ಮಾಡ್ತಾನೆ. ಕೊನೆಗೆ ಅವನು ಕುಸಿದು ಬಿದ್ದಿನ ದೂರ ಕಾಣಿಸೋದಿಲ್ಲ ಅನ್ನೋ ಹೊತ್ತಿಗೆಲ್ಲಿ ಭಗವಂತ ಅತ್ಯಂತ ಆರ್ತನಾಗಿ ಹೇಳ್ತಾನೆ, ಭಗವಂತ ನನ್ನ ಸಲುವಾಗಿ ಬರಬೇಡ ಮರಯ್ಯ, ನನ್ನಲ್ಲಿ ಶಕ್ತಿ ಇದೆ ಅಂತ ಇಷ್ಟೊಂದು 1,000 ಜನ ನಂಬ್ಕೊಂಡಿದ್ದಾರಲ್ಲ, ಅವ್ರ ಶ್ರದ್ಧೆಗೋಸ್ಕರ ಆದರೂ ಬಾ ಮಳೆ ಬರಲಿ ಅಂತ ಬಿಡ್ಕೋತಾನೆ, ಮಳೆ ಬಂದ್ಬಿಡುತ್ತೆ. ನೋಡಿ ಹೇಗಿದೆ ಅಂತ. ಒಂದು ಸಲ ಆ ವೇಷ ಹಾಕ್ಕೊಂಡು ಅಭ್ಯಾಸ ಆಗಿ ಹೋದರೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿವರ್ತನೆ ಆಗಿ ವೇಷಕ್ಕೆ ಸೇರಿಕೊಳ್ಳುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೋರು, ಶಿವವೇಷವು ಕಳವು ಒಂದೆಡೆಯಲ್ಲಿದ್ದೀತೇ,

0: Radio Sarang 107.8 FM.
1: ಒಳ್ಳೆಯ ಆಕಾರ ಕೂಡ ಒಳ್ಳೆ ವೇಷ ಕೂಡ ಒಳ್ಳೆ ಮನಸ್ಸನ್ನು ತರ್ತದೆ ಅನ್ನುವಂಥದ್ದು ಬಸವಣ್ಣವರ ನಂಬಿಕೆ. ಇದಕ್ಕಿಂತ ಒಂದು ವಿಶೇಷವಾದಂಥ ಘಟನೆ ತುಂಬ ಪರ್ಸ್ನಲ್ ಆಗಿರುವಂಥದ್ದು ಬಸವಣ್ಣವರಿಗೆ. ಮಹಾಮನೆಯಲ್ಲಿ ದಾಸೋಹ ಆಗ್ತಿರ್ಬೇಕಾದ್ರೆ ಗಂಗಾಂಬಿಕೆ ಸಹಾಯ ಮಾಡ್ತಿರ್ತಾರೆ ಬಸವಣ್ಣವರಿಗೆ ದಾನ ಮಾಡೋದಕ್ಕೆ ಇದೆಲ್ಲ. ಆಕೆ ಕಿವಿಯಲ್ಲಿ ಮುತ್ತಿನ ಒಲೆ ಹಾಕ್ಕೊಂಡಿರ್ತಾರೆ. ಆ ಮನೆಯಲ್ಲಿ ಒಬ್ಬ ಲೆಂಕರಸ ಅಂತ ಒಬ್ಬ ಮನುಷ್ಯ, ಅವನು ಶಿವಭಕ್ತನೇ, ಇವ್ರ ಜೊತೆಗೆ ಇರೋವಂಥವನು. ಅವನಿಗೇನೋ ಆ ಕಿವಿಯಲ್ಲಿ ಹಾಕ್ಕೊಂಡು ಮುತ್ತಿನ ಒಲೆ ನೋಡ್ಬಿಡ್ತಾನೆ, ಅವನಿಗೇನು ತೊಗೋಬೇಕು ಅಂತ ಆಸೆ ಆಗುತ್ತೆ. ನೋಡಿ ಎಂಥ ವಿಚಿತ್ರ ಪರಿಸ್ಥಿತಿ ಇದು. ಬೇಕು ಅಂತವನು ಗಂಗಾಂಬಿಕೆ ಅವ್ರನ್ನ ಕೇಳಿದ್ರೆ ಕೊಟ್ಟೇ ಬಿಡ್ತಿದ್ರು, ತೊಂದರೆ ಇಲ್ಲ. ಅವನು ಕೇಳೋದಿಲ್ಲ ಕೊಡಿ ಅಂತ. ಇದು ಅವರ ಶಕ್ತಿಯನ್ನು, ಬಸವಣ್ಣವ್ರ ಶಕ್ತಿ ತೋರಿಸೋದಕ್ಕೆ ಮಾಡಿದಂಥ ಒಂದು ಅದ್ಭುತ ಘಟನೆ ಅಂತ ಹೇಳ್ತಾರೆ. ಆ ಲೆಂಕರಸ ಏನು ಮಾಡ್ತಾನೆ, ಮುತ್ತಿನ ಒಲೆ ಬೇಕು ಅಂದವನು ಕೇಳದೇನೆ ಹೋಗಿ ತಾನೇ ಕಿವಿ ಕೈ ಹಾಕಿ ತಕ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಯಾರಿಗಾದ್ರೂ ಒಂದೇ ಸಲ ಬಂದು ಕಿವಿ ಕೈ ಹಾಕಿದ್ರೆ ಗಾಬರಿ ಆಗುತ್ತಲ್ಲ ಏನು ಅಂತೇಳಿ ಬಿಡಿಸ್ಕೊಳ್ಳೋಕೆ ಹಿಂಗೆ ಪ್ರಯತ್ನ ಮಾಡಿದ್ದಾರೆ. ಅವನು ಬಿಡ್ತಾ ಇಲ್ಲ, ಇದಕ್ಕೆ ಬಿಡಿಸ್ಕೊತಾ ಇದ್ದಾರೆ. ಆ ಕಿವಿ ಎಲ್ಲ ಕೆಂಪಾಗಿ ಹೋಗ್ಬಿಟ್ಟಿದೆ. ಆ ಸುತ್ತಿದ ಜನರು ಅಯ್ಯೋ ಅಯ್ಯೋ ಅಯ್ಯೋ ಅಂತ ಕೂಗ್ತಾರೆ, ಲೆಂಕರ ಸೈರು ಮಾಡ್ತಾ ಇದ್ದಾನೆ ಅಂತ. ಅದನ್ನು ಕೇಳಿದಂಥ ಬಸವಣ್ಣ ಅಲ್ಲಿದ್ದವ್ರು ಓಡಿ ಬರ್ತಾರೆ, ನೋಡ್ತಾರೆ ಏನಾಗಿದೆ ಅಂತ. ಸಂದರ್ಭ ಇದು, ಲೆಂಕರಸ ಬಂದು ಗಂಗಾಂಬಿಕೆ ಕಿವಿ ಕೈ ಹಾಕಿ ಒಲೆ ಕಿತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ. ಆಕೆ ಬಿಡಿಸ್ಕೋಬೇಕು ಅಂತಾರೆ, ಕಿವಿ ಎಲ್ಲ ಕೆಂಪಾಗಿದೆ, ಒದ್ದಾಡ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅವರು, ಮತ್ತೊಬ್ಬರಾದ್ರೆ ಏನು ಮಾಡ್ತಾಯಿದ್ರು, ಅವನು ಹಿಡ್ಕೊಂಡು ಹೋಗೋದಿರೋ ನಾಲ್ಕು ಅಂತಿದ್ರು. ಯಾರ್ಯವನು ಕಿವಿ ಕೈ ಹಾಕಿದ್ದಾನೆ, ಬೇಕಂದ್ರೆ ಕೊಡ್ತಿರ್ಲಿಲ್ವಾ ಅಂತ ಅನ್ಬೋದಾಗಿತ್ತು. ಆದರೆ ಬಸವಣ್ಣ ಬೈಯೋದು ಯಾರಿಗೆ ಗೊತ್ತಾ, ಲೆಂಕರ್ಸೆ ಬೈಯೋಲ್ಲ, ಗಂಗಾಂಬಿಕೆಗೆ ಬೈತಾರೆ. ಗಂಗಾಂಬಿಕೆಗೆ ಬೈತಾರೆ, ಏನು ಬೈತಾರೆ, ನನ್ನ ದೇವರಾದ ಸಂಗಮನಾಥನ ಕೈ ನೊಂದುದು ಕೇಳುವುದಕ್ಕೆ ಮೊದಲೇ ಕೊಡದಿರ ಹೌದೇ, ಆ ಪಾಪ ಕಷ್ಟಪಟ್ಟು ತಗೋತಾ ಇದ್ದಾನೆ, ಕೈ ನೋಯಿಸ್ತಲ್ವ ಅವನು, ಮೊದಲೇ ಕೊಡಬೇಕಾಗಿತ್ತಲ್ಲ, ನೀನು ಯಾಕೆ ಕೊಡಲಿಲ್ಲ, ಬೈದೇ ಬಿಡ್ತಾನೆ ಹೆಂಡತಿಗೆ, ನೀನು ಕೊಡಬೇಕು, ಅವ್ರು ಕೇಳೋದಕ್ಕೆ ಮೊದಲೇ ಕೊಡಬೇಕಾಗಿತ್ತು, ಅವನು ಹತ್ರ ಬಂದಾಗ ನೋಡಬೇಕಾಗಿತ್ತು, ತಕ್ಷಣ ಕೊಡಬೇಕಾಗಿತ್ತು ನೀನು, ಅವನು ಕೈ ನೋಯಿಸೋದಿಲ್ಲ ಪಾಪ ಕಷ್ಟಪಟ್ಟು ತಗೋಬೇಕಾದ್ರೆ. ಅದಕ್ಕೆ ಜನ ಇದು ಅನ್ಯಾಯ ಅನ್ಯಾಯ ಅಂದ್ರೆ ಅನ್ಸುತ್ತವ್ರು, ಏನು ಅವನಿಗೆ ಬೈಯೋದು ಬಿಟ್ಟು ಹೆಂಡತಿಗೆ ಬೈತಾರಲ್ಲ ಇವರು ಅನ್ಯಾಯ ಅಂದಾಗ, ಅದಕ್ಕೆ ಅವರು ಒಂದು ಅದ್ಭುತವಾದಂಥ ಒಂದು ವಚನ ಅದು. ಹೇಗೆ ಹೇಳ್ತಾರೆ, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ, ಕೊಡದಿರುವುದು ಅನ್ಯಾಯ, ತೆಗೆದುಕೊಳ್ಳುವುದು ಅನ್ಯಾಯವೇ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ. ಅವರ ಪ್ರಕಾರ ಜಂಗಮರೆಲ್ಲರೂ ಒಡೆಯರು, ನಾನು ದಾಸ. ಒಡೆಯರು ಬಂದು ಕೇಳಿದ ಕೊಡಬೇಕಲ್ಲ ತಕ್ಷಣ, ಒಡೆಯರು ಒಡವೆ ಬೇಕೆಂದರೆ ಕೊಡದಿರುವುದು ನ್ಯಾಯವೇ. ಶಿವಭಕ್ತರ ನಡೆಯನೇನಾದರಾಗಲಿ ಅದನ್ನು ಸದಾಚಾರವೆನ್ನದಿರಲಾರೆ, ಅವ್ರ ನಡೆ ಏನೇ ಆದರೂ ಸದಾಚಾರವೇ ನನಗೆ. ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಹೆಂಗಿದೆ ನೋಡಿ ಅದು, ಅಕಸ್ಮಾತ್ತಾಗಿ ಜಂಗಮರಿ ಏನಾದರೂ ಕಳ್ಳತನಕ್ಕೆ ಹೊರಟರು ಅಂದರೆ ಅದು ಸದಾಚಾರನೇ ನನ್ನ ಮಟ್ಟಿಗೆ. ನಾನೇನು ಮಾಡ್ತೀನಿ ಗೊತ್ತಾ, ಕನ್ನ ದುಳಿಯನ್ನು ಹಿಡಿಯುವೆ. ಕನ್ನ ದುಳಿ ಅಂದರೆ ಕನ್ನ ಹಾಕಬೇಕಾದ್ರೆ ಕಿಂಡಿ ಹಾಕಬೇಕಾದ್ರೆ ಉಳಿಬೇಕಲ್ಲ, ನಾನೇ ತೊಗೊಂಡು ಹೋಗ್ತೀನಿ, ಉಳಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅವರು ಕಳ್ಳತನಕ್ಕೆ ಹೊರಟರೆ, ಅರಿವರ್ದಾರ ಅವರು ಕಳ್ಳತನಕ್ಕೆ ಹೊರಟರೆ ನಾನು ಕನ್ನ ದುಳಿಯನ್ನು ಹಿಡಿಯುವೆ. ಸೆರೆ ಹಿಡಿಯಲು ಬಂದರೆ ಶರಣೆಂದು ಒಳಗಾಗುವೆ. ಹಿಂದಕ್ಕೆ ಮಾಡಿದ್ದಾರೆ, ಸೆರೆ ಹಿಡಿಯಲೆಂದು ಬಂದು ನಾನು ಹಿಡ್ಕೊಂಡು ಹೋಗಬೇಕು ಅಂತ ಬಂದರೆ ನಾನೇ ಶರಣಾಗಿಬಿಡ್ತೇನೆ ಅವರಿಗೆ. ಈ ನನ್ನ ದೇಹ ಪ್ರಾಣ ಮತ್ತು ಉಳಿದ ಸರ್ವಸ್ವವು ಅವರಿಗೆ ಅರ್ಪಿತ ಅಂತ ಹೇಳಿದರು.

0: Radio Sarang 107.8 FM.
1: ಒಂದ್ ಕಡೆ ಬರುತ್ತೆ ಚರ್ಚೆ ತುಂಬಾ ಆಗತ್ತೆ ಇದ್ರ ಬಗ್ಗೆ. ಕೆಲವರು ಮೋಸ ಮಾಡೋರು ಇದ್ರು ಅನ್ಸುತ್ತೆ ಕೆಲವರು, ಆದ್ರೆ ಬಸವಣ್ಣ ಹೇಳೋದು ಅವ್ರನ್ನ ಬದಲಾಯಿಸ್ಬೇಕಾದ್ರೆ ಏನ್ ಮಾಡ್ಬೇಕು. ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಏನ್ ಬೇಕೋ ಸಿಕ್ಕಿರ್ಲಿಲ್ಲ. ಮೊದಲನೇ ಬಾರಿಗೆ ಹತ್ತಿರ ಬಂದು ತಗೊಳ್ಳುವಂತ ಶಕ್ತಿ ಆದ್ರೂ ಬಂದಿದೆಯಲ್ಲ. ಶತಮಾನಗಳವರೆಗೆ ಅವ್ರನ್ನ ಎಷ್ಟು ದೂರ ಇಟ್ಟಿದ್ವಿ ಅಂದ್ರೆ ಅಪೇಕ್ಷೆ ಮಾಡೋದೇ ತಪ್ಪು ಅನ್ನೋ ಹಂಗಾಗಿತ್ತು ಅವ್ರು. ಆದ್ರೆ ಈಗ ಹತ್ತಿರಕ್ಕೆ ಬಂದು ಅವ್ರು ಕೇಳಬೇಕು ಅಂತ ಧೈರ್ಯ ಬಂದಿದೆ, ತಗೋಬೇಕು ಅಂತ ಅನಿಸಿದೆ. ಹತ್ತಿರ ಬರೋಷ್ಟಾದ್ರೂ ಧೈರ್ಯ ಬಂತಲ್ಲಪ್ಪ, ತಗೊಳ್ಳಿ, ಏನು ತೊಂದರೆ ಇಲ್ಲ, ಒಂದು ತಲೆಮಾರು ಆಗಲಿ, ತೊಗೊಂಡು ಹೋಗಲಿ, ಅವ್ರೇನು ತೊಂದರೆ ಇಲ್ಲ ಅಂತ ಹೇಳಿ ಹೀಗಾದರೂ ಜನ ನಾನು ಹತ್ತಿರಕ್ಕೆ ಬರಲಿ, ಆ ಭೇದ ಅಳಿಸಿ ಹೋಗಲಿ ಅಂತ ಮಾಡಿದರು ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳೋ ಪ್ರಕಾರ ಬಸವಣ್ಣವರ ವಿಧಾನ ಅದು ಮನಸ್ಸನ್ನು ತಿದ್ದು ಹಾಗೆ. ಭಾಳ ಅದ್ಭುತ ಮಾತಿದು. ಯಾವಾಗ ತಿದ್ದೋಗೆ ಸಾಧ್ಯ ಇದೆ? ಹತ್ತಿರ ಬಂದಾಗ ತಾನೇ ಸಿದ್ದೋಗೆ ಸಾಧ್ಯ ಇರೋದು. ನಾನೊಂದು ಕಡೆಗೆ ಹೇಳಿದ್ದೆ, ನನ್ನ ಒಬ್ಬರು ಬರೋಡಾದಲ್ಲಿ ಒಬ್ಬರು ಗುರುಗಳಿದ್ದಾರೆ, ಭಾಳ ದೊಡ್ಡ ಸನ್ಯಾಸಿಗಳು, ಈ ಸ್ವಾಮಿನಾರಾಯಣ ಪದ್ಧತಿಯ ಅಧ್ಯಕ್ಷರು. ಅದೇನೋ ನನ್ನ ಮೇಲೆ ವಿಪರೀತ ಪ್ರೀತಿ ಇದೆ ಅವ್ರಿ. ಕೆಲವೊಂದ್ಸಲ ಏನಾಗುತ್ತೆ, ನಾನು ದಕ್ಷಿಣದವನು, ಅದು ಇರೋವಂಥ ಗುಜರಾತದಲ್ಲಿ ಇರುವಂಥದ್ದು. ಅವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ, ಏನು ಕೆಲಸ ಮಾಡೋ ನನಗೆ ಫೋನ್ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರಿಗೂ ಫೋನ್ ಮಾಡಿ ದರ್ಶನ್ ದೇನಾ ಅಂತಾರೆ ಅವ್ರು ಫೋನಲ್ಲಿ, ಸ್ವಾಮೀಜಿ ದರ್ಶನ್ ದೇರೇ ಅಂತ. ಅಷ್ಟು ಬಡ್ಡವರು ಅವ್ರನ್ನ ಫೋನ್ ಮಾಡಿ, ಫೋನ್ ರಾತ್ರಿ 12:30 ಫೋನ್ ಮಾಡ್ತಾರೆ ಯಾವಾಗಲೂ. ಮಾಡಿಬಿಟ್ಟು, ಏನು ಸ್ವಾಮಿ ಏನಾದರೂ ಕೆಲಸ ಆಯ್ತಾ ಅಂತ. ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಮಾತಾಡಬೇಕು ಅನ್ನಿಸ್ತಪ್ಪ, ದಿಲ್ ಭರ್ಗ ಇದೇಕೋ ಕರ್ಜಿ ಸಾಹೇಬ್ ಅಂತಾರೆ, ಮನಸ್ಸು ತುಂಬಿತು ಅಂತಾರೆ, ಅಷ್ಟೇ ಮಾತಾಡು. ಇದು ತುಂಬ ಸಾಕಷ್ಟು ಸಲ ಹೋಗ್ತಿದ್ದೆ ಅವ್ರ ಕಡೆ ನಾನು. ಅಲ್ಲಿದ್ದಂಥವ್ರು ಇದ್ದಾರಲ್ಲ ಕೆಲವರ ಜೊತೆಗೆ, ಸುಮಾರು 30-40 ವರ್ಷದಿಂದ ಅವ್ರು ಭಕ್ತರಾಗಿದ್ದವ್ರು ಇದ್ದಾರೆ. ನಾನು ಇತ್ತೀಚೆಗೆ ಒಂದು 10 ವರ್ಷದಿಂದ ಪರಿಚಯ ಆದವನು. ಅವ್ರಿಗನ್ನಿಸ್ತು, ಇವನು ಯಾವನು ದಕ್ಷಿಣ ಭಾರತದವನು, ಗುಜರಾತಿನೂ ಬರಲ್ಲ ಇವನಿಗೆ, ಇಷ್ಟು ಹತ್ತಿರ ಆಯ್ತಲ್ಲ ಸ್ವಾಮಿಗಳಿಗೆ. ಇದು ಎಲ್ಲ ಕಡೆ ಇರೋದು ಸ್ವಾಮಿ, ಎಲ್ಲ ಕಡೆ ಇರುವಂಥದ್ದು. ತುಂಬ ದೊಡ್ಡವ್ರು ಹತ್ತಿರ ಹೋದ ತಕ್ಷಣ ಉಳಿದವ್ರು ಸಿಟ್ಟು ಬರುತ್ತೆ, ಇವನು ಯಾವನು ಪ್ರಾಮಿನೆಂಟ್ ಆದ್ನಲ್ಲ ಇವನು ಅಂತ. ಅವ್ರೊಂದ್ಸಲ ಸರ್ ಮಾತು ಶುರು ಆಯಿತು, ಇದು ಯಾವನು ದಕ್ಷಿಣ ಭಾರತವನ್ನು ಕರ್ಕೊಂಬಂದಿದ್ದಾನೆ, ಗುಜರಾತಿನೂ ಅಲ್ಲ, ಸ್ವಾಮೀಜಿ ಯಾಕೆ ಹತ್ತಿರ ಇಟ್ಕೊಂಡಿದ್ದಾರೆ ಅವ್ರನ್ನ, ಏನು ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತ ಒಂದಿದ್ದಿರಬೇಕು. ಅದಕ್ಕೆ ನನಗೆ ನ್ಯೂಯಾರ್ಕಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಯೂತ್ ಸನ್ವೆನ್ಷನ್ ಮಾಡಿದಾಗ ನನಗೆ ಮಾತಾಡು ಅಂದರು ಸ್ವಾಮೀಜಿ. ನಾನು ಅಲ್ಲೇ ಇದ್ದೆ ಅವಾಗ, ಹೋಗಿ ಮಾತಾಡಿದೆ, ಹೇಳಿದ್ದಿಷ್ಟೇ ಹೇಳಿದ್ದೆ ನಾನು ಅವ್ರಿಗೆ. ನನಗದು ಮೂಡ್ ಗೊತ್ತಾಗುತ್ತೆ ಜನರದು, ಏ ಭಾಳ ಮರ್ಯಾದೆ ಕೊಡ್ತಾರಲ್ಲ ಇವರಿಗೆ ಅಂತ ಸ್ವಲ್ಪ ಕೊರಕಲು ಇದ್ದಂಗೆ ಕಾಣಿಸ್ತು ನನಗೆ. ಅದಕ್ಕೆ ನಾನೇ ಹೇಳಿಬಿಟ್ಟೆ ಅದನ್ನು ಮೊದಲು, ಅವ್ರಿಗಿಂತ ಮೊದಲು ಸ್ವಾಮೀಜಿ ಹೇಳೋಕೆ ಕಷ್ಟ ಆಗುತ್ತೆ. ನಾನು ಹೇಳಿದ ನಿಮಗೆ ಕೆಲವರು ದುಃಖ ಆಗಿರಬೇಕು, ಏನು ಸ್ವಾಮೀಜಿ ಭಾಳ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದಾರೆ ಇವನ್ನ ಅಂತ ಹೇಳಿ ಕೆಲವ್ರು ಗೋಣ ಹಾಕಿದ್ರು. ಹೌದು ಹೌದು ಅಂತ ಸಭೆಯಲ್ಲಿ ನಿಜವಾಗ್ಲೂ ಗೊತ್ತಿತ್ತು ನನಗೆ ಅದು ಹೇಗಿದೆ ಅಂತ. ಅನಿಸಿತ್ತು, ನಾವು 30-40 ವರ್ಷದಿಂದ ಇದ್ದೀವಿ ಅವ್ರ ಶಿಷ್ಯರಾಗಿ, ನಮಗಿಂತ ಹೆಚ್ಚಿಗೆ ಅವನು ಪ್ರಿಯನಾಗಿದ್ದಾನಲ್ಲ, ಯಾಕೆ ಅಂತ ಅಂದ್ಕೊಂಡಿದ್ದೀರಿ? ಅದಕ್ಕೆ ಕಾರಣ ನಾನೇ ಹೇಳಿಬಿಡ್ತೀನಿ.

0: Radio Sarang 107.8 FM.
1: ಬಟ್ಟೆ ಮೇಲೆ ಬಟ್ಟೆ ಕೊಳಕಾಗಿದ್ರೆ ವಾಷಿಂಗ್ ಮಷಿನ್ಗೆ ಹಾಕ್ತೀರಿ ಅಥವಾ ಒಗಿತೀರಿ, ಸಾಬಾನು ನೆನೆಗಿಟ್ಟು ಒಗಿತೀರಿ, ಬಟ್ಟೆ ಕ್ಲೀನ್ ಶುದ್ಧ ಮಾಡ್ತೀರಿ. ಅಕಸ್ಮಾತ್ ಎಣ್ಣೆ ಏನಾದರೂ ಬಿದ್ದು ಜಾಸ್ತಿ ಒಂದು ಕಲೆ ಬಿದ್ದಿದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ಹಾಗೆ ಉಜ್ಜಿ ಹಾಕಿದ್ರೆ ಆಗಲ್ಲ, ಅದು ವಾಷಿಂಗ್ ಮಷಿನಲ್ಲಿ ಸ್ವಚ್ಛ ಆಗಲ್ಲ. ಅದಕ್ಕೇನು ಮಾಡ್ತಾರೆ ಗೊತ್ತಾ? ಅದಷ್ಟೇ ಭಾಗಕ್ಕೆ ಒಂದು ಡಿಟರ್ಜೆಂಟ್ ಹಾಕಿ ಜೋರಾಗಿ ಬ್ರಷಿಂದ ಉಜ್ಜಿ, ಇದನ್ನು ಕೆಮಿಸ್ಟ್ರಿಯಲ್ಲಿ ಕಾಂಟ್ಯಾಕ್ಟ್ ಪ್ರಾಸೆಸ್ ಅಂತಾರೆ, ಕೈಯಿಂದಾನೇ ಉಜ್ಜಬೇಕು ಅದನ್ನು ಹಾಕಿ. ಉಳುಕಿದೆಲ್ಲ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕೊಳೆ ಇದೆ, ವಾಷಿಂಗ್ ಮಷಿನ್ ಹಾಕಿದ್ರೆ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಕೊಳೆ ಅಲ್ವಾ, ಅದನ್ನು ಕೈಯಿಂದ ಉಜ್ಜಬೇಕು. ಹಾಗೆ ಬಹುಶಃ ಸ್ವಾಮಿಗಳಿಗೆ ನನ್ನ ಜಾಸ್ತಿ ಕೊಳೆ ಕಂಡಿರಬೇಕು, ಅದು ಕೈಯಿಂದನೇ ಉಜ್ಜಬೇಕು ಅಂತ ಹತ್ತಿರ ಇಟ್ಕೊಂಡಿದ್ದಾರೆ ಅಷ್ಟೇ. ನೀವೆಲ್ಲ ಸ್ವಲ್ಪ ಸ್ವಲ್ಪ ಕೊಳೆ ಇರೋರು, ನನ್ನ ವಿಪರೀತ ಕೊಳೆ ನನ್ನಲ್ಲಿ ಇರೋದ್ರಿಂದ ಶುದ್ಧ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತು. ಬಹಳ ಕೊಳೆಯನ್ನು ಬಂದಿದ್ದಾನೆ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ರು. ಉದ್ದೇಶ ಎಷ್ಟೇನೆ, ಎಲ್ಲ ಕಡೆಯೂ ಆಗುವಂಥದ್ದಿದು ತಿದ್ದುವಂಥದ್ದು. ಒಬ್ಬ ಮನುಷ್ಯ, ನಾನು ಒಬ್ಬರು ಹೇಳ್ತೀನಿ, ಹೆಸರು ಹೇಳೋದು ಬೇಡ, ಒಬ್ಬರನ್ನ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆ ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಅಪಾಯಿಂಟ್ ಮಾಡಿದ್ರು. ಆ ಸಂಸ್ಥೆಯ ಮುಖ್ಯಸ್ಥರು ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಹೋಗಿ ಕೇಳಿದೆ ನಾನು, ಅಲ್ಲ ಇವ್ರನ್ನ ಹೆಂಗೆ ವೈಸ್ ಚಾನ್ಸಲರ್ ಮಾಡ್ಕೊಂಡ್ರಿ ನೀವು, ಅಷ್ಟು ಒಳ್ಳೆ ಅಭಿಪ್ರಾಯ ಜನರಲ್ಲಿ ಅವ್ರ ಬಗ್ಗೆ ಇಲ್ಲ ಅಂತ ಹೇಳಿದೆ. ನನಗೆ ಗೊತ್ತಿದೆ ಅಂದ್ರೆ, ಅವರು ಗೊತ್ತಿದ್ರೆ ಯಾಕೆ ತೊಗೊಂಡ್ರಿ ಇವ್ರನ್ನ ವೈಸ್ ಚಾನ್ಸಲರ್ ಅಂತ ಅಂತ. ಮತ್ತು ಅವ್ನು ತಿದ್ದೋದು ಹೆಂಗೆ ಅಂದ್ರೆ, ಅವರು ದೂರ ಇದ್ದರೆ ತಿದ್ದೋಕ್ಕಾಗಲ್ಲ, ಹತ್ತಿರ ಇದ್ದರೆ ತಿದ್ದಬೇಕು. ಅವ್ರನ್ನ ಬಸವಣ್ಣವ್ರ ಐಡಿಯಾ ಹೆಂಗಿದೆ ನೋಡಿ, ಯಾರಾದರೂ ಬರಲಿ ಕೇಳ್ಕೊಳ್ಳಿ, ಹತ್ತಿರ ಬರಲಿ, ಹತ್ತಿರ ಬಂದ್ರೆ ತಾನೇ ಕಾಂಟ್ಯಾಕ್ಟ್ ಪ್ರಾಸೆಸ್ ಶುರು ಆಗೋದು. ಅದಕ್ಕೆ ಅವು ಕಳ್ಳತನ ಮಾಡ್ತಾರೋ ಬೇಡ್ತಾರೋ ಬರಲಿ, ಹತ್ತಿರ ಬರಲಿ, ಅಲ್ಲಿವರೆಗೂ ದೂರ ದೂರ ಇದ್ದಂಥ ಜನ ಹತ್ತಿರಕ್ಕಾದರೂ ಬಂದರಲ್ಲ ಅಂತ ಅದು ವಿಧಾನ ಆಗುತ್ತೆ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಶೀತಕ್ಕೆ ಬಂದಿದ್ದಾರೆ. ಸೊ ಪ್ರಶ್ನೆ ಏನು ಅಂತ ನೀವು ಕಾಯ್ತಾ ಇರ್ಬೋದಲ್ವಾ. ಸೊ ನಾನು ಆಗ್ತಾನೆ ನಮ್ಮ ಮಿನುಗುತಾರೆ ಕಲ್ಪನಾ. ಕಲ್ಪನಾ ಅನ್ನುವಂಥದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಹೆಸರು ಅಲ್ವಾ. ಸೊ ಕಲ್ಪನಾ ಅವರು ನಮ್ಮ ಮಂಗಳೂರಿನವರು ಅನ್ನೋದು ಎಲ್ಲ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕೂ ಇಲ್ಲ ಅಲ್ವಾ. ಮಂಗಳೂರಲ್ಲಿ ಜನಿಸಿದವರು, ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದವರು, ಇಲ್ಲೇ ಆಗ್ನಿಸ್ಲಿ ಕಲಿತವರು. ಅದಾದ ನಂತರ ಅವರ ಜೀವನ, ಅವರು ಸಾಗಿದಂಥ ರೀತಿ ಅಥವಾ ಅವರ ಜೀವನ ಕೊನೆಯಾದಂಥ ರೀತಿ, ಇದೆಲ್ಲವೂ ಕೂಡ ಒಂದು ಬಹಳ ದೊಡ್ಡ ಅಧ್ಯಾಯಗಳೇ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಮಿನುಗುತಾರೆ ಕಲ್ಪನಾ ಅವರಿಗೆ ಮಿನುಗುತಾರೆ ಅನ್ನುವಂಥ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳ್ಬೋದು ನನಗೆ. ಕಲ್ಪನಾ ಅವರಿಗೆ ಮಿನುಗುತಾರೆ ಅನ್ನುವಂಥ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಯಾವುದು, ಅವರು ಯಾವ ಸಿನಿಮಾದ ಮೂಲಕ ಅವರಿಗೆ ಮಿನುಗುತಾರೆ ಅನ್ನುವಂಥ ಹೆಸರು ಬರುತ್ತೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಓಕೆ, ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ನಿಮ್ಮಲ್ಲೊಂದು ಪ್ರಶ್ನೆ ಕೇಳಿ ಹೋಗಿದ್ದೆ. ಮಿನುಗುತಾರೆ ಕಲ್ಪನಾ ಅವರಿಗೆ ಮಿನುಗುತಾರೆ ಅನ್ನುವಂಥ ಹೆಸರು ಬಂದಂಥ ಸಿನಿಮಾ ಯಾವುದು ಅಂತ ಗೊತ್ತಿದೆಯಾ ನಿಮಗೆ ಅಂತ ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರೋದನ್ನು ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ, ಹೇಳಿ ಹೇಳಿ ಸರ್. ಎಸ್ ಹೇಳಿ ಸರ್, ಹೇಳಿ ಹೇಳಿ ಹೇಳಿ.
1: ಬಂಗಾರದ ಹೂವು,
0: ಬಂಗಾರದ ಹೂವು, ಓಕೆ, ಬಂಗಾರದ ಹೂವು. ಆ ಸಿನಿಮಾದ ನಂತರ ಅವರಿಗೆ ಬಂತು ಹೆಸರು ಅಂತ ನೀವು ಹೇಳೋದಲ್ವಾ?
1: ಆ ಸಿನಿಮಾದಿಂದ ಬಂದಿತ್ತು, ಆ ಸಿನಿಮಾದಲ್ಲಿ ಬಂದಿತ್ತು.
0: ಓಕೆ ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಂಗಾರದ ಹೂವು ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಂದ್ರಶೇಖರ್ ಅವರು, ಹೇಳ್ತಾ ಇರುವಂತ ಉತ್ತರ ಇದು. ಸೊ ನೋಡುವ, ನನಗೆ ಯಾಕೋ ಸ್ವಲ್ಪ ಡೌಟ್ ಇದೆ. ಯಾರಾದರೂ ಉತ್ತರ ಇನ್ನು ಕೂಡ ಹೇಳಿಕ್ಕಿದ್ರೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಮಿನುಗುತಾರೆ ಕಲ್ಪನವರಿಗೆ ಮಿನುಗುತಾರೆ ಅನ್ನುವಂಥ ಹೆಸರು ಯಾವ ಸಿನಿಮಾದಿಂದ ಬಂದು ಅಂತ ಕೇಳ್ತಾ ಇರೋದು ನಾನು. ಒಂದಿನ ಕಾಲರ್ ಇದ್ದಾರೆ, ನಮಸ್ಕಾರ. ಓಕೆ, ಬನ್ನಿ ಬನ್ನಿ ಬನ್ನಿ. ಗೆಜ್ಜೆ ಪೂಜೆ ಅಲ್ವಾ? ಓಕೆ ಓಕೆ, ತೂತಾರ ಇರ್ ಫಿಲ್ಮ್ ತೂತಾರ ಇರ ಅದೇ ತೂತಾರ. ಓಕೆ ಓಕೆ ಓಕೆ, ನೈಸ್ ನೈಸ್ ನೈಸ್. ಗೆಜ್ಜೆ ಪೂಜೆ ಸಿನಿಮಾದ ಮೂಲಕ ಅವರಿಗೆ ಬಂತು ಅಂತ ಹೇಳ್ತಾ ಇದಾರೆ ನಮ್ಮ ರತ್ನಾ ಶೆಟ್ಟಿ ಅವರು, ಹೇಳ್ತಾ ಇರುವಂತ ಉತ್ತರ ಇದು. ಸೊ ನೋಡುವ, ಶರಪಂಜರದ ಯಾರು ಕಲ್ಪನಾ ಅವರು ಅಂತ ಹೇಳಿದ್ರೆ ಅಲ್ವಾ, ಏನು ಅದ್ಭುತವಾದಂಥ ಸಿನಿಮಾ ರೀ ಅದು. ಸೊ ಅಂತ ಅದ್ಭುತಗಳನ್ನು ಕೊಟ್ಟವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ನಮ್ಮ ಎಕ್ಕಸಕ ಹಾಡು ಕೇಳಿದ್ರು ಕೂಡ ಅಲ್ವಾ, ಕೋಟಿ ಚೆನ್ನಯ್ಯ ಸಿನಿಮಾದ ಎಕ್ಕಸಕ ಅವರು, ಅದರಲ್ಲಿರುವಂಥವರು ಕಲ್ಪನವರು. ಹೀಗೆ ಬೇರೆ ಬೇರೆ ಸಂಗತಿಗಳಲ್ಲಿದೆ. ನೋಡುವ ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿ ಕಾಲನ್ನು ಮಾಡಿ ನನಗೆ ಹೇಳಿ. ನಮ್ಮ ಕಲ್ಪನವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣವಾದಂಥ ಸಿನಿಮಾ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೊ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
2: ಅತ್ಯುತ್ತಮ

0: Yes, welcome back to Radio Sarang 107.8 FM, Radio Sanjay Ali, Nanidini RJ Abhishek. ನಿಮ್ಮಲ್ಲೊಂದು ಪ್ರಶ್ನೆ ಕೇಳಿ ಹೋಗಿದ್ದೇನು ಅಂತ ಹೇಳಿದ್ರೆ, ಮಿನುಗುತ್ತಾರೆ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳ್ಬೋದಾಯ್ತಾ? ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ನಾನು ಮಾಡಿ ಅಂತ ಹೇಳ್ತಾ ಅವರು ಕಾಲ್ ರೆಡಿ ಇದ್ದಾರೆ. ಯಾರು ಅಂತ ನೋಡುವ. ನಮಸ್ಕಾರ.
1: ನಮಸ್ತೆ
0: ಪೂರ್ಣಿಮಾ. ಎಸ್ ಪೂರ್ಣಿಮಾ ಅವರೇ, ಏನು ಹೇಳ್ತೀರಿ?
1: ಬೆಳ್ಳಿ ಮೋಡ.
0: ಬೆಳ್ಳಿ ಮೋಡ, ಓಕೆ. ನೀವು ಕಲ್ಪನಾ ಅವರ ಸಿನಿಮಾ ನೋಡಿದ್ರಾ?
1: ಇಲ್ಲ, ನಾನು ಸಿನಿಮಾ ನೋಡಲು ಕಮ್ಮಿ.
0: ಓಕೆ, ಒಂದು ಕೂಡ ನೋಡಲಿಲ್ಲ.
1: ಹಾಗೆ ನೋಡ್ತೇನೆ.
0: ಹಾಂ, ಅಪರೂಪ.
1: ನೆನಪಲ್ಲಿ ಇವಳು ಅಂತ ನೋಡಿಲ್ಲ. ಹಾಗೆ
0: ನೋಡಲಿಲ್ಲ ಅಲ್ಲ. ಸೊ ಪರವಾಗಿಲ್ಲ. ಸೊ ಬೆಳ್ಳಿ ಮೋಡ ಅಂತ ಗೊತ್ತಿತ್ತಲ್ಲ, ಅಷ್ಟಿದ್ರೆ ಸಾಕು.
1: ಹಾಂ,
0: ಪರವಾಗಿಲ್ಲಪ್ಪ, ಹೇಗಾದ್ರೂ ಹೇಳಿದ್ರೆ ಆಯ್ತು. ನಾವು ಕೂಡ ಪ್ರಶ್ನೆ ಕೇಳೋದು ಸರ್ಚ್ ಮಾಡಿ ಅಲ್ವಾ? ಹಾಗಿಲ್ವಾಗ ನೀವು ಕೂಡ ಸರ್ಚ್ ಮಾಡಬಾರ್ದು ಅಂತೇನಿಲ್ಲ ಅಲ್ವಾ? ಎಸ್, ಥ್ಯಾಂಕ್ ಯು ಪೂರ್ಣಿಮಾ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಪೂರ್ಣಿಮಾ ಅವರು ಹೇಳ್ತಾ ಇದ್ದಾರೆ ಬೆಳ್ಳಿ ಮೋಡ ಸಿನಿಮಾದಿಂದ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಇನ್ನು ಕೂಡ ಉತ್ತರವನ್ನು ಕಾಲನ್ನು ಮಾಡಿ. ಫಾತಿಮಾ ಕಿನ್ನಿ ಅವರು ಹೇಳ್ತಾ ಇದ್ದಾರೆ ಬೆಳ್ಳಿ ಮೋಡ ಅಂತ. ಹಾಗೆಯೇ ಅಪೂರ್ ಅವರು ಹೇಳ್ತಾ ಇದ್ದಾರೆ ಬೆಳ್ಳಿ ಮೋಡ ಅಂತ ಹೇಳಿ. ಸಿದ್ದಿಕ್ ಅವರು ಹೇಳ್ತಾ ಇದ್ದಾರೆ ಬೆಳ್ಳಿ ಮೋಡ ಅಂತೇಳಿ. ನೋಡುವ, ಇನ್ನು ಕೂಡ ಯಾರಲ್ಲಿ ಹೇಳ್ತೀರಿ ಅಂತ. ಯಾವ ಸಿನಿಮಾದಿಂದ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರು ಬಂತು ಅಂತ ನಾನು ನಿಮ್ಮ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಗೊತ್ತುಂಡು ಯಾನ್ ಪನ್ಪೆ ಅಂದಿದ್ದರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಹಾಡನ್ನು ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ, ಮಾತಾಡ್ತಾ ಇದ್ದೀನಿ. ಯಾವ ಸಿನಿಮಾದ ಮೂಲಕವಾಗಿ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರು ಬಂತು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಯಾರಿಗಾದರೂ ಇನ್ನು ಕೂಡ ಉತ್ತರ ಹೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಹೇಳ್ಬೋದು, ಇಲ್ಲ ಅಂತೇಳಿದ ರೈಟ್ ಆನ್ಸರನ್ನು ನಿಮಗೆ ಹೇಳಬೇಕು. ಇರಗಣ್ಣ ಪಂಡ್ರೆ ತನಿಗೆ ಗೊತ್ತುಂಡು ಯಾನ್ ಪನ್ಪೆ, ಇಲ್ಲದೆ ವಾಟ್ಸಪ್ ಮಾಡ್ತೇನೆ ಅಂತ ಹೇಳಿದರೆ ಖಂಡಿತವಾಗಿಯೂ ಮಾಡಿ. ಕಲ್ಪನಾ ಅವರ ಬಗ್ಗೆ ಮಾತಾಡ್ತಾ ಹೋದಾಗ ನಮ್ಮ ಮಂಗಳೂರಿನ ವಿಠಲ್ ಶೆಟ್ಟಿ, ವಿಠಲ್ ಮಾಸ್ಟರ್ ಅನ್ನೋರು ಅವರಿಗೆ ಭರತನಾಟ್ಯವನ್ನು ಕಲಿಸ್ತಾರೆ. ಹಾಗೆಯೇ ಇಲ್ಲಿ ಫ್ಲಿಕ್ಸ್ ಬಜಾರ್ ಅಲ್ಲಿ ಅವರು ಭರತನಾಟ್ಯವನ್ನು ಕಲಿತಾ ಇದ್ರು. ಆಗ್ನೆಸ್ ಸ್ಕೂಲ್ ಕಾಲೇಜಿಗೆ ಅವರು ಹೋಗ್ತಾರೆ. ಎಲ್ಲ ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತದೆ. ಅದ ನಂತರ ಅವರಿಗೆ ಅಭಿನಯದಲ್ಲಿ ಬಹಳ ಹೆಚ್ಚಿನ ಇಂಟ್ರೆಸ್ಟ್ ಇತ್ತು. ಆಮೇಲೆ ನರಸಿಂಹರಾಜು ಅವರು ಸಿನಿಮಾದಲ್ಲಿ ಮೊದಲ ಏನು ಸಾಕುಮಗಳು ಸಿನಿಮಾದ ಮೂಲಕ ಮೊದಲ ಅವರ ಪ್ರವೇಶ ಆಗ್ತದೆ. ಹೀಗೆ ಬೇರೆ ಬೇರೆ ವರ್ಣರಂಜಿತ ಅವರ ವಿಚಾರಗಳು. ಆದರೂ ಕೂಡ ಶರಪಂಜರ ಸಿನಿಮಾದ ನಂತರ ಕಲ್ಪನವರು ಏರಿದಂಥ ಎತ್ತರ ಇದೆಯಲ್ಲ, ಅದು ಬಹಳ ದೊಡ್ಡದು. ಸೊ ಇದಿಷ್ಟು ಸಂಗತಿಗಳು ನಾನು ಮಾತಾಡ್ತಿದ್ದೆ ನಿಮ್ಮ ಜೊತೆ. ಅವರಿಗೆ ಮಿನುಗುತ್ತಾರೆ ಅನ್ನುವಂಥ ಹೆಸರು ಯಾವ ಸಿನಿಮಾದ ಮೂಲಕ ಬಂತು? ಅನೇಕ ಜನ ಕಾಲ್ ಮಾಡಿದ್ದೀರಿ, ವಾಟ್ಸಪ್ಪನ್ನು ಮಾಡಿದ್ದೀರಿ, ಉತ್ತರವನ್ನು ಕೊಟ್ಟಿದ್ದೀರಿ. ನೀನು ರೈಟ್ ಆನ್ಸರನ್ನು ಹೇಳುವಂತಹ ಟೈಮ್ ಇದು. ನನಗೆ ಸಿಕ್ಕಿದಂಥ ಮಾಹಿತಿ, ನಾನು ಓದಿದಂಥ ಪುಸ್ತಕದ ಪ್ರಕಾರ ನೋಡ್ತಾ ಹೋಗೋದೇ ಆದರೆ ಸರಿಯಾದಂಥ ಉತ್ತರ ಅದು ಬೆಳ್ಳಿ ಮೋಡ. ಬೆಳ್ಳಿ ಮೋಡ ಸಿನಿಮಾದ ಮೂಲಕ ಅವರಿಗೆ ಬಂತು. ಅದರಲ್ಲೊಂದು ಹಾಡೇ ಇದೆ, ಬೆಳ್ಳಿ ಮೋಡದ ಅಂಚಿಂದ ಹುಟ್ಟಿ ಬಂದ ಮಿನುಗುತ್ತಾರೆ ಅಂತ ಹೇಳಿ. ಆ ಮಿನುಗುತ್ತಾರೆ ಅನ್ನೋದು ಅಲ್ಲಿಂದ ಅವರಿಗೆ ಏನು ಹೆಸರು ಬಂತು ಅನ್ನೋದು ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿ. ಕಲ್ಯಾಣ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಇರ್ತಾರೆ. ಈ ಹಾಡು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಹಾಡನ್ನೊಮ್ಮೆ ಕೇಳ್ತಾ ಬನ್ನಿ. ಅದಾದ ನಂತರ ಮತ್ತೆ ಇವತ್ತಿನ ಇದರಿಂದ ಸುದ್ದಿಯನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ಜಿ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜಿಗಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ ಜೊತೆಗಿದ್ದೀನಿ. ಸೊ ಹಾಡನ್ನು ಕೇಳ್ತಾ ಬಂದ್ರಿ, ಬೆಳ್ಳಿ ಮೋಡ ಸಿನಿಮಾದಿಂದ. ಇನ್ನು ಇವತ್ತಿನ ಈ ದಿನದ ಒಂದಿಷ್ಟು ಪ್ರಮುಖವಾದಂಥ ಸುದ್ದಿಗಳನ್ನು ನಿಮಗೆ ಹೇಳುವಂಥ ಟೈಮ್ ಇದು. ಎಲ್ಲೆಲ್ಲಿ ಏನೆಲ್ಲ ವಿಷಯಗಳಿದೆ, ಸಂಗತಿಗಳಿದೆ, ಅದನ್ನೊಮ್ಮೆ ನಾವು ರಪ್ಪ ರಪ್ಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂಥ ಸುದ್ದಿ ಎಲ್ ಪಿ ಜಿಯ ಸುದ್ದಿ ಇದೆ, ಗ್ಯಾಸ್ನ ಸುದ್ದಿ. ನಗರ ಪ್ರದೇಶಗಳಂತೆ ಗ್ರಾಮೀಣ ಪ್ರದೇಶಗಳ ಗ್ರಾಹಕರು ಕೂಡ ಇನ್ನು ಮುಂದೆ ಒಂದು ಸಿಲಿಂಡರ್ ಖರೀದಿಸಿದ 25 ದಿನಗಳ ನಂತರ ಮತ್ತೊಂದು ಸಿಲಿಂಡರ್ ಅನ್ನು ಪಡೆಯಬಹುದು ಅಂತ ಹೇಳಿ ಕೇಂದ್ರ ಸಚಿವರಾದ ಸುರೇಶ್ ಗೋಪಿ ಅವರು ಸೋಮವಾರ ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳು ಕೂಡ ಇದು ಅನ್ವಯವಾಗ್ತದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ವಾರದಲ್ಲಿ 2 ದಿನ ಜಿಲ್ಲಾ ಪಂಚಾಯತ್ ಸಿಇಒಗಳು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಂತ ಹೇಳಿ ಖಂಡ್ರೆ ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಇಒಗಳು ವಾರದಲ್ಲಿ ಕನಿಷ್ಠ 2 ದಿನ 4-5 ಗ್ರಾಮಗಳಿಗಾದರೂ ದಿಢೀರ್ ಭೇಟಿಯನ್ನು ನೀಡಿ ಖುದ್ದು ಪರಿಶೀಲಿಸಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ದಿಲೀಪ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನಾಯಕ ಇಶಾನ್ ಕಿಶಾನ್ ಅವರು ಸ್ಫೋಟಕ ದ್ವಿಶತಕ ನೆರವಿನಿಂದ ಪೂರ್ವ ವಲಯ ತಂಡವು 2ನೇ ದಿನದ ಅಂತ್ಯಕ್ಕೆ 163 ಓವರ್ಗಳಲ್ಲಿ 708 ರನ್ನನ್ನು ಗಳಿಸಿ ಆಲ್ ಔಟ್ ಆಗಿರುವಂಥದ್ದು ಕೂಡ ಇವತ್ತು ಕ್ರಿಕೆಟ್ನ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ ಉದ್ಯೋಗ ಹುಡುಕ್ತಾ ಇರುವಂಥ ಅಭ್ಯರ್ಥಿಗಳಿಗೆ ಸುವರ್ಣಾವಕಾಶ ಒಲಿದು ಬಂದಿದೆ. ರೈಲ್ವೆ ನೇಮಕ ಮಂಡಳಿಯು ತಾಂತ್ರಿಕೇತರ ಜನಪ್ರಿಯ ವರ್ಗ NTPC ಅಡಿಯಲ್ಲಿ ಒಟ್ಟು 5,165 ಹುದ್ದೆಗಳ ಭರ್ತಿಗೆ ಅನುಮೋದನೆಯನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಬೇರೆ ಬೇರೆ ರೀತಿಯ ಅವಕಾಶಗಳು ಇದೆ. ಯಾರಿಗಾದರೂ ಶೈಕ್ಷಣಿಕ ಅರ್ಹತೆ, ಪದವಿ ಹುದ್ದೆಗಳಿಗೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ತಿಗೊಳಿಸಿರಬೇಕು. ಹೀಗೆ ಬೇರೆ ಬೇರೆ ರೀತಿಯ ಮಾನದಂಡಗಳಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ rrbdg.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಸಾರ್ವಜನಿಕರ ಒಳಿತಿಗಾಗಿ AIಯನ್ನು ಬಳಸಿ ನಕಾರಾತ್ಮಕ ರಾಜಕೀಯ ಕಲ್ಲ ಅಂತ ಹೇಳಿ ಅಖಿಲೇಶ್ ಯಾದವ್ ಅವರು ಹೇಳಿರುವಂಥ ಹೇಳಿಕೆ ಕೂಡ ಇವತ್ತು ನಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಸಹಿಸೋದಿಲ್ಲ ಅನ್ನುವುದನ್ನು ವಿಜಯ್ ಅವರು, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವಂಥ ವಿಜಯ್ ಅವರು ಏನು ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಸ್ವಲ್ಪ ಬೇಗ ನಾನು ಇವತ್ತಿನ ರೇಡಿಯೋ ಸಂಜೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಕಾಲ್ ಮಾಡಿದಂಥ, ವಾಟ್ಸ್ಆ್ಯಪ್ ಮಾಡಿದಂಥ, ಉತ್ತರವನ್ನು ಹೇಳಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ನಾಳೆ ತೆನೆ ಹಬ್ಬ ಅಲ್ವಾ, ಮುತ್ತಿ ಫೆಸ್ಟ್. ಸೊ ಎಲ್ರಿಗೂ ಕೂಡ ಹಬ್ಬದ ಆಚರಣೆಯ ಶುಭಾಶಯವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ರೇಡಿಯೋ ಸಂಜೆಯಲ್ಲೇ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ಮತ್ತೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

Zoom, zoom, zoom. Zoom, zoom, zoom. Zoom, zoom, zoom.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಈ ದಿನದ ಕನ್ನಡ ಕಾರ್ಯಕ್ರಮದಲ್ಲಿ ನಗರದ ರೋಶ್ನಿ ನಿಲಯದಲ್ಲಿ ನಡೆದಂತಹ ಗ್ರಾಮೀಣ ಜೀವನದ ಬಗೆಗಿನ ಕಾರ್ಯಾಗಾರದಲ್ಲಿ ಪ್ರೊಫೆಸರ್ ಜೋಸೆಫ್ ಎನ್ಎಂ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಏನು ಸೆಮಿನಾರ್ಗಳು ಅಥವಾ ಏನು ಟ್ರೈನಿಂಗ್ ಪ್ರೋಗ್ರಾಮ್ಸ್ನಿಂದೆಲ್ಲ ದೊಡ್ಡ ಅದ್ಭುತಗಳು ನಡೀತದೆ ಅಂತ ನಾವು ಯಾರು ಕೂಡ ನೀವು ನಂಬ್ತೀರಾ? ನೀವು ನಂಬೋದಿಲ್ಲ. ಎಷ್ಟು 1 ಗಂಟೆ ಕೂತಿರ್ತೀರಿ ಅಥವಾ 1 ದಿವಸ ಕೂತಿರ್ತೀರಿ, ಆಮೇಲೆ ಹೇಳ್ತೀರಿ. ಒಂದಷ್ಟು ಜನ ಮಾತಾಡಿದರು, ಒಂದಷ್ಟು ಜನ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಹೇಳಿದರು ಅಂತ ಹೇಳಿ ಮತ್ತೆ ಬದುಕು ನಿಮ್ಮದೇ ಆದಂಥ ಒಂದು ಸ್ತರದಲ್ಲಿ ಅದರದೇ ಆದ ಒಂದು ಸ್ಪೀಡ್ನಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳೊಂದಿಗೆ ಸ್ಪಂದಿಸ್ತಾ ಮುಂದೆ ಹೋಗ್ತಾ ಇರ್ತದೆ. ಏನು ಈ ಗ್ರಾಮೀಣ ಸಂಸ್ಕೃತಿ ಅಂತ ಹೇಳಿದರೆ ಅಥವಾ ಪಟ್ಟಣದ ಸಂಸ್ಕೃತಿ ಅಂತ ಹೇಳಿದರೆ ಅಥವಾ ಏನು ಟ್ರೈಬಲ್ ಸಂಸ್ಕೃತಿ ಅಂತ ಹೇಳಿದರೆ, ನೀವು ನೋಡಿದರೆ ಈ ಪುಸ್ತಕಗಳನ್ನೆಲ್ಲ ನೋಡಿದರೆ ಈ ರೀತಿ ಸಿಸ್ಟಮ್ಯಾಟಿಕ್ಕಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸಿಸ್ಟಮ್ಯಾಟಿಕ್ ಡಿವಿಷನ್ಸ್ ಎಲ್ಲ ಬೇಡ. ನಾವೆಲ್ಲ ಒಂದು ಹಂತದಲ್ಲಿ ಟ್ರೈಬಲ್ಸೂ ಆಗಿರ್ತೇವೆ, ಅತ್ಯಂತ ಗ್ರಾಮ್ಯರು ಕೂಡ ಆಗಿರ್ತೇವೆ ಮತ್ತು ಮಹಾನ್ ಮೆಟ್ರೋಪಾಲಿಟನ್ ಸಿಟಿಸನ್ ಕೂಡ ಆಗಿರ್ತೇವೆ. ಕಾಡಿನಲ್ಲಿ ಹೋಗ್ತಾ ಒಂದಷ್ಟು ಕೂವೆಯನ್ನ ಅಥವಾ ಒಂದಷ್ಟು ಜೇನನ್ನ ನಾನು ತೆಗಿಲಿಕ್ಕೆ ನನಗೆ ಟ್ಯಾಲೆಂಟ್ ಇದೆ, ಮತ್ತು ಹೊಳೆಯಲ್ಲಿ ಸಣ್ಣ ಒಂದು ಒಣಗಿದ ಒಂದು ಮರವನ್ನು ಹಾಕಿ ನೀರಿನ ಮೇಲೆ ತೇಲ್ತಾ ಇದ್ದರೆ ಅದರಲ್ಲಿ ಕೂತ್ಕೊಂಡು ದೋಣಿ ಮಾಡಿಕೊಂಡು ಕೂಡ ನಾನು ಹೋಗ್ತೇನೆ, ಮತ್ತು ಸಾಧಾರಣ ಯಾವುದೇ ನೀರಿನಲ್ಲಿ ಕೂಡ ಈಜ್ತೇನೆ ಅಂತ ಹೇಳುವಾಗ ನಾನೊಂದು ಪಕ್ಕಾ ಟ್ರೈಬಲ್ ಮೆಂಬರ್ ಆಗ್ತೇನೆ. ಅಲ್ಲಿಂದ ಮತ್ತೆ ನಾನು ಬರ್ತೇನೆ, ನಾನು ಕೃಷಿ ಮಾಡ್ತೇನೆ, ನಾನು ಅಕ್ಕಿ ಮುಡಿಯನ್ನು ಕಟ್ತೇನೆ, ನಮ್ಮ ಊರಿನಲ್ಲಿ ಆದಂತಹ ಕೋಳಿ ಅಂಕಕ್ಕೆ ಹೋಗ್ತೇನೆ, ಶಿರಾಡಿಗುಡ್ಡೆ ಭೂತಕ್ಕೆ ಹೋಗ್ತೇನೆ, ಪಡ್ಪೂನಲ್ಲಿ ಆಗುವಂಥ ಜಾತ್ರೆಗೆ ಹೋಗ್ತೇನೆ, ಮುಗರಡ್ಕದ ಜಾತ್ರೆಗೆಲ್ಲ ಹೋಗ್ತೇನೆ, ದೇವರಿಗೆಲ್ಲ ಭೂತಗಳಿಗೆ ದೈವಗಳಿಗೆ ದೇವಸ್ಥಾನಗಳಿಗೆ ಹೋಗ್ತೇನೆ. ನಾನು ನನ್ನ ಎಲ್ಲ ಸೋಲಿಗೆಲ್ಲ ಸ್ವಾಮಿ ದೇವರೇ ನನ್ನನ್ನು ಕಾಪಾಡಪ್ಪ, ನನ್ನ ಏನು ಏನು ಸಂತೋಷಗಳಿಗೆಲ್ಲ ದೇವರಿಗೆ ಹರಕೆ ಕೊಡ್ತೇನೆ, ನೀನು ನನ್ನನ್ನು ಕಾಪಾಡಿದ್ದೇನೆ. ಹಾಗೆಲ್ಲ ನಾನೊಂದು ಪಕ್ಕಾ ಗ್ರಾಮೀಣ ವ್ಯಕ್ತಿಯಾಗಿ ಸೋಲನ್ನೆಲ್ಲ ಸಹಿಸ್ಕೊಳ್ತಾ ಸಂತೋಷದಲ್ಲಿ ಜಾಸ್ತಿ ಹಿಗ್ತಾ ಈಗ ನಾನು ಮೆಟ್ರೋಪಾಲಿಟನ್ ಆಗಿದ್ದೇನೆ. ಐನು ಹಾಗಾಗಿ ಗ್ರಾಮೀಣ ಸಂಸ್ಕೃತಿ ಅಂತ ಹೇಳುವುದನ್ನು ಒಂದು ನಿರ್ದಿಷ್ಟವಾದ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ನೊಳಗೆ ಇಟ್ಟು ಅಧ್ಯಯನ ಮಾಡಲಿಕ್ಕೆ ಇರುವಂಥದ್ದಲ್ಲ. ನನ್ನ ಅನುಭವಗಳನ್ನು ಮತ್ತು ನಿಮ್ಮ ಅನುಭವಗಳನ್ನು ನೀವು ಪರಸ್ಪರ ಹಂಚಿಕೊಳ್ತಾ ಹೋದ ಕೂಡಲೇ ನಿಮ್ಗೆ ಗೊತ್ತಾಗ, ಮತ್ತು ನಾವು ನೋಡುವಂಥ ಸಿನಿಮಾದಲ್ಲಿ ನೋಡುವಂಥ ಗ್ರಾಮೀಣ ಬದುಕು ಗ್ರಾಮೀಣ ಬದುಕಲ್ಲ, ಸತ್ಯ ಹೇಳ್ತೇನೆ ನಾನು. ಅದು ಗ್ರಾಮೀಣ ಬದುಕನ್ನು ಮಾರಿ ದುಡ್ಡು ಮಾಡ್ತಾ ಇದ್ದಾರೆ. ಸೀರಿಯಲ್ಗಳಲ್ಲಿ ಬರುವಂತಹ ಗ್ರಾಮೀಣ ಬದುಕು ಹೌದು, ನಿಜವಾದ ಅರ್ಥದಲ್ಲಿ ಗ್ರಾಮೀಣ ಬದುಕಿನ ಆ ಒಂದು ಅಂತರಾಳ ಅವರಿಗೆ ಅರ್ಥ ಆಗಲಿಲ್ಲ. ನಾನು ಹೇಳ್ತೇನೆ, ನಿಮಗೆ ಭೂತಗಳನ್ನು ಮಾರಿ, ಯಕ್ಷಗಾನವನ್ನು ಮಾರಿ, ಅಥವಾ ಗ್ರಾಮೀಣ ಫೋಕ್ ಕಲೆಗಳನ್ನು ಮಾರಿ ದುಡ್ಡು ಮಾಡ್ತಾ ಇರುವಂತಹ ಪಕ್ಕಾ ಮೆಟೀರಿಯಲಿಸ್ಟಿಕ್ ಆದಂತಹ ಮತ್ತು ಏನು ಮಾರುಕಟ್ಟೆ ಪ್ರಧಾನವಾದಂಥ ಒಂದು ಮೆಟೀರಿಯಲಿಸ್ಟಿಕ್ ಅಟ್ರಾಕ್ಷನ್ಸನ್ನು ಜನರಿಗೆ ಕನಸಾಗಿ ಕೊಡ್ತಿರುವಂಥ ಸಮಾಜದಲ್ಲಿ ನೀವು ಯುವಕರನ್ನು ನೀವು ಇದನ್ನೆಲ್ಲ ಬಿಟ್ಟು ಗ್ರಾಮೀಣ ಸಂಸ್ಕೃತಿಯತ್ತ ನಿಮ್ಮ ಒಲವನ್ನು ತೋರಿಸ್ಬೇಕಂತ ಹೇಳಿ ಅದನ್ನು ಫ್ಯಾಷನ್ ಆಗಿ ಮಾತ್ರ ಹೋಗ್ತದೆ. ಹೊರ ಪೊಯ್ಯ ಅವರ ನಮ್ಮವರ ಹೋಗಿ ಹಾಕಲು ಹೆಂಚಿನ ಹಾಕಲ್ನಪ್ಪರ ಲೈಫ್ ತೋಡಿಯ ಅಷ್ಟೇ, ಯಾವಾಗ ಒಂದ್ಸಲ ಹೋಗಿ ನೋಡಿ ಥ್ರಿಲ್ ಆಗಿ ಮತ್ತೆ ವಾಪಸ್ ಬರೋದು ಯಾವಾಗ ಒಂಜಿರಡ್ಡು ದಿನಕ್ಕೆ ಅವಾತಿ. ದಿನ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ಆ ಹಟ್ಟಿಗೆ ಹೋಗಿ ಆ ದನಗಳನ್ನು ಸ್ನಾನ ಮಾಡಿಸಿ, ಆಗ ಸ್ನಾನ ಮಾಡಿಸ್ತಾ ಇರುವಾಗ ಅದು ಆ ಸೆಗಣಿಯಲ್ಲಿ ಹಾಕಿದಂಥ ಬಾಲದಲ್ಲಿ ಪಟಾಕ್ ಅಂತ ಮುಖಕ್ಕೆ ಒಂದು ಹೊಡೆದಾಗ ಆ ಇದನ್ನೆಲ್ಲ ಉಜ್ಜಿಕೊಂಡು ಆಯ್ತಲ್ಲ, ಪುನಃ ಅದನ್ನೆಲ್ಲ ಸ್ನಾನ ಮಾಡಿ ಆ ಸೆಗಣಿಯೆಲ್ಲ ತೆಗೆದು ಪುನಃ ಅದು ಹಾಲು ಕರೆದು ಅದರಲ್ಲಿ ಸಿಗುವಂಥ ಒಂದಷ್ಟು ಮನೆಯಲ್ಲಿ ಬೇಕಾದವರಿಗೆ ಕೊಟ್ಟು ಮತ್ತೆ ಮಾರಿ ಈ ಬದುಕು ನೋಡಲಿಕ್ಕೆ ಮಾತ್ರ ಬಹಳ ಚಂದ ಅಂತೇಳಿ ಕಾಣ್ತದೆ. ನಾನು ಹೇಳ್ತೇನೆ, ನೀವು ಪೇಟೆಯಲ್ಲಿರುವವರು ಯಾರು? ಪೇಟೆಯಲ್ಲಿರುವವರು ನಾವೀಗ ಬಹಳ ಗೊಂದಲದಿಂದ ಸಾಕಷ್ಟು ಮಾತಾಡ್ತಾ ಇರುವಂಥ ಸಂಗತಿ ಏನು, ಹಳ್ಳಿಯಿಂದ ವಲಸೆ ಹೋದವರು ಅಂತ. ಹಳ್ಳಿಯಿಂದ ಹಳ್ಳಿ ಬದುಕು ಬೇಸತ್ತು ಪೇಟೆಯ ಆಕರ್ಷಣೆಗೆ ಒಳಗಾಗಿ ಹಳ್ಳಿ ಬಿಟ್ಟು ಪೇಟೆಗೆ ಹೋದವರು. ಇದೊಂದು ಮಹಾ ಇದನ್ನು ನಾವು ಈ ಪ್ರೋಸೆಸ್ಸನ್ನು ನಾವು ರಿವರ್ಸ್ ಮಾಡಬೇಕು ಅಂತ ಹೇಳುವ ಒಂದು ಆಸೆಯನ್ನು ಇಟ್ಕೊಂಡು ನಾವು ಈ ಇಂಥ ಕಾರ್ಯಾಗಾರಗಳನ್ನೆಲ್ಲ ಮಾಡೋದು, ಇಂಥ ತರಬೇತಿ ಕಾರ್ಯಕ್ರಮಗಳನ್ನು ಮಾಡೋದು. ನಾನು ಪಕ್ಕಾ ಹಳ್ಳಿಯಲ್ಲಿ ಹುಟ್ಟಿದವ, ಹಳ್ಳಿಯಲ್ಲಿ ಬೆಳೆದವ, ಪಕ್ಕಾ ಕೃಷಿಕ. ಈಗಲೂ ಕೂಡ ನಾನು ಕೃಷಿಯನ್ನು ಪ್ರಾಕ್ಟೀಸ್ ಮಾಡ್ತೇನೆ. ಕೃಷಿ ಲಾಭದಾಯಕ ಅಂತ, ಲಾಭ ಆಗ್ತದೆ ಅಂತ ನಾನು ಇತರರಿಗೆ ತೋರಿಸ್ಕೊಡ್ತೇನೆ. ನನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಬರೀ 10 ಸೆನ್ಸ್ ಜಾಗ ಇದ್ದರೂ ಸಾಕು, ಪಾಕೆಟ್ ಮನಿಗೆ ಬೇರೆಯವ್ರ ಹತ್ರ ನೀವು ಕೈ ನೀಡಬೇಕಾಗಿಲ್ಲ, ಯಾರ ಹಂಗಿಗೆ ನೀವು ಹೋಗಬೇಕಾಗಿಲ್ಲ ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ಬರೀ ಒಂದು ಬಾಳೆ ಗಿಡ ನೆಟ್ಟರೆ ಅದನ್ನು ನೀವು ಪ್ರೀತಿಯಿಂದ, ಅದಂದರೆ ಆ ಹಳ್ಳಿಯ ಸಂಸ್ಕೃತಿ ಅಂತ ನಾನು ಹೇಳ್ತಾ ಇರುವಾಗ ಅದರ ಭಾಗ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆಂದರೆ ಹಳ್ಳಿ ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಕೃಷಿ ಪ್ರಧಾನ ಸಂಸ್ಕೃತಿ, ಮತ್ತು ನಮ್ಮ ಇಡೀ ಬದುಕು ಆ ಕೃಷಿ ಅನ್ನುವ ಒಂದು ಆಕ್ಯುಪೇಷನ್ನ ಸುತ್ತಮುತ್ತ ಇರುವಂಥದ್ದು. ಅದು ನಮ್ಮ ಆರಾಧನಾ ಕ್ರಮಗಳಿರ್ಬೋದು, ನಮ್ಮ ಜೀವನ ಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಇದರ ಒಂದು ಇಟ್ ಇಸ್ ಎ ಪಿವೋಟ್. ಯಾವುದು ನಮ್ಮ ಕೃಷಿ ಅನ್ನೋದು ಪಿವೋಟ್, ಅದರ ಸುತ್ತ ಅದು ರಿವಾಲ್ವ್ ಆಗ್ತಾ ಇರ್ತದೆ. ಹಾಗಾಗಿ ನೀವು ಆ ರೀತಿ ತಿಳ್ಕೊಳ್ಬೇಕು. ಒಂದು ಬಾಳೆಗಿಡ ನೆಟ್ಟರೆ 6 ದಿವಸಕ್ಕೊಂದ್ಸಲ ಅದಕ್ಕೊಂದು ಸಿರಿ ಬರ್ತದೆ, 36 ಸಿರಿ ಬಂದಾಗ ಒಂದು ಗೊನೆ ಬರ್ತದೆ. ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ನೀವು ಮಾಡ್ತಾ ಇದ್ರೆ 9 ತಿಂಗಳಲ್ಲಿ ಒಂದು ಗೊನೆ ಕಡಿಲಿಕ್ಕೆ ಆಗ್ತದೆ. 9 ತಿಂಗಳು ಕಾಯಬೇಕಲ್ಲ ಸರ್, ಯಾಕೆಂದರೆ ಪೇಟೆಯಲ್ಲಿ ಇವತ್ತು ಬೆಳಗ್ಗಿಂದ ಸಂಜೆ ಒಳಗೆ ನೀವು ಶೇರಲ್ಲಿ ಇನ್ವೆಸ್ಟ್ ಮಾಡಿದರೆ ಯು ಆರ್ ಮೇಕಿಂಗ್ 1000s ಟುಗೆದರ್. ಕ್ವಿಕ್ ಸಕ್ಸಸ್ ಮತ್ತು ಕ್ವಿಕ್ ಪ್ರೋಗ್ರೆಸ್ ಮತ್ತು ಅಂತ ಹೇಳೋದು ಫ್ಯಾಸಿನೇಟಿಂಗ್ ಲೈಫ್, ಇವುಗಳು ಖಂಡಿತ ಹಳ್ಳಿಯಲ್ಲಿ ಇಲ್ಲ. ನಾಳೆದಲ್ಲಿ ನೀವು ಒಂದು ಬಾಳೆಗಿಡ ನೆಟ್ಟರೆ ಅದು ಗೊನೆ ಬಿಡ್ತದೆ ಅಂತ ನಿಮ್ಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಕಾಂಡದ ಹುಳ ಬಂದು ಅದಕ್ಕೆ ಕುಂಟಿಸಿರಿ ಬಂದು ಅದು ಸತ್ತೇ ಹೋಗುವಂಥ ಚಾನ್ಸಸ್ ಇರ್ತದೆ. ಆ ಸೋಲನ್ನು ನೀವು ಅರಗಿಸಿ, ನಾನು ನೋವಿಗೆ ಕುಗ್ಗದೆ ನಲಿವಿಗೆ ಹಿಗ್ಗದೆ ಸ್ಥಿರ ಚಿತ್ತ ನೀಡು ಚಂಚಲ ಮನಕ್ಕೆ ಅಂತ ನಾವು ಹಾಡ್ತೇವಲ್ಲ, ಈ ನೋವಿಗೆ ಕುಗ್ಗದೆ ಇರುವಂಥ ಸಂಸ್ಕಾರ ಎಲ್ಲಿ ಕಲಿತೇವೆ ನಾವು? ಯಾಕೆಂದರೆ ಸೋಲು ಅನಿವಾರ್ಯ ಅಂತೇಳಿ ಆಗುವಾಗ ಆ ಸೋಲಿನೊಂದಿಗೆ ರಾಜಿ ಮಾಡಿಕೊಳ್ಳುವ ಒಂದು ಮಹಾನ್ ಒಂದು ಕಲಿಕೆಯನ್ನು ನಾವು ಹಳ್ಳಿಯಲ್ಲಿ ಕಲಿತೇವೆ. ಆದರೆ ಪೇಟೆಯಲ್ಲಿ ಸರಿಯಾದ ಬದುಕಿನ ಆಳಕ್ಕೆ ಇಳಿಯದೇ ಇದ್ದವರಿಗೆ ಸೋಲು ದೊಡ್ಡ ಒಂದು ಪ್ರೆಸ್ಟೀಜ್ ಇಶ್ಯೂ ಆಗಿರ್ತದೆ. ಇಮಿಡಿಯೇಟ್ಲಿ ಯು ಕಮಿಟ್ ಸುಯಿಸೈಡ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನನಗೆ ಒಂದಷ್ಟು ಮಂದಿ, ನನಗೆ ಬಹಳ ಹತ್ತಿರದಲ್ಲಿ ಗೊತ್ತಿರುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನಾನು ಕಣ್ಣಾರೆ ನೋಡಿ ದುಃಖಪಟ್ಟಿದ್ದೇನೆ.

ಒಂದು ಸಣ್ಣ ಒಂದು ಫೋನ್ ಕಾಲ್, ನೀನು ಫೇಲ್ ಆಗಿದ್ದೆ ಅಂತ ಹೇಳಿದ ಕೂಡಲೇ ನಿಮ್ಗೆ ಗೊತ್ತಿದೆ, ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ. ಪಾಸ್ ಆದ್ರೂ ಫೇಲ್ ಆಗಿದ್ದೇನೆ ಅಂತ ಹೇಳಿದರೆ ಆತ್ಮಧೈರ್ಯ ಇಲ್ಲದೆ ಹಾಗಾದ್ರೆ ನಾನು ಫೇಲ್ ಆಗಿರ್ಬೋದು ಅಂತ ನೆನೆಸಿ ಆತ್ಮ ಆ ಸೋಲನ್ನು ಅರಗಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಅದು. ಇದಕ್ಕೆಲ್ಲ ಯಾರು ಕಾರಣ ಅಂತ, ನಾನನ್ನ ಆಲಂಬೆಲ್ಲ ಬೈಲ್ನಲ್ಲಿ ಹೋಗ್ತಾ ಇರುವಾಗ ಒಂದ್ಸಲ, ಆಗ ನಾನು ವಿವೇಕಾನಂದ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೆ. ನನಗೆ ಗೊತ್ತಿದೆ ಕಣ್ಣು ಕಾಣದೇ ಇರುವ ಬೋರಣ್ಣ, ಅವರಿಗೆ ಎರಡು ಕಣ್ಣು ಕಾಣೋದಿಲ್ಲ, ಅವ್ರ ಹೆಂಡತಿಗೆ ಒಂದು ಕಣ್ಣು ಸ್ವಲ್ಪ ಸ್ವಲ್ಪ ಕಾಣ್ತದೆ, ಆದರೆ ಅವರ ಎರಡು ಚಂದ ಮಕ್ಕಳಿದ್ದಾರೆ ಅವರಿಗೆ ಕಣ್ಣು ಕಾಣ್ತದೆ. ಇದು ನಮ್ಮ ಸ್ವರ ಕೇಳಿದ ಕೂಡಲೇ ಬೋರಣ್ಣನ ಕಣ್ಣು ಕಾಣದೇ ಇದ್ದರೂ ಕಿವಿ ಅಷ್ಟು ಪರ್ಫೆಕ್ಟ್ ಕೆಲಸ ಮಾಡೋದರಿಂದ ಮಾತಾಡಿದ ಕೂಡಲೇ ಗೊತ್ತಾಗ್ತದೆ ಮಾಸ್ಟರ್ ಅಂತ ಗೊತ್ತಾಗ್ತದೆ. ಹಾಂ ಮಾಸ್ಟರ್ ಬಲ್ಲೆ ಅಂತ ಹೇಳ್ತಾರೆ ಅವರು, ಜಸ್ಟ್ ಎಂಚಲ್ಲರಣ್ಣ ಅಂತಗಳ ಹಾಂ ಮಾಸ್ಟರ್ ಬಲ್ಲೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ಏನು ಮನಸ್ಸಿನ ಒಳ ಇಂದ್ರಿಯಗಳು ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡ್ತದೆ. ಪೇಟೆಯಲ್ಲಿ ಕಂಡರೂ ನಮಗೆ ಕಾಣೋದಿಲ್ಲ, ಕಿವಿದ್ರೂ ನಮಗೆ ಕೇಳೋದಿಲ್ಲ ಅಂತ ಹೇಳಿದರೆ ನಿಮಗೆ ಬೇಜಾರಾಗ್ತದೆ. ಅದಲ್ಲ, ಇದು ಯಾವುದೂ ಕೂಡ ಅಲ್ಲ. ನಾನಾಗ ನನ್ನ ಮಿತ್ರರ ಹತ್ರ ಹೇಳ್ತಾ ಇದ್ದೆ, ಹಳ್ಳಿಯಲ್ಲಿ ಕೂಡ ಎಷ್ಟು ಮಹಾನ್ ಸೆನ್ಸಿಟಿವ್ ಇರುವಂಥ ವ್ಯಕ್ತಿಗಳಿರ್ತಾರೋ ಅಷ್ಟೇ ಇನ್ಸೆನ್ಸಿಟಿವ್ ಆದಂಥ ಎಲ್ಲವನ್ನೂ ಕೂಡ ನೋಡಿ ನೋಡದಾಗೆ ಮಾಡುವಂಥ ಜನರು ಅಲ್ಲಿ ಸಹ ಇದ್ದಾರೆ. ಇಲ್ಲಿ ನೀವು ಒಂದಷ್ಟು ಸಂಗತಿಗಳನ್ನು ಗುಟ್ಟಾಗಿ ಮಾಡ್ತೀರಿ, ಆದರೆ ಹಳ್ಳಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದು ಗುಟ್ಟಾಗಿ ಇರುವುದಿಲ್ಲ, ರಟ್ಟಾಗಿರ್ತದೆ. ನಿರ್ದಿಷ್ಟವಾಗಿ ನಾನು ಹೇಳಿದಲ್ಲ, ಈ ಎಲ್ಲ ನಾನು ಅಲ್ಲಿ ನೀವು ತರಕಾರಿಗಳನ್ನು ಅಥವಾ ಯಾವುದೋ ತಿಂಡಿ ತಿನಿಸುಗಳನ್ನು ಮಾತಾ ಹೋಗುವ ಹಾಗೆ ಅದರಲ್ಲಿ ಬೇಕಾದಷ್ಟು ಕಲಬೆರಕೆ ಮಾಡಿ ಹಾಲಿಗೆ ನೀರು ಹಾಕಿ ಅಥವಾ ಬೇರೆದೆಲ್ಲ ಇದೆಲ್ಲ ಮಾಡುವುದರ ಹಿಂದೆ ನಾನು ನಿಜವಾಗ್ಲೂ ಅವರನ್ನು ದೂರಲಿಕ್ಕೆ ಅಲ್ಲಿ ಒಂದು ಹಂತದವರೆಗೆ ತಯಾರಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲಿಯೋ ಒಂದು ಕಡೆ ಅವರಿಗೆ ಕ್ವಿಕ್ ಮನಿ ಹೇಗಾದರೂ ಮಾಡಿ ಹಣ ಮಾಡಬೇಕು, ಆ ಹಣದಿಂದ ನನ್ನ ಬದುಕನ್ನು ಶ್ರೇಷ್ಠ ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ಮುರಣಿ ಮುರಣಿ ಮಟ್ಟ ಹಾಕಲು ಇಂಚಿಂಚು ಇತ್ತೀರಿ, ತುಳಿ ಅವ್ರು ಮಲ್ಲ ಬಂಗ್ಲೆ ಕಟ್ಟದಿರು, ಮಲ್ಲ ಕಾರು ಎತ್ತಿದ್ದೀರಿ ಅಂತ ಹೇಳುವ ಈ ಬದುಕಿನ ಆಕರ್ಷಣೆ ಇದೆಯಲ್ಲ, ಮೆಟೀರಿಯಲಿಸಮ್ಗಿರುವ ಆಕರ್ಷಣೆ, ನನ್ನೊಳಗಿನ ಸಂಸ್ಕಾರವನ್ನು ಅದುಮ್ತಾ ನನ್ನಲ್ಲಿ ಎಲ್ಲಿಯೋ ಒಂದು ಕಡೆ ಸ್ವಾರ್ಥದ ಒಂದು ಇದನ್ನು ಬಿತ್ತುತ್ತಾ ಹೋಗ್ತದೆ ಮತ್ತು ಅದು ಬೆಳೀತಾ ಹೋಗ್ತದೆ. ನಾನು ಹೇಳಿದ ಬೋರಣ್ಣನ ಕಥೆಗೆ ಬರ್ತೇನೆ. ಅಲ್ಲಿ ಹೋದ ಕೂಡಲೇ ಆ ಹುಡುಗ ಒಂದು ಎರಡು ಮಾವಿನ ಹಣ್ಣು ತಗೊಂಡು ಬಂದಿದ್ದಾನೆ, ಅವನ ಕೈಯಲ್ಲಿದ್ದ ಮಾವಿನ ಹಣ್ಣು ಅವನು ಪಾಪ ತಿನ್ನಲಿಕ್ಕೆ ತಗೊಂಡು ಬಂದದ್ದು. ನನ್ನನ್ನು ನೋಡಿ ಒತ್ತಾಯ ಅಂತ ಹೇಳಿದರೆ ಒತ್ತಾಯ, ಮಾಸ್ಟರ್ ತಿನ್ನಲೆ ಮಾಸ್ಟರ್ ಕುಕ್ಕದ್ದು ದೇತನ್ಲೆ ಬೊಚ್ಚು ಮಗ ನಿಕ್ಕಿ ಪಡಂದ ಬೇಡ ನಿನಗೆ ಇರಲಿ ಅಂತ ತಿನ್ನಲೆ ಮಾಸ್ಟರ್ ಅಂತ ಒತ್ತಾಯ ಆಯ್ತಲ್ಲ. ಆಮೇಲೆ ಬೊಚ್ಚು ಮಗ ಆಯ್ತು ಬೇಡ ನಿನ್ಗೆ ನೀನೇ ತಿನ್ನ ಹೇಳಿದ್ರೆ ಅವನು ನನಗೆ ಪುನಃ ಒತ್ತಾಯ ಕಸಿ ಕುಕ್ಕು ಮಾಸ್ಟರ್ ಅಂತ ಅಂದರೆ ತಾಯ್ತ ಕಸಿ ಮಾವ ಅಂದರೆ ಇದು ಲಾಟ್ಪಟ್ಟಲ್ಲ, ಒಳ್ಳೆಯದನ್ನು ಕೊಡುವ ಸಂಸ್ಕಾರ ನೋಡಿ. ಇದು ಖಂಡಿತ ಪೇಟೆಯಲ್ಲಿ ಇಲ್ಲ, ಯಾಕೆಂದರೆ ಅಲ್ಲಿ ಇಲ್ಲ, ಅಲ್ಲಿ ಸಮೃದ್ಧಿ ಇದೆ. ಎಲ್ಲಿಯೋ ಒಂದು ಕಡೆ ಕೊಡಬೇಕನ್ನುವ ಒಂದು ಕೊಡಬೇಕನ್ನುವ ಆ ಕೊಡುವ ಸಂಸ್ಕಾರ ಇದೆ. ಇಲ್ಲಿ ನೀವೇನಾದರೂ ಪೇಟೆಯಿಂದ ಒಂದು ಅರ್ಧ ಕಿಲೋ ಮಾವಿನ ಹಣ್ಣು ಮಲ್ಲಿಕಾವ ಯಾವುದೋ ಒಂದು ತಂದು ಆರಾಮ್ಸೆ ಒಂದು ತಿನ್ಕ ಅಂತ ಹೇಳಿ ಕೆತ್ತತಾ ಇರುವಾಗ ಕಾಲಿಂಗ್ ಬೆಲ್ ಆದರೆ ರಪ್ಪ ಅದನ್ನು ಅಡಗಿಸಿಟ್ಟು ಇನ್ನು ಯಾರಿಗೂ ಕೊಡೋದು ಬೇಡ ಅಂತ ಹೇಳಿಕೊಂಡು ಸೀದಾ ಏನು ಆಗದಾಗೆ ಏನು ಸಮಾಚಾರ ಅಂತ ಹೇಳಿಕೊಂಡು ಬಂದು ಅಲ್ಲಿಂದ ಅಲ್ಲಿಗೆ ಸುಧಾರಿಸಿ ಹೋಗುವಷ್ಟರ ಮಟ್ಟಿಗೆ ನಮ್ಮ ಬದುಕು ಸಂಕುಚಿತ ಆಗ್ತಾ ಬರ್ತದಲ್ಲ, ಕಿರಿದಾಗ್ತಾ ಬರ್ತದಲ್ಲ, ಅದು ಯಾಕೆ? ಅದಕ್ಕೆ ಪೇಟೆಯಲ್ಲಿ ಸಹ ಒಳ್ಳೆಯವರಿದ್ದಾರೆ ಹೇಳ್ತಾರಲ್ಲ, ಆ ಜಾತಿಯಲ್ಲಿ ಸಹ ಒಳ್ಳೆಯವರಿದ್ದಾರೆ, ಆ ಧರ್ಮದಲ್ಲಿ ಸಹ ಒಳ್ಳೆಯವರಿದ್ದಾರೆ, ಅಲ್ಲಿ ಸಹ ಕೆಟ್ಟವರಿದ್ದಾರೆ, ಇಲ್ಲಿ ಸಹ ಕೆಟ್ಟವರಿದ್ದಾರೆ, ಎಲ್ಲ ಕಡೆ ಕೆಟ್ಟವರಿದ್ದಾರೆ. ಹಾಗಾಗಿ ಸಂಸ್ಕಾರ ಅಥವಾ ಸಂಸ್ಕೃತಿ ನಿಮ್ಮಲ್ಲಿ ಬದಲಾಗಬೇಕು ಅಂತೇಳಿ ಆದರೆ ಫಸ್ಟ್ ನಾವು ಯುವಕರು ಯುವತಿಯರು ಒಟ್ಟಿಗೆ ಸೇರಿ ಆಲೋಚನೆ ಮಾಡಬೇಕಾದ ಒಂದೇ ಒಂದು ಸಂಗತಿ ಅಂತ ಹೇಳಿದರೆ, ನಾನು ಯಾರಾಗಿದ್ದೇನೆ, ನಾನು ಏನಾಗಬೇಕಾಗಿದೆ, ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಮನೋಭಾವ ಹೇಗಿದೆ, ನನಗೆ ಇದೆ ನನ್ನ ಮುಚ್ಚುಮರೆ ಇಲ್ಲದೆ ಮುಚ್ಚುಮರೆ ಇಲ್ಲದೆ ಒಂದಿದೆಯಲ್ಲ.

0: ವೀದಿ. ಅಲ್ಲಿ ಪಾಪ ಸಹ ಇದೆ, ಪುಣ್ಯ ಸಹ ಇದೆ, ನರಕದ ಕಾನ್ಸೆಪ್ಟ್ ಕೂಡ ಇದೆ, ನಾಕ ಸ್ವರ್ಗದ ಕಾನ್ಸೆಪ್ಟ್ ಕೂಡ ಇದೆ. ಆದರೆ ಪೇಟೆಯಲ್ಲಿ ನೀವು ಬರೇ ಸುಖ ಸಂ. ಯಾಕೆಂದರೆ ಮೆಟೀರಿಯಲಿಸ್ಟಿಕ್ ಆಗಿ ನೀವು ರ್ಯಾಷನಲಿಸ್ಟಿಕ್ ಆಗಿ ಡೆವಲಪ್ ಆಗ್ತಾ ಬಂದ ಹಾಗೆ ನೀವು ಹಳ್ಳಿಯವ್ರನ್ನೆಲ್ಲ ಅಂಧವಿಶ್ವಾಸಿಗಳು, ಅವರಿಗೆ ಮೂಢನಂಬಿಕೆ ಇರುವವರು, ಅವರು ಯಾವುದೇ ರೀತಿಯಂಥ ಪ್ರಗತಿ ಪರ ಚಿಂತನೆಗಳನ್ನು ಇಲ್ಲದೇ ಇರುವವರು, ಯಾವುದೇ ರೀತಿಯ ಸೃಜನಶೀಲತೆ ಇಲ್ಲದೇ ಇರುವವರು ಅಂತ ಹೇಳ್ತಾ ನೀವು ಈ ಮೆಟೀರಿಯಲಿಸಮನ್ನು ಬೋಧನೆ ಮಾಡ್ತಾ ಹೋದ ಹಾಗೆ ಆಗುವಂಥದ್ದು ಏನಂತ ಹೇಳಿದರೆ, ಇದು ಇಲ್ಲಿರುವುದು ಮಾತ್ರ ಎಲ್ಲ, ಈ ಸುಖ ಸೌಲಭ್ಯಗಳನ್ನು ನೀವು ಎಷ್ಟು ಬೇಕಾದರೂ ಎಂಜಾಯ್ ಮಾಡಿ, ಇದರ ಆಚೆ ಒಂದು ಬದುಕಿಲ್ಲ ಅಂತ ಹೇಳ್ತಾ ಬದುಕನ್ನು ಡಿಗ್ರೇಡ್ ಮಾಡ್ತಾ ಹೋಗುವಂಥ ಒಂದು ಇದಕ್ಕೆ ಸರಿ ಕಾಂಟ್ರಾಸ್ಟಿಂಗ್ ಆಗಿ ಭೂತಾರಾಧನೆಯನ್ನು ನೋಡಿ. ನಮ್ಮ ಗ್ರಾಮೀಣ ಪ್ರದೇಶದ ಭೂತಾರಾಧನೆಗಳನ್ನು ಭೂತ ನೋಡಿ, ಆಲೋಚನೆ ನೋಡಿ. ನೀವು ನಿಮ್ಮ ಪಾಸ್ಟನ್ನು ನೆನೆಸ್ಕೊಳ್ತಾ ಕನೆಕ್ಟಿವಿಟಿಯನ್ನು ಇಟ್ಕೊಳ್ತಾನೆ ಹೋಗುವಂಥದ್ದು, ನಿಮ್ಮ ಈ ಪ್ರೆಸೆಂಟ್ ಅನ್ನುವಂಥದ್ದು ಉಂಟಲ್ಲ, ನಿಮ್ಮ ಪಾಸ್ಟಿಗೆ ಕನೆಕ್ಟ್ ಆಗಿ ಇರುವಂಥದ್ದು ಅದು ಆರಾಧನಾ ಕ್ರಮದಲ್ಲಿ ತಂದ ಕೂಡಲೇ. ಯಾಕಂದರೆ ಅದು ಏನು ಹೇಳ್ತಾನೆ, ಹಳ್ಳಿಯಲ್ಲಿ ನಮ್ಮ ಹೆಣ್ಮಕ್ಕಳು ತುಳಸಿ ಪೂಜೆ ಮಾಡಬೇಕಂತ ಹೇಳ್ತಾ ಇದ್ರು. ಅದೊಂದು ಒಂದು ಧಾರ್ಮಿಕ ಕ್ರಮವಾಗಿ ಅದನ್ನು ತಂದರು. ಅದರಲ್ಲಿ ಒಂದು ದೊಡ್ಡ ಸೈನ್ಸ್ ಇತ್ತು. ಇದು ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೀವು ಎಜುಕೇಷನನ್ನು ಮಾಡಿದವರು, ನಾಲೆಜ್ ಬಂದ ನಂತರ ನೀವು ಇದನ್ನು ತಾಳೆ ಮಾಡಿ ನೋಡಬೇಕು ಅದರಲ್ಲಿ ಎಷ್ಟು ಸತ್ಯಗಳಿದೆ, ಎಷ್ಟು ವೈಜ್ಞಾನಿಕತೆ ಇದೆ. ನನ್ನ ಮನೆಯವರಲ್ಲಿ, ನನ್ನ ಕುಟುಂಬದವರಲ್ಲಿ ಅಥವಾ ನನ್ನ ಹಳ್ಳಿಯಲ್ಲಿ ಎಷ್ಟು ಅವೈಜ್ಞಾನಿಕ ಸಂಗತಿಗಳಿದೆ, ಎಷ್ಟು ವೈಜ್ಞಾನಿಕ ಸಂಗತಿಗಳಿದೆ, ಅದನ್ನು ಮನವರಿಕೆ ಮಾಡಿಕೊಂಡು ಒಬ್ಬ ಎಜುಕೇಟೆಡ್ ಆಗಿ ಎಲ್ಲ ನಾಲೆಜನ್ನು ಇಟ್ಟುಕೊಂಡು, ಟೆಕ್ನಾಲಜಿಕಲ್ ನಾಲೆಜ್ ಎಲ್ಲವನ್ನು ಕೂಡ ಪಡೆದುಕೊಂಡು ಹಳ್ಳಿಗೆ ಹೋದರೆ ಅದ್ಭುತವಾದಂಥ ಒಂದು ಡೆವಲಪ್ಮೆಂಟನ್ನು ನಿಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಅಂತ ಹೇಳಿದರೆ, ನನಗೆ ಆಕಾಶಕ್ಕೆ ಏಣಿ ಇಡಬೇಕನ್ನುವ ಮಹತ್ವಾಕಾಂಕ್ಷೆ ಇರಬಾರ್ದು, ಮಹತ್ವಾಕಾಂಕ್ಷೆ ಇರಬಾರ್ದು. ಇವತ್ತಿಂದ ನಾಳೆಗೆ ಎಲ್ಲವೂ ಕೂಡ ಬದಲಾಗಬೇಕು ಅನ್ನುವ ಒಂದು ಶೀಘ್ರವಾಗಿ ಅಚೀವ್ಮೆಂಟ್ ಅಂತ ಹೇಳುವ ಒಂದು ಅತಿ ಆಸೆ ಇರಬಾರ್ದು. ಅತಿ ಆಸೆ ಯಾಕಂದರೆ ಅಲ್ಲಿ ಯಾವುದು ಕೂಡ ಅರ್ಜೆಂಟಾಗಿ ಆಗೋದಿಲ್ಲ. ಒಂದು ದನ ಇದೆ, ಅದು ಒಂದು ಕರು ಹಾಕಬೇಕಾದ್ರೆ ಇಷ್ಟು ಟೈಮ್ ಹೋಗ್ತದೆ ಅಂತ ಅದಕ್ಕೆ ಅವರಿಗೆ ಅವ್ರ ಮನಸ್ಸು ಆಲ್ರೆಡಿ ಇದ ಮೈಂಡಿಗೆ ಫಿಕ್ಸ್ ಆಗಿದೆ. ಅಥವಾ ಇವತ್ತು ನಾನು ನೇಜಿ ನೆಟ್ಟರೆ ಅದು ಯಾವಾಗ ಕೊಯ್ಲಿ, ಅದಕ್ಕೊಂದು ಟೈಮ್ ಇದೆ, ಅದನ್ನು ಕಾಯುವಂಥ ಒಂದು ಪ್ರವೃತ್ತಿ ಇದೆ. ಇಲ್ಲದಿದ್ದರೆ ನನಗೆ ಇದು ಯಾವುದು ಕೂಡ ಇಲ್ಲಿ ಈ ಕಾಯುವ, ಕೊಡುವ, ಆರಾಧಿಸುವ, ಸೋಲನ್ನು ಒಪ್ಪಿಕೊಳ್ಳುವ, ವಿಜಯವನ್ನು ಸೆಲೆಬ್ರೇಟ್ ಮಾಡುವ ಈ ಎಲ್ಲ ಕ್ರಮಗಳನ್ನು ಕೂಡ ಒಂದು ರೀತಿಯ ಡೋಂಗಿತನದ ಮಾಡರ್ನ್ ಮಾರ್ಕೆಟ್ ಏನಿದೆ, ಸಂಸ್ಕೃತಿ ಏನಿದೆ, ಅಥವಾ ಅದು ಒಂದು ರೀತಿಯ ಡೋಂಗಿತನದಲ್ಲಿ ಇದನ್ನೆಲ್ಲ ಕಸಿದುಕೊಳ್ತಾ ಇದನ್ನೆಲ್ಲ ಪೇಟೆಯಲ್ಲಿ ಮಾರಾಟದ ವಸ್ತುವಾಗಿ ಮಾಡ್ತಾ ಇರುವುದರಿಂದಲೇ ಪಾಪ ಹಳ್ಳಿಗರು, ಸತ್ಯ ಹೇಳ್ತೇನೆ ನಾನು, ಹಳ್ಳಿಗರು ಮೋಸ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ? ನಮ್ಗೆ ಅರ್ಥವೇ ಆಗೋದಿಲ್ಲ. ಎಷ್ಟು ಜನ ನಮ್ಮ ಹಳ್ಳಿಯ ಮುಗ್ಧ ಯುವತಿಯರು ಕಣೆಯಾಗಿದ್ದಾರೆ, ಕಣೆಯಾಗಿದ್ದಾರೆ. ಹೇಗೆ? ಅವರಿಗೆ ಕನಸುಗಳನ್ನು ಬಿತ್ತುತ್ತಾರೆ ಒಂದಷ್ಟು ಮಂದಿ ಸುಳ್ಳರು, ಒಂದಷ್ಟು ಮಂದಿ ಕನಸುಗಳನ್ನು ಬಿತ್ತುತ್ತಾರೆ. ಆ ಕನಸಿನ ಗೋಪುರಕ್ಕೆ ಹತ್ತಲಿಕ್ಕೆ ಬೇಕಾಗಿ ಎಲ್ಲಿಯೋ ತಮ್ಮತನವನ್ನು ಕಳೆದುಕೊಳ್ತಾ ಇಲ್ಲದಾಗ್ತಾ ಹೋಗ್ತಾರೆ. ನಾನು ಹೇಳ್ತಾ ಇರುವುದರ ಎಲ್ಲವನ್ನು ಕೂಡ ನನಗೆ ಬಿಚ್ಚಿ ಹೇಳಲಿಕ್ಕೆ ಆಗದೇ ಇರುವುದರಿಂದ ನಾನು ಹೇಳ್ತಾ ಇದ್ದೆ. ಎಷ್ಟು ಸುಳ್ಳುತನ ನಮ್ಮ ಈ ಎಂತ ಹೇಳೋದು ಮಾರ್ಕೆಟ್ ಇಕಾನಮಿಯಲ್ಲಿ ಬಂದಿದೆ. ನಾನೊಂದು ಎಕನಾಮಿಕ್ಸ್ ಟೀಚರ್, ನಿಮ್ಗೆ ಗೊತ್ತಿದೆ, ಬಂದಿದೆ ಅಂದರೆ ನಾನು ಪಾಠ ಮಾಡಬೇಕೇನು? ಹೌ ಟು ಬಿಕಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮನ್, ಹೌ ಟು ಬಿಕಮ್ ಎ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್, ಹೌ ಟು ಮ್ಯಾಕ್ಸಿಮೈಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಹೌಟ್ ಈ ಇದರ ಹಿಂದೆ ನಾನು ಫಿಲಾಸಫಿ ಬದುಕನ್ನು ಸಂತೋಷ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡೋದು ಹೇಗೆ? ಎಷ್ಟು ಮಂದಿ ನಾವು ಅದನ್ನು ಆ್ಯಸ್ ಇಟ್ ಈಸ್ ಅರ್ಥ ಮಾಡಿಕೊಳ್ಳುವ ಸ್ಟೇಜ್ನಲ್ಲಿದ್ದೇವೆ? ಯಾಕೆಂದರೆ ಎಷ್ಟು ಸುಲಭದಲ್ಲಿ ಈಗ ನಮ್ಮ ಹಳ್ಳಿಯಲ್ಲಿರುವಂಥವರಿಗೆ ನೀವು ಎಲ್ಲ ಪೇಟೆಯ ಮತ್ತು ಏನು ಮಾರ್ಕೆಟ್ ಇಕಾನಮಿಯ ಆಕರ್ಷಣೆಗಳನ್ನು ಮಾರಾಟ ಮಾಡ್ತೀರಿ. ಸುಮ್ಮನೆ ನೀವು ನೋಡಿ, ನನಗೆ ಈಗ ಎಲ್ಲರೂ ಬಿಡಿ ಇಂಡಸ್ಟ್ರಿಯ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಅದು ಎಷ್ಟೋ ಜನರ ಬಡತನವನ್ನು ಹೋಗಲಾಡಿಸಿದೆ ಅಂತ ಹೇಳಿದರೆ, ನಮ್ಮ ಸೌತ್ ಕ್ಯಾನ್ರದಲ್ಲಿ ಫಸ್ಟ್ ಒಂದು ರೀತಿಯ ಅಡಿಕ್ಷನನ್ನು, ಒಂದು ರೀತಿಯ ಸಂಸ್ಕೃತಿಯ ಏನು ಸಣ್ಣ ಸವಕಳಿಗೆ ಬಿತ್ತಿದ್ದು ಬಿಡಿ ಇಂಡಸ್ಟ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾರೊಟ್ಟಿಗೂ ಅದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ತಯಾರಿದ್ದೇನೆ. ಚಟವನ್ನು ಕಲಿಸ್ತಾ ನಮಗೆ ಒಂದು ಅನ್ನವನ್ನು ನಾಳೆ ಒಂದು ಕೈಯಿಂದ ನಿಮಗೆ ಒಂದು ಆಕರ್ಷಣೆ, ಬಡತನ ಇಲ್ಲ, ನಿಮಗೆ ಊಟ ಮಾಡಿಕೊಂಡು ಹೋಗ್ಬೋದು, ಕರೆಕ್ಟ್ ಕರೆಕ್ಟ್ ನಿಮಗೆ ಉದ್ಯೋಗ ಸಿಗ್ತದೆ. ಆ ಉದ್ಯೋಗವರು ಅದು ಮಾತ್ರ ಅಲ್ಲ, ವ್ಯಾಲ್ಯೂ ಲೇಡನ್ ಆದ ಅನಾಲಿಸಿಸ್ ಎಲ್ಲಿದೆ, ಅದರಿಂದಾಗಿ ಎಷ್ಟು ಮಂದಿ ನಿಜವಾದ ಅರ್ಥದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗುವಾಗ, ಎಲ್ಲ ಒಳ್ಳೆಯದು ಅಂತ ನಾವು ಹೇಳ್ತಾ ಇರುವುದರ ಹಿಂದೆ ಎಲ್ಲ ಒಂದು ಕೆಟ್ಟದ ಅಡಗಿದೆ. ನಾವು ಹೇಳ್ತೇವೆ, ನಾನು ಒಳ್ಳೆಯ ಕತ್ತಲೆ ಅಂತ ಹೇಳಿದ ಕೂಡಲೇ ಬೆಳಕಿನ ಬಗ್ಗೆ ನಮಗೆ ಒಂದು ಎಚ್ಚರ ಬಂದೇ ಬರ್ತದೆ. ಆದರೆ ಬೆಳಕಿನಲ್ಲಿ ಇರುವವರಿಗೆ ಸ್ವಲ್ಪ ಹೊತ್ತಾದ ನಂತರ ಕತ್ತಲೆ ಬರ್ತದೆ ಅನ್ನೋದರ ಬಗ್ಗೆ ಎಚ್ಚರ ಇರಲೇಬೇಕಾಗ್ತದೆ, ಎಚ್ಚರ ಇರಲೇಬೇಕಾಗ್ತದೆ. ಈ ಎಚ್ಚರ ನಮಗೆ ಇಲ್ಲದೇ ಇರುವಾಗ ಎಲ್ಲವೂ ಕೂಡ ಒಂದು ಒಂದು ಚಂದಕ್ಕೆ ಬೇಕಾಗಿ ಒಂದು ನನ್ನ ಪ್ರೊಫೈಲ್ ಇಂಪ್ರೂವ್ ಆಗಲಿಕ್ಕೆ. ನಾನು ಇವತ್ತು ಬಂದು ಒಂದು ಸೆಷನ್ ಮಾಡಿದ್ದೇನೆ, ನನಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಾನು ಅಲ್ಲಿ ಹೋಗಿ ಒಂದು ಕ್ಲಾಸ್ ಮಾಡಿದೆ, ನನ್ನ ಬದುಕಿನಲ್ಲಿ ಏನು ಬದಲಾವಣೆ ಚೇಂಜ್ ಆಗಿದೆ, ಅಥವಾ ನಾವು ಇಂಥ ಕಡೆ ಕ್ಲಾಸ್ನಲ್ಲಿ ಹೋಗಿ ಅಟೆಂಡ್, ನಿಮಗೊಂದು ಸರ್ಟಿಫಿಕೇಟ್ ಸಿಗ್ತದೆ, ಆ ಸರ್ಟಿಫಿಕೇಟ್ನಿಂದ ನನ್ನ ಬದುಕು ಎಷ್ಟು ಚೇಂಜ್ ಆಗಿದೆ ಅಂತ ಆಲೋಚನೆ. ನೀವು ನೋಡಿ, ನಾನು ನಿಮಗೆ ಹೇಳಿದ್ದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೇನೆ, ಯಾಕೆಂದರೆ ಒಂದೊಂದು ಕೂಡ ಒಂದೊಂದು ತಿಂಗಳು ಚರ್ಚೆ ಮಾಡಿದರೂ ಕೂಡ ಮುಗಿಯದೇ ಇರುವಂಥದ್ದು. ನಮ್ಮನ್ನು ಹಳ್ಳಿಯವರು ನಮ್ಮ ಹಿರಿಯರಿಗೆ ಮುಂದೆ ಕೂತಿದ್ದಾರೆ, ಹಾಗೆ ನಾನು ಅವರಿಗೆ ಹೇಳ್ತಾ ಹೋದರೆ, ಇಂದು ಏತು ಪಾತ್ರರಲ್ಲಿ ಮಾಸ್ಟರ್, ಇಂದುವೇ ವಿಷಯಗಳು ಏತಲ್ಲ ಪಾತ್ರರಲ್ಲಿ ಚರ್ಚೆಗೆ ನಾನು ನಿಮಗೆ ಬಿಟ್ಟರೆ ಆ ಚರ್ಚೆಯಲ್ಲಿ ಎಷ್ಟು ಬೇಕಾದರೂ ನೀವು ಮಾತಾಡ್ತೀರಿ, ಆದರೆ ಎಷ್ಟು ಬೇಕಾದರೂ ಹೋಗ್ತದೆ, ಚರ್ಚೆ ಮಾಡುವಷ್ಟು ಟೈಮ್ ಇಲ್ಲ. ಒಂದು ಗಂಟೆಯಲ್ಲಿ ಈ ಎಲ್ಲ ಸಂಗತಿಗಳು ನಿಮಗೆ ಜಸ್ಟ್ ಪ್ರೆಸೆಂಟ್ ಬಿತ್ತುತ್ತಾ ಹೋಗುವುದು. ನಾನು ಎಲ್ಲ ಹಳ್ಳಿಯ ಜಸ್ಟ್ ಕರೆಂಟ್ ಈಗ ತಾನೇ ಕನೆಕ್ಷನ್ ಆದಂಥ ಮನೆಗಳಲ್ಲಿ ಬಂದು ಕೂತಿದೆ ಒಂದು ತಡಪೆ. ನೀವು ಅದನ್ನು ಅವರಿಗೆ ತಡಪೆ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಯಾವುದು, ಡಿ ಟಿ ಎಚ್, ನಿಮಗೆ ಗೊತ್ತಾಗಿದೆ. ಅದು ನಾವು ಮೊದಲು ಅದನ್ನು ಗೇರ್ಲಿಕ್ಕೆ ಯೂಸ್ ಮಾಡ್ತಿದ್ದ ಸಂಗತಿ, ಈಗ ಅದು ಮನೆ ಮೇಲೆ ಬಂದು ಕೂತಿದೆ. ಅವನಿಗೊಂದು ನೀವು ಹೇಳ್ತೀರಿ, ನಾನು ಎಕನಾಮಿಕ್ಸ್ನಲ್ಲಿ ಪಾಠ ಮಾಡಿದರೆ ಅಷ್ಟು ಜನಕ್ಕೆ ಮಾರ್ಕೆಟಿಂಗ್ ಮಾಡಿದರು, ಹಳ್ಳಿ ಹಳ್ಳಿಗೆ ಹೋಗಿ ಮಾರಾಟ ಮಾಡಿದರು, ಅವನಿಗೆ ಎಷ್ಟು ಲಾಭ ಆಗಿದೆ, ಅದರಿಂದ ಎಷ್ಟು ನಷ್ಟ ಆಗಿದೆ ಅಂತ ಯಾರಾದರೂ ತಿಂಕ್ ಮಾಡ್ತೀರಾ? ಯಾರಾದರೂ ತಿಂಕ್ ಮಾಡ್ತೀರಾ?
1: ಇಷ್ಟವರೆಗೆ ಪ್ರೊಫೆಸರ್ ಜೋಸೆಫ್ ಎನ್ಎಂ ಇವರ ಮಾತುಗಳನ್ನು ಕೇಳಿದ್ರಿ. ಇವರ ಮಾತಿನ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇನ ರೇಡಿಯೋ ಸಾರಂಗ್ 107.8 FM ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ್ ನಡತಿನ ನಾಟಕ ಆ ದೇವೆರು ತೂವಡ್ ನಡಪಾದು ಕೊರ್ನಕ್ಲು ವಿಷ್ಣು ಕಲಾವಿದರು ಮದ್ದಡ್ಕ ಇತ್ತೆ ಆ ದೇವೆರು ತೂವಡ್ ಈ ನಾಟಕದ ಮೂಜನೆಯಕ್ಕೆ
1: ರಂಗೋಡು ಮೆಂಟನ ವಿಷ್ಣು ಕಲಾವಿದರಿ ಸಂತೋಷ್ ಕುಲಾಳ ಹೊಸ್ಮಾರು ದಿನೇಶ್ ಕಕ್ಕಿಂಜೆ ಸುರೇಶ್ ನಾರಾವಿ ಯಜ್ಞೇಶ್ ಧರ್ಮಸ್ಥಳ ವಿನೋದ್ ರಾಜ್ ಸವಣಾಲು ಅಭಿಷೇಕ್ ಸಂತೋಷ್ ಪಡಂಗಡಿ ಅಭಿಜಿತ್ ಕುತ್ಲೂರು ಮಧುಸೂದನ್ ಅಲಂಕಾರು ದಣೇಂದ್ರ ಧರ್ಮಸ್ಥಳ ಸುದರ್ಶನ್ ಕುದ್ಯಾಡಿ ಅಶ್ವಥ್ ಏಯಾಡಿ ಶ್ರೀಮತಿ ವಸಂತಿ ಕಿಲ್ಲೂರು ಶ್ರೀಮತಿ ವಿಜಯ ನಾರಾವಿ ಸುಜಯ ಬೆಳ್ತಂಗಡಿ ಹರಿಣಿ ಬೆಳ್ತಂಗಡಿ ಲಿಖಿತಾ ಬೆಳ್ತಂಗಡಿ ಈ ನಾಟಕದ ರಚನೆ ಗೀತ ರಚನೆ ಸಂಗೀತ ಸಾಹಿತ್ಯದ ಒಟ್ಟಿಗೆ ತಂಡದ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗು ಈ ಮದ್ದಡ್ಕ ನಡೆದು ಮಗು ನಿಖಿಲ ಎದುರು ಆ ದೇವರು ತುವಡು
2: ಕಣ್ಣೀರು ಗುಣಿಗೆ ಬಂದಲ್ಲ ಭೂಮಿ ಶಾಪ ಯಾರು ಸೈನ್ಯ ಮಗಳು ಬರ್ತಾಳು ಓಕೆ ಶುಭ

Oh.

ಅವನ್ನ ಸತ್ಯಕ್ಕೆ ಬೆಲೆ ಜಿ ಕಾಸಿಗೆ ಬೆಲೆ.

来。

Thank you.

Fernando.

Yeah.

Gold Medal.

சிச்சி

ಹಿಟ್ಟು ತಾಕೋದ ಪಾಪ ನಾ ಹೋಯ್ತು ಬಾಣೆ ಒಕ್ಕಡೆ ಬಾ ಅಂತೀವಿ.

0: ಮಗಳು ಶುಭ ಆಲ್ಲ ಕೊಲೆ ಪ್ರಕರಣ ಹೋಗಲ್ಲ ಸಂಘ ಸಂಸ್ಥೆ ಅದನ್ನ ರಾಜಕೀಯ ಪ್ರಭಾವಡ ಇರ ತನಿಖೆ ಬತ್ತಂಡ ಕೊಲೆತ್ತ ಸಂದರ್ಭ ನಿಕ್ಕುಲು ಈ ಊರು ಡಿಜಾಂಡೇ ಪಂಪಿನ ಪ್ರೂಫ್ಗೋಸ್ಕರ ಎನ್ನ ಮಗನ್ ಬಚಾವ್ ಮಲ್ಪರ್ಗೋಸ್ಕರ
1: என்ன பாத்திரம் கேளு ஜனா
2: என்ன
1: மகே நீ பாடி சைனு

ಇನ್ನ ಮಗಕ್ಲ ದಾಲ ಪಿಜಿ ಎಕ್ಲ ದಾಲ ಪಿಜಿ ದಾಲ ಟೆನ್ಶನ್ ಸರಿನಾ ಈ ಒಂಜಿ ಲೆಟರ್ ಪಿಜಿ ಸೈನ್ ಮಾಡಿ ಅಣ್ಣ ಮಾಡಿ ಮಾಡಿ ಸೈನ್ ಮಾಡಿ.

0: ಅಮ್ಮಯ್ಯ ಏನ ಮಗ
1: ಶ್ರೀನಿವಾಸ ಶ್ರೀನಿವಾಸ ಈ ಊರದ ನುಪ್ಪುದರನ್ನ ಮುಗ್ಗಿ ನಿಕ್ಕಿ ಶಾಂತಪ್ಪ
2: ಅಣ್ಣ ಈ ಶ್ರೀನಿವಾಸ ಕುಡಿದುಕೊಂಡು ಹೋಗಾಂಡಲ್ಲ ತುದಕ್ಕೆ ದಕ್ಕದ ಬಲ
3: ಸರಿ
2: ನೀಡಿದ ಮೀನಲಗಿ ಬೆನಸಾಂಡಲ ಅವಳು ಮುಖ ಅವಿನಾಶಿ ಹೋಗಾಂಡಲ್ಲ ಸಮುದ್ರಕ್ಕೆ ದಕ್ಕದ ಬಲ ಸೂತ್ತಲೆಗ ರಾವ ದಿಕ್ಕುನ ಈ ಕೇಸಿಗಲ ಈ ರಡ್ಡ ಆತ್ಮಲೆಗಲ ತರೆ ಬಾಣ ಅಗತ್ಯ ಅಲ್ಲ ಅಜ್ಜಿ
4: ಪಾಪ.

0: ಅದು ತಂದೆ.
1: ಅಣ್ಣ ನಿನ್ನ ಎಲ್ ಎಲ್ ಬಿ ಅಂತ ಎನ್ನಲ್ಲ ಕಾಲೇಜ್ ಮುಗಿದೆ. ಎಂಕ್ ಒಂದು ಆಸೆ ಅಣ್ಣ.
0: ದಾದ ಪಂಡ
1: ದಾದ ಪಂಡ ಎಂಗ್ ಪೊಲೀಸ್ ಆವಡೊಂದು ಮಸ್ತ್ ಆಸೆ ಅಂಟಣ್ಣ.
0: ನಿಂಜ
1: ಪೊಲೀಸ್ ಆವಡೊಂದು ಮಸ್ತ್ ಆಸೆ ಅಂಟ.
0: ಈ ಪೊಲೀಸ್ ಅಪ್ಪಣ್ಣ ತುಲ ಈ ಪೊಲೀಸ್ ಅಪ್ಪಣ್ಣಕ್ಕೆ ಎನ್ನದಾಲ ಅಡ್ಡಿಚ್ಚಿ ತುಲ ಐಕ್ ಪುರ ದಾದಾಡೊಂದು ಯಾನು ಬೊಕ್ಕ ಬಂಪೆ ನಮ್ಮಿಟ್ಟೆ ಕಾಲೇಜಿಗೆ ಪೋಯ್ ಬಲ ಪೋಯ್.
1: ಆವನ್ನ

0: ಒಳ್ಳೆ ಕಡೆ ಅದೇ ಏನು ಜಾಗದ ವಿಷಯ ನೀವು ಪಾತ್ರೆ ಹಾಕಿದ್ದು ಪಾತ್ರೆದ್ದು ಬೋರ ರೆಡಿ ಮಾಡಿದ ನಾನು ಇದ್ದೆ ಆಯ್ತು ಎಪ್ಪುಣ ಮಾತ್ರ ಬೇರೆ ಆಯ್ತು ಮೂಜಿ ರೀತಿದ ಕಲ್ಲು ಬಿಲ್ಲು ಅಂದ ಒಂಜಿ ಬಾಧೆ ಕಲ್ಲೆ ಒಂಜಿ ಕಡಪ ಕಲ್ಲೆ ಒಂಜಿ ಎಂಜಿನ ಒಂಜಿ ರೇಟ್ದ ಸೋಮನಾಥ ಕಲ್ಪಂತ ಮಂಜಿ ಉಂಟು ಆಯ್ತು ಭಾರಿ ರೇಟ್ ಉಂಡಿಗೆ ಅಂತ ನೋಡಿ ಬೆಂಗಳೂರದ ಸೇಟು ಬರ್ತದ ಪಾತ್ರೆ ಕತೆ ಬಂದು ಗೊತ್ತಿ ಒಂಜಿ ಕೋಟಿ ರೂಪಾಯಿ ಕಂಡ ಆ ಒಂದು ಭರವಸೆ ಎಲ್ಲ ಕೊಟ್ಟು ಗೊತ್ತಿ ಎಂಚ ಎತ್ತೋಂಗನ
1: ಒಂಚಿ ಕೋಟಿ ಅಂತ
0: ಅಂದ
1: ಆಯ್ತು ಆತ ರೇಟ್ ಉಂಟ ಪೂರಾ ನಮ್ಮ ಮಸ್ಕಿನ ಬಾಕಿ
0: ಅಲ್ಲಿಗೆ
1: ಆಯ್ತು ಬರ್ರ ಬಂದು ಒಂದು ಎಂಟು ದಿನ ಕೂದು ಕಲ್ಲು ದೆಪ್ಪ ವ್ಯವಸ್ಥೆ ಮಾಡ್ತದ
0: ಸರಿ
1: ಕಾಸು ಮಿಸ್ತು
0: ಬಾಕಿದ ನಮ್ಮ ಉದಯ ಕೊಡ್ತೀನಿ
1: ಹಾಂ.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕಾಲಧರ್ಮ ಯಕ್ಷ ಸಂವಾದ, ಇದರ ಎರಡನೇ ಕಂತು.
1: ಬಂಧುಲೆ, ತುಳು ಭಾಷೆಯ ನಡಪನಂಚಿನ ಒಂದು ವಿಶಿಷ್ಟ ಪ್ರಯೋಗದ ಕಾರ್ಯಕ್ರಮ ಪಾತ್ರ ಸಂವಾದ. ಭಿನ್ನ ಕ್ಷೇತ್ರದ ರಡ್ಡ ವಿದ್ವಾಂಸರು, ಒಂಜಿ ಜನಪದ ವಿದ್ವಾಂಸರಾಂಡ ಒಂಜಿ ಯಕ್ಷಗಾನದ ವಿದ್ವಾಂಸರು. ಭೂತನಲ್ಲಿ ಕೆಡು ತನ್ನನೇ ಆಯ್ನಂಚಿನ ಚಾಪು ಮೂಡಿಸಾಯ್ನಂಚಿನ ಅವೇ ರೀತಿ ನಿರೂಪಕರಾದ ತನ್ನ ವಾಗ್ವೈಭವಡು ಮಾತೆರ್ನಲ ಉಡಲು ಗೆಂದಿನಂಚಿನ ಶ್ರೀಯುತ ದಯಾನಂದ ಕತ್ತಲ್ ಸರ್ ಅಂಚನೆ ಯಕ್ಷಗಾನ ಮೀಮಾಂಸೆಡು ಐಟ್ಲ ಯಕ್ಷಗಾನ ಚಂದೋ ಬ್ರಹ್ಮ ಪಂಡದೆ ಪುದರ್ ಪಡೆಯಿನಂಚಿನ ಡಾಕ್ಟರ್ ಸೀಮಂತೂರು ನಾರಾಯಣ್ ಶೆಟ್ಟಿ ಇಂಬೇರ್ನ ಶಿಷ್ಯೇ ಪಂಡದೆ ನೆಗಲ್ತೆನು ಪಡೆಯಿನಂಚಿನ ಡಾಕ್ಟರ್ ದಿನಕರ್ ಎಸ್ ಪಚನಡಿ. ಈ ರಡ್ಡು ಜನ ಕಾಲಧರ್ಮದ ಪಾತ್ರ ಸಂವಾದದು ನಂಗೆ ಚಿಂತನ ಮಂತನನ್ನು ಒದಗಾದು ಕೊರಲಿರು. ಇತ್ತ ಆಕಲ ರಡ್ಡು ಜನದ ಪಾತ್ರ ಸಂವಾದ ಈ ಹಿಮ್ಮೇಳು ಮೂರ್ದು ಬರೆಯರೆಂಡು. ಸರ್ವಶ್ರೀ ದಿವಾಕರಾಚಾರ್ಯ ಪೊಳಲಿ, ಶಿವಪ್ರಸಾದ್ ಕಣ್ಣೂರಿ, ಕೋಳೂರು ಭಾಸ್ಕರ್, ರೋಹಿತ್ ಉಚ್ಚಿಲ್, ಹರೀಶ್ ಹೆಬ್ಬಾರ್ ಮೊಕಲ್ನ ಹಿಮ್ಮೇಳ ತಂಡಡು ರಡ್ಡು ಜನ ವಾಗ್ಮೇಳದು ವಾಗ್ವೈಭವದ ತುಳು ಭಾಷದ ಪೊರ್ಲ ಕಂಠದ ಅವಂಜಿ ಪಾತ್ರ ಸಂವಾದ ಕಾರ್ಯಕ್ರಮ. ಯಕ್ಷಗಾನ ರಂಗ ನಿರ್ದೇಶಕ ಅಭಿಜಾತ ಕಲಾವಿದೆ ಪ್ರಸ್ತುತ ಪಾತ್ರ ಸಂವಾದದ ಪ್ರಸಂಗಕರ್ತರ ಅದುಪುಣಂಚಿನ ನಾಯಕ ಪಾತ್ರಡು ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ, ಪ್ರತಿ ನಾಯಕ ಪಾತ್ರಡು ತುಳುವ ಬುಳ್ಳಿ ದಯಾನಂದ ಕತ್ತಲ್ ಸರ್. ತುಳು ಭಾಷಾ ವಾಗ್ಮಿಯಾದ ಸಂಸ್ಕೃತಿ ಚಿಂತಕರಾದ ಟಿವಿ ಬುಕ್ FM ರೇಡಿಯೋದ ನಿರೂಪಕರಾದ ಈ ರಡ್ಡು ಜನ ಇನಿ ಈ ಒಂಜಿ ಭಿನ್ನ ರೀತಿಯ ಒಂಜಿ ಯಕ್ಷಗಾನ ತಾಳಮದ್ದಲೆ ಕಾಲ ಧರ್ಮ ಪನ್ಪುಣಂಚಿನ ಒಂಜಿ ಧರ್ಮ ಪುರುಷಲ ಕಾಲ ಪುರುಷಲ ರಡ್ಡು ಜನ ಈ ಪಾತ್ರವನ್ನು ನಿರ್ವಹಣೆ ಮಂತ್ರ ನಂಗೆ ತೋಜರವಲೇರು.
2: ಲೋಕಡು ಧರ್ಮ ಇಜ್ಜೆ ಪಂದು ಯಾನು ಬೇಜಾರುಡು ಇಂಚ ಕಬ್ಬೆ ಬುರ್ದೆ ಸಹಾಯ ಕೊರ್ಪನ
3: ಸಂತೋಷ ಪುಡಿಯ ಉದೇನು ಪೂರತು ನಗ ಬಾರಿ ಎಡ್ಡೆ ಅಣ್ಣ ಬಾರಿ ಎಡ್ಡೆ
2: ಡೈಗ ಬಾರಿ ಎಡ್ಡೆ ಆಣಿ ತಿಳಿಯ
3: ಈ ತೆರಿಯೋಡು ನಲ್ಲ
2: ಈ ಭೂಮಿ

0: ಧರ್ಮ ಪುರುಷ
1: ಕಾಲ ಪುರುಷ
0: ನಿನ್ನ ಪಾತ್ರ ಕೆನ್ನಗೆ ಇಂಕ ತೆಲಿಕೆ ಬರ್ಪುಣ
1: ದಯಕ್
0: ಮಂಡೆ ಬಿಡ ಬೇರೆ ಅನ್ಯಾಯ ಮಲ್ಪೇರೆ ಅನಾಚಾರ ಮಲ್ಪೇರೆ ಲತ್ತು ಪ್ರಾಯದ ಜೋಕುಲುಂದು ತೂವಂದೆ ಅತ್ಯಾಚಾರ ಮಲ್ಪೇರೆ
1: ನೆತ್ತೇರ್ದ ರಾಪ ಒಂದು
0: ನೆತ್ತೇರ್ದ ರಾಮ ರಕ್ತ ಪರತೊಂದುಂಡು ಕಲಿಗೋಟ ಮಾತ್ರ ಪರತದನವ ನೇರ್ದುಂಬುಲ ಬೋರ್ತನಾತ ಬರತದಿನ ಬೋರ್ತನಾತ ಬರತದಂಡು ಈ ಪಣ್ಣ ಕೇಂಡೆಯಾನ ದಾನೇ ತೆರಿನಕ್ಕುಲುಂದುಳ್ಳೇರೆ ಜ್ಞಾನಿಲುಂದುಳ್ಳೇರೆ ಅಕಳು ಪೂರ ಸೇರ್ದು ಧರ್ಮ ಕಾರ್ಯ ಮಲ್ತೊಂದುಳ್ಳೇರೆ ಬಡವುದಾಂತಿನಗಳಿಗೆ ಬಡವಗೂ ಕೊರ್ಪೇರಿ ತುತ್ತರದಾಂತಿನಗಳಿಗೆ ತುತ್ತರೆ ಕೊರ್ಪೇರಿ
1: ದಾನ ಧರ್ಮಲು ಪೂರ ಹೆಚ್ಚ
0: ಪಣವು ಬದ್ದೆ ದಾಂತಿನಗಳಿಗೆ ಬುಡಬೋಡುತ್ತಿನ ಕೊರ್ಪೇರಿ ಕೊರ್ದತ್ತ ಯಾಕ್ಲಿನ ಬೇಲೆ ದಾಂತಿನಲ್ಕ ಮಲ್ತೀನಿ
1: ಅಂದ
0: ಬೊಕ್ಕ ಬೋಡು ಬೋರ್ತಿನಾತಿ ಅರಿ ಕೊರ್ಪಂದಂಡ ಆಯ ಬೆನಿಯರೆ ಬಿದಡುವೇನ
1: ಸೋಮಾರಿ ಆಪೆ
0: ಆಯ ಬೆಣ್ ಪೂಜೆ ಈ ಆಯ ಬೆನರೆ ಪೋಂದೆ ಪೆರೆ ಕಾರಣ ಮಲ್ತಿನಿ ಧರ್ಮ ಮಲ್ಪು ನನ್ ಚಿತ್ತನ ಪುರಾಪುಡು ಈ ದಾನ ಕೊರ್ಪ ದಾನ ಕೊರ್ನಾಗ ತುಂಬ ಬೀರ ತೂ ಅಂದೆ ದಾನ ಮಲ್ತಂದಂಡ ಅವು ದಾನ ಮಲ್ಪಂದಿನ ಕಲೆಗೆ ಆಯ ನನ್ ಚಿತ್ತನ ಸ್ಥಿತಿ ಉಂದು ಎಂಚ ಆಯೆ ತಿನಿಯರೆ ಅರಿ ಕೊರ್ಪೆ ತುತ್ತರೆ ಗುಂಟು ಕೊರ್ಪೆ ಬೇತೆ ಬೇತೆ ಊರುಡ್ದು ಬತ್ತದೆ ಮುಲ್ ತಕ್ಕಲೇನೆ ಒಂಜಿ ರೂಪಾಯಿ ಕೊರ್ಪುನಿ ಅಲ್ತಿರ್ದು ಲಕ್ಷ ರೂಪಾಯಿ ನಟ್ಟುನಿ ನಮ್ಮ ಈ ಊರು ದಾಖಲೆ ನಟ್ಟು ನಕಲೊಂದು ಮಲ್ತು ಬಾಡ ನನ್ ಚಿತ್ತನ ಸ್ಥಿತಿ ಎತ್ತಂಡು ತೂಪಿ ನಕಲೆಗೆ ಎಂಚ ಅಕುಲು ಧರ್ಮ ಪುರುಷರು ಧರ್ಮ ಪುರುಷರು ಅಂಡ ಅಕುಲು ಮಲ್ತಿ ನನ್ ಚಿತ್ತನ ಈ ಗೊಬ್ಬುಡ್ದು ಈ ಮುರ್ದು ಈ ಊರು ದಾಖಲು ಕಂಡೋಜಿ ನಕುಲು ಆಯ ನನ್ ಚಿತ್ತನ ಸ್ಥಿತಿ ಆತಂಡು
1: ಓಹೋ
0: ನೆಕ್ಕ ಕಾರಣ ಏರು ಒಂದು ಪುರ ಆವಡೆ ಈ ಧರ್ಮ ಎಂಚ ಇಪ್ಪಡು ಒಲ್ಪ ಇಪ್ಪಡು ಇನಿ ಆರಾಧನೆ ಬಣಪು ನಾವು ಹೂ ಪೂಜನೆ ಬಣಪು ನಾವು ಒಂಜಿ ಪೊರ್ತುಡಿತ್ತಿನ ಚಿತ್ತನ ಸ್ಥಿತಿ ನಿಕುಂಡ ಅಪಂಡ ಆ ಸ್ಥಿತಿ ಆ ಸ್ಥಾನ ಪಲ್ಲಟ ಮಲ್ತದೆ ನಿಕಲೆಗೆ ಬೋಡಾಪುನಲ್ ಕಾವಿನ ಬುಳೆಪ ಒಂದು ಪೋಣಂದ ಆ ಬುಳೆಪ ಒಂದು ಪೋಣಂದ ಪೋಯಿ ನನ್ ಚಿತ್ತನ ಪೊರ್ತುಡು ಇಂಚಿತ್ತಿನ ಗೊಬ್ಬುಲ ಅಹಂಕಾರಲ ಐತೊಟ್ಟಿಗೆ ಸೇರಿ ನಡೆಗೆ ಅಕಲ್ನ ಅಧಪತನ ಅವುಲೇ ಆ ಗುಂಡಿನ ಅಕುಲೇ ತೋಡ್ನಲ್ ಕಾತಂಡಿ
1: ಪೂರೆಗಳ ಇಂಚೆನೆ ಆದಪ್ಪ ಎತ್ತೋ ಬಂಗಡುಲ್ಲೇರು ಗುರ್ಚಿಲುಡು ಉಪ್ಪು ನಕುಲುಲ್ಲೇರು ಅಕಲೆಗೆ ಆ ದಾನ ತಿಕ್ಕದ ಅಕಲು ಮಿತ್ತು ಬೈತೇರು ಅಕಲೆಗೆ ಹೇಳಿಗೆ ಆತಿಜ
0: ಆ ಏಳಿಗೆ ಆಯಿನ ಕುಲು ಏಳಿಗೆ ಆತೆರಿ ಅಂಡ ಕೊರ್ಪು ನಾಯೇ ಕೊರಡ ಆಯಿನ ಕಿಲೆ ಕೊರ್ಪುಜೆ ಇನಿ ಮಾನಾದಿಗೆ ಬಣಪು ನಾವು ಉಂಡು ಎಂಚ ಅಕುಲು ಇತ್ತಿನ ಅಡಿಗೆ ಅಕಲ ಲೆಪ್ಪುನು ಅಕಲ ಪುಗೆಲ್ಗಂಚ ಆದ ಪೊದೆಪುನು ತಿನರಂಜಾತ ಕೊರ್ಪುನಿ ಪೀರ ಪೋನಗ ಅಕುಲು ಪೊದೆ ತಿನಂಚಿತ್ತನ ಕುಂಟುನ ವಲ್ಪಲ ಮಾರ್ಗದ ಬರಿಟ ಬಾರದ ಜೆತ್ತದೆ ಅಲ್ತ ಲಕ್ಕೊಂದು ಮನದನಿ ಬೋತಿನಂಚಿತ್ತನ ಸ್ಥಿತಿಲ ಕೆಲವು ಕಡೆ ತುಯ್ಯರ ತಿಕ್ಕುಂಡು ಅಂಚತ್ತು ನಮ್ಮ ಸಂಸ್ಕಾರ ಬಂಡ ಎಂಚ ಸರಿಯಾಯಿನ ಚಿತ್ತನ ರೀತಿಡು ಸರಿಯಾಯಿನ ಚಿತ್ತನ ಪೊರ್ತುಡು ಅಕ್ಲೇನು ಗುರ್ತಿಸವಳು ಎಂಚ ಈ ಅವಳು ತೂವಂದುಳ ಇನ್ನು ನಡಪುನ ಆ ಪುನಃ ಜೇಪುಡನಾಗ ಬೇತೆ ಬೇತೆ ರೀತಿದ ಕುಂಟುಲೇನು ಕಾಣುತ್ತದೆ ಗಂಧದ ಬುರ್ಪುಲೇನು ಕೂರ ಕಾಣುತ್ತದೆ ಪಾಡುವೇರಿ ಏಪ ಭಾರಿ ಮಲ್ಲ ಕಲಾವಿದೆ ಭಾರಿ ಮಲ್ಲ ಕಲಾವಿದೆ ಜೀವಮಾನು ಡಿಪ್ಪುನಾಗ ಆಯ ಗೊಂಜಿ ಪುಗೆಲ್ಗೆ ಪೊದೆ ಪೆರಂಜಿ ಬೆಚ್ಚ ಬೆಪ್ಪುಗು ಕುಂಟ ಅತ್ತಂಡ ಓಲ್ಲ ಪರಿಣಾಮಡು ಜಪ್ಪುನಾಗ ಆಗ ಪಣವುಗಂತೆ ಪಣವ ಅವದಾಲ ಕೊರ್ಪು ನಂಚುತ್ತನ ಸ್ಥಿತಿ ಬಾರಿ ಕಮ್ಮಿ ಆತನ ಪೂರ ಲಜ್ಜಿಂದ ಬಣ ಪೂಜಿ
1: ಯಾನ ಯಾನು ಅಲ್ಪ ಅಲ್ಪ ಸತ್ಸಂಗದ ಕಲೆ ಸನ್ಮಾನ ಮಲ್ತಿನ ತುಯ್ಯ ಆಟ ನಾಟಕ ಕೋಲ ನೇಮದ ಕಲೆ ಪೂರ ಸನ್ಮಾನ ಮಲ್ತಿನ ತುಯ್ಯತ್ತ
0: ಅಂಚಿತ್ತಿನ ಕೆಲವು ಕಡೆ ಒಂಜೊಂಜಿ ನಡಪುಣು ಅಂಡ ಹೆಚ್ಚಿನ ನಡಪುನು ದಾದೆಕ್ಕು ಗೊತ್ತುಂಡ ಪಣವು ಕೊರ್ತು ಇನಾಮುದೆತ್ತೋ ನಂಚಿತ್ತಿನ ಕಾಲುಗು ಬತ್ತಿ ಎತ್ತದಂಡು ಎಂಚ ಕೆಲವೊಂದು ಇನಾಮುಲೇನೆ ಪಣವು ಕೊರ್ತದೆತ್ತೋ ನನ್ ಚಿತ್ತನ ಕಾಲ ಎತ್ತದಿನಿ ಒಂದು ಪೂರ ಎನ್ನ ಗೊಬ್ಬು ಒಂದು ಈ ತೆರೆಯೋ ನೋಡು ಏರ್ನ ಗೊಬ್ಬು ಒಂದು ಎನ್ನ ಗೊಬ್ಬು
1: ಅಪಗಂಡ ದರಿಕುಂಟ
0: ಈ ಪೊರ್ತುಡು ನೇನ ದಾಯ ಈ ಗೊಬ್ಬು ಗೊಬ್ಬಿಯೇ ಒಂದೆಲ್ಲ ಈ ತೆರೆಯೋ ನೋಡು ಆಪುಂಡು ದಾಯಿಗಿಂದ ಕೆನ್ನಗ ಮೂಜಿ ಕಾಲು ಹೊಡೆದಿಂಚಲ ಯಾನು ಪ್ರತಿ ಪೊರ್ತುಳ್ಳ ಅನಂತ ಕಾಲ ಆದಿತ್ತೆ ಅನಂತ ಪೊರ್ತ ಆದಿತ್ತೆ ಮಾತ ಕಡಲ ಏ ನೆಗತು ತೋಜಿನ ತಂದೆ ಎದುರುಡು ನಲಿಪು ನಾಯಿನ ತೋಜುನು ನೀರಾವುಡು ಬೊಟ್ಟು ನಾಯಿ ಪದ ಬಣಪು ನಾಯಿ ಏರೆಗಳ ತೋಜೆ ಆ ಪಂಡ ಇನಿ ನಲಿಪು ನಾಯಂತೆ ಮದೇವಡು ಬೊಟ್ಟು ನಾಯಲಂತೆ ಎದುರು ತೋಜಡು ಆಯೆ ಬೊಟ್ಟಿ ಎನ್ನಂಡ ಮಾತ್ರ ಇವೆ ನಲಿಪುನು ಬಣಪು ನಾವು ಗೊತ್ತಾವಡುಂದು ಯಾನು ಮಲ್ತಿನ ಚಿತ್ರ ಗೊಬ್ಬು ಒಂದು ನಿಕ್ಕು ತೆರೆಯಾಡು
1: ಅಪಗಾಂಡ ಇಂಚ ಮಲ್ಪಡು ಪದ ಬಣಪಿನಾಯ್ನ ಎದುರು ಕುಲ್ಲೋಡು ಬಿರಾಡು ನಲಿಪಡಾಯ ಏರು ತೂಪಿ
0: ಪದ ಬಣಪು ನಾಯೇ
1: ಎದುರು ಕುಲ್ಲಾಡು
0: ಅಂದು
1: ನಲಿಪು ನಾಯಿ ಪಿರಾವ್ ನಲಿಪಡ
0: ಪದ ಬಣಪು ನಾಯಿ ಪಿರವೇ ಕುಲ್ಲೋಡು ನಲಿಪು ನಾಯಿ ಎದುರೇ ನಲಪಡು ಅಂಡ ಪೊದೆಪ್ಪುನಾಗ నలుపు నాయకుల పొదెపుడు, పదపణుపు నాయకుల పొదెపుడు, బొట్టు నాయకుల పొదెపుడు, అంచెన ఐకు శృతి కొర్పు నాయకుల నికులు పొదెపుడు, కాలి ఒరియోరిన బుడుపు నత్తి అపందండ ఈ బుడుపు నంచెత్తున స్థితికి పడాది అన్న పనుపు నత్తి ముందు దాయ పనిపే ఇని కోడే ధర్మాత్మరు ఎరమలత కాయాది అకులు అడంగుది పోతేరు ధర్మ సత్సంగ మలుపు నకులను ఇని ఎత్తు జన గుర్తి సవేరు పనుపునవిని ఆలోచన మలపడు గుర్తి సవుడు ఆయన చిత్తున మనస్థితి నకులు ఇని కమ్యాతేరు ఐకబడాది ఈ పూర గొప్పు నడపెర కారణ ఎన్నవు ముందు భారీ ఖుషి అని ఇంక సంతోషానంది అని పనుపునవు
1: నిన్న కన్నుకు మంజల్త పొడి పూర్తున్నదాదన్న
0: దాయకు
1: వక్ర దృష్టిద యోచనడి ఈ పాత్రందుల ఎన్న సిద్ధాంత దాదా
0: దాదవు
1: లోకుడు ఎడ్డెప్పావుడు ధర్మిష్ఠిరు ననాత్తు జన పుట్టుదు బరడు ననాత్తు జన బులేదు లోక ధర్మను కాపోడు అందయ్యా
0: దాదవు
1: ఈ పాత్రందు బత్తిన రీతి ఆయతత్వం నుండి

0: ಸಕಾಲಪುರುಷ
1: ಧರ್ಮಪುರುಷ
0: ಇಂಚಿತ್ತಿನ ನುಡಿಗಟ್ಟನ ಕೇನರೆಯಾನು ತಯಾರಾದು ಇಜ್ಜಿ
1: ನುಡಿಗಟ್ಟು ಕೊರ್ಪುನ ಏನೆಯಾನು
0: ಅಂಚಾದು ಕೊಂಡು ನಿನ್ನ ಸ್ಥಿತಿ
1: ಹ
0: ಮನಸ್ಸದ ಉಲೈಡು ಎಡ್ಡಾವಡು ಎಡ್ಡಾವಡು ಅನ್ಯಾಯ ನನಲಾ ಜಾಸ್ತಿ ಆವಡು ಪಂದು ಯೋಚನೆ ಮಲ್ತೊಂದು ಮಲ್ತೊಂದು ಧರ್ಮದ ಬಗ್ಗೆ ವಿಮರ್ಶನೆ ಮಲ್ತೊಂದುಲ್ಲ ಅಂದ ಈ ಲೋಕ ನಡಪುನು ಪಂಚಭೂತಲೇರ್ದು ಆಕಾಶ ಭೂಮಿ ಅಂಚನೆ ನೀರು ಗಾಳಿ ಸು ನೂ ದಾಯಿಗುಪ್ಪುನು ಈ ಲೋಕದ ಸಮಸ್ತ ಪ್ರಾಣಿಲೆಗು ಸಮಸ್ತ ನರಮಾನಿಲೆಗು ಬೋಡಾದು ಉಪ್ಪುನು ನುವೇನು ಎಟ್ಟೆಡು ಉಪಯೋಗ ಮಲ್ತದು ಎಟ್ಟೆಡು ಬದುಕುನು ಸಾಗಿ ಸಾವನ ಬುದ್ಧಿ ನರಮಾನಿಲೆಗು ಬೋಡು ಮರ ಮಟ್ಟಲೇನು ಕಡುತದು ನಾಶಗು ತಾನೇ ಕಾರಣ ಒಂದುಲ್ಲೆ ಅತೇ ಅತ್ತೆ ತನ್ನ ಮನಸ್ಸದ ಚಟುಕು ಬೋಡಾದು ದಾದಾದ ದುರಾಭ್ಯಾಸಲೇನು ಪೂರ ಅಭ್ಯಾಸ ಮಲ್ತದು ತನ್ನ ನಾಶಗು ತಾನೇ ಕಾರಣ ಒಂದುಲ್ಲೆ ದಾದಾದ ಸೀಕು ಬರೊಂದುಂಡು ನೆಕ್ಕು ಪೂರ ಒಂಜಿರಿ ತಿಡುತುಂಡ ನರಮಾನಿಲೇ ಕಾರಣ ಬಕ್ಕೊಂಜಿರಿ ತಿಡುತುಂಡ ಕಾಲ ಕಾರಣ ಅಪನು ಒರಿ ನಡತೊಂದು ಪೋಪಿನ ಏ ದಂಟದು ಬೂರ್ದು ಸೈತು ಪೋಯೆ ಅಪಗ ಕಾರಣ ಏರು ಆಯನ ಕಾಲ ಆಯನು ಒಯ್ತುಂಡು ಅಂದು ಅಂಜಾದು ನರಮಾನಿ ಎಡ್ಡಾಪಿನ ಆಲಾಪಿನ ಅವು ಪೂರ ಆಯನಾಯನ ಮನಸ್ಸಿಗೆ ಆಪಿನ ಪ್ರಚೋದನೆಗೆ ಕಾರಣ ಪರಿಸರ ಕಾರಣ ಆ ಪೊರ್ತು ಅಂಜಾದು ಪೊರ್ತು ಪರಿಸರ ಆ ಪರಿಸರದ ವ್ಯವಹಾರ ನುಪೂರ ಸಕಾಲಿಕವಾದ ಸರಿಯಾದ ನಡತುಂಡ ಸಾಧಿ ತಪ್ಪು ಜೇರು
1: ಆಯ ತೀರ್ಥಮಿತ್ತು ತೂವಂದೇ ಬೋವಂದಿನ ತಪ್ಪತ್ತು ಆಯ ದಂಟದ ಬುರ್ನಕ್ಕೆ ಕಾಲ ಕಾರಣ
0: ಅಂದ್ ಆಯನ ಗಮನ ಓಡಿನ ಪೋಪುಂಡ ಆಯ ಬೂರ್ದು
1: ಆಯ ತೀರ್ಥಮಿತ್ತು ತೂವಂದೇ ಬೋವಂದೇ ದಂಟದ ಬುರ್ನಿಂದ ಗೊತ್ತಿ
0: ಅಂದ ಯಾನು ಬನ್ಪಿನಿ ಈತೆ ಹಾಳು ಬುದ್ಧಿಗೂ ಪೋಪಿನಂಚಿನ ವ್ಯವಸ್ಥೆ ಉಪ್ಪೆರಬಲ್ಲಿ ವೈಪುನ ಅಂಚನೆ ತೂಪಿನ ತನತ ಅಂಚನೆ ಕೈ ಪಾಡುನ ಇಂಚಿನ ವ್ಯವಸ್ಥೆಲು ಇಜ್ಜಂದೆ ಸಕಾಲಿಕವಾಯಿನ ರಾಜಕೀಯ ವ್ಯವಸ್ಥೆ ಗಟ್ಟಿಯಾದಿತ್ತುಂಡ ಅಪಗ ಇಂಚಿನ ದೌಷ್ಟ್ಯ ನಡಪಂದಿಲಕ ತಡೆಪೆರ ಕಾಲಪುರುಷ ಆಯ್ನಂಚಿನ ಈಯೇ ಪುರರೆಗಳ ಎಡ್ಡೆ ಮನಸ್ಸನ್ನು ಕೊರಿಯಾಂದಾಂಡ ಈ ಕಲ್ಜಿಗದ ಕಾಲ ಬೋದು ಸತ್ಯಯುಗ ಬರಂದ ಪನಿಗೆ ಅಂಚಾದು ಯಾನು ಪಂಪಿನಿ ಈತೆ
1: ದಾದವು
0: ಇಲ್ಲ ಯಾಲ್ಲ ಒಟ್ಟೊಟ್ಟಿಗೆ ಬೋದು ಎಟ್ಟೆ ಪೊರ್ತುಡು ಎಟ್ಟೆ ಜನಕುಲು ಬುಲೆಪಿಲಕ ಧರ್ಮದ ತಿರ್ಲು ಓಲ್ಲ ಉಂಡು ಊರೊನ್ಮೆಲ ನೆಗತೊಂದುಂಡು ಪಂಪಿಲಕ ಮಲ್ಪೋಡು ಐಕಾಂತ್ರ ನಮ್ಮ ದಾದ ಸಾಧಿನು ಮಲ್ಪೋಡು ದಾದಾಳ ಉಪಾಯ ಪನಿಯಿ
1: ಅತ್ತು ಮಿತ್ತು ಸೂರ್ಯ ಚಂದ್ರೆ ತೀರ್ಥ ಭೂಮಿ ಪರಪು ನಂಚಿತ್ತಿನ ನೀರು ಬೀಜು ನಂಚಿತ್ತಿನ ಗಾಳಿ
0: ಪೊತ್ತು
1: ಪೊತ್ತು ನಂಚಿತ್ತಿನ ಅಗ್ಗಿ ಒಂದು ನೆಕ್ಕು ಪೂರ ಕಾರಣ ಅಂದ ಬಣಪ
0: ಪ್ರಪಂಚ ಉಪ್ಪು ನಕ್ಕಲು ಪೂರ ನೆಟ್ಟೇ ನಡಪು
1: ಆಯಲ್ಲ ಬುಡ್ತು ಜಾನ ಮಿತ್ತದ ಆಯಲ್ಲ

0: ಯಾನೆ ಕೊರ್ತಿನವು ಸಂಪು ಕೊರ್ಪು ನಂಚಿತ್ತಿನ ಚಂದ್ರೆ ಲೋಕಗ ಬಳುಪು ಕೊರ್ಪು ನಂಚಿತ್ತಿನ ಸೂರ್ಯೆ ಬಾಜಿಲ ಅರಪವು ನಂಚಿತ್ತಿನ ಪರಿಪು ಅತ ಈ ಪಂಚಭೂತದ ಬಗ್ಗೆ ಭಾರಿ ಬೊರ್ಲ ಗಂಟಿಡು ಬಂಡ ಏರೆಲ್ಲ ಬುಡ್ತುಜಿ ಯಾನ ಏರೆಲ್ಲ ಬುಡ್ತುಜಿ ಚಂದ್ರದೇವರಿ ಚಂದ್ರದೇವರೆಂದು ಬಣಪೇರು ಲೋಕದ ಜನ ಮುಂದೆ ಆಯ್ನ ಸರಿ ಕಣ್ಣು ಬೀಳದು ತುಳಗೆ ಆಯ್ಗ ಉಬ್ಬೇಸದ ಸಿಕ್ಕಲೊಂಡ ಐತೊಟ್ಟಿಗೆ ಆಯನ ಮೇಟಂಜಿ ಕಲೆ ಉಂಡು ನೆಕ್ಕ ಕಾರಣ ಏರಿಂದೆನ್ನಿದ ಯಾನೇ ಮಲ್ತಿ ನಂಚಿತ್ತನ ಎನ್ನ ಗೊಬ್ಬು ಲೋಕ ಚಂದ್ರದೇವರಿಂದ ಬಣಪೇರು ಅಂಡ ಆಯ ಮಲ್ತಿನಿದಾನೆ ಉಂಡು ಮಲ್ತಿ ನಂಚಿತ್ತನ ಕರ್ತೃ ಮುನಿಯರಿಂದ ಪಾಲನೆ ಮಲ್ತಿ ನಂಚಿತ್ತನ ಕರ್ತೃ ಕಾಪೇರು ಪಾಲನೆ ಮಲ್ತಿ ನಂಚಿತ್ತನ ಕರ್ತೃ ಮುನಿಯರಿಂದ ಲಯ ಮಲ್ಪು ನಂಚಿತ್ತನ ಕರ್ತೃ ಕಾಪೇರು ಮೂಜೆ ಮೂರ್ತಿಲ ಮುನಿಯರಿಂದ ಆಯನ ಕಾಪುನು ಏರಿಂದಕ್ಕೆ ಎನ್ನಗ
1: ಗುರು
0: ಗುರು ಕಾಪೇರು ಅಪ್ಪಂದಂಡ ಕಾಪುಡ ಆಯ ನಂಚಿತ್ತಿನ ಗುರುನ ಬೊಡೆದಿನೊಟ್ಟಿಗೆನೆ ಆ ಪುಣ್ಯ ಮೇದ ಚಂದ್ರ ಅದು ತೋಜಿದು ಸ್ವರ್ಕೆರೆ ಬಿದಡ್ನಾಯ ಸ್ವರ್ಕೆರೆ ಬಿದಡ್ನಾಯ ಲೋಕಗ ಬಲ್ಪು ಗರ್ಪು ನಂಚಿತ್ತಿನ ಸೂರ್ಯ ಆಯಮಲ್ತಿ ನಾವು ಎಲ್ಲಿಯವೋ ಆಯಮಲ್ತಿ ನಂಚಿತ್ತಿನ ಗೊಬ್ಬು ಅಂತೇವೋ ಲೋಕದ ಕೋಡಿ ಮೂಲೆಗಳ ಬಲ್ಪು ದಜ್ಪಾವು ನಾಯಿ ಆ ಮರ ಮಟ್ಟಿ ಬಳ್ಳಿಲೆಗೆ ಚೈತನ್ಯ ಗೊರ್ಪು ನಾಯಿ ಆ ಕಂಜಿ ಆದಿಪ್ಪು ಕೋರಿ ಆದಿಪ್ಪು ಕಳೆಪು ನಂಚುತ್ತನ ಪ್ರಾಣಿಲಾದಿಪ್ಪು ಮಾತೆರೆಗಳ ಜಡತ್ವನು ಕಳೆದು ಅಕ್ಕಲೆ ಲೋಕದ ಬಳುಪುಡು ಚೈತನ್ಯನ ಗೊರ್ಪು ನಂಚಿತ್ತನ ಆಯೇ ಆಯನ ಬೊಡೆದಿನ ಸಂಗತಿಯಾಗಿ ಗೊತ್ತಾ ಅಂತೆ ಬೋಂಡು ಬೊಡೆದಿನ ನೆರಳೆಗೂ ಜೋಕುಲಾಪು ನಂಚಿತ್ತನ ಸ್ಥಿತಿ ಅವ್ಲ ನಿರ್ಮಾಣ ಅಂಡು ಮುಂದೆನು ಬುಡುಪ್ಪಾಯರನ್ನ ಪೋಣಂದಂಡ ಪುಲ್ಯ ಮುಟ್ಟ ಕುಲ್ಲೋಡಾವು ಆ ಸ್ಥಿತಿ ನಿರ್ಮಾಣ ಅಂಡು ಆತ ಮಾತ್ರ ಆಯಡ ಅವ್ವ ಅಂಡ್ಲ ಆಯನ ಕಣ್ಣಿಗೆ ಅಡಂಗದು ಇಂಚಿತ್ತಿನಲ್ಲ ನಡಪುಡಂದು ಎನ್ನ ಗೊಬ್ಬು ಆತ ಮಾತ್ರ ಆಯನ ಬದುಕಿಡು ಆಯನ ಬಿಂದುಡು ಉಂಡಾಯಿ ನಕಲಿನಲ್ಲ ತಾಂಕ್ಯರಾಗಿ ತೀರ್ದುಜಿ ಆ ಕರ್ಣನಗತಿದಾನೆ ಅಂಡು ಆ ಮರ್ಗಿಲ್ಡು ಸುಗ್ರೀವನ ಸ್ಥಿತಿದಾನೆ ಅಂಡು ಒಂದು ಪೂರ ಆಯಿನಿದಾನೆ ಅಕ್ಕಲೆಗೆ ಆಪು ನಂಚುತ್ತನ ಎತ್ತರದ ಸ್ಥಾನುಡಕ್ಕಳು ಕುಳ್ಳಾಡಂದಾನ್ಲ ಅಕ್ಕಲಿಗೆ ಅಕ್ಕಲ್ನ ಪತ್ತ ಅಕ್ಕಲ್ಡಜ್ಜಿ ಏರಾ ಮೊಕ್ಕಲಿನ ಪೂರ ಕಬ್ಬೆ ಜಪಿಡಾದು ಬೆರಿತ ಮಿತ್ತು ನಡತಿರಂದಾನ್ಲ ಆಗ ದಾಲಮಲ್ಪರ ಆಯನ ನಂಚಿತ್ತನ ಸ್ಥಿತಿಯಾಂಡು ಆಯನ ಬಗೆಟ ಬಾತಿರ ಉಂತಲ ಆಯನ ಬಗೆಟ ಬಾತಿರ ನಾವೇ
1: ಕಾಲಪುರುಷ ಮಕ್ಕಳಿನ ಪೂರ ಈ ವಿಮರ್ಶೆಗೆ ದತನೊಂದಿಲ್ಲ ವಿಮರ್ಶದ ಪಿರಡುಪ್ಪನ ಸತ್ಯದಾದ ಬಂದು ತೆರೀಲ
0: ದಾದವು
1: ಚಂದ್ರೆ ಗುರುನಡೆಗೆ ಪೋಯಿನಾಯೇ ಗುರುವಿನ ಮಡದಿಗೆ ಅನಿಷ್ಟಮಲ್ತೆ ಐಕಾತ್ರನೇ ಪದ್ನಾಜಿ ದಿನ ಬುಲೆಪೆ ಪದ್ನಾಜಿ ದಿನ ಆಯೇ ಕಳೆವೊಂದು ಬರ್ಪೆ ಜೀವದ ಶಕ್ತಿನ ಆಯ್ಕೆ ಕ್ಷಯರೋಗ ವೈದಿನ ಚಂದ್ರದೇವರು ತಿಂಗಳು ಮಲ್ಪನು ಕೊರ್ಪೇರು ಆನಲ ಚಂದ್ರಗ ಇಂಚದಾಯಗಾಂಡು ಇಂಚಿತ್ತಿ ಕತೆ ಚಂದ್ರೆ ಮಲ್ತೆಗೆ ಅಂಚಿತ್ತಿ ಕತೆ ಮಲ್ಪರವಲ್ಲಿ ಬಂಪಿನ ಆದರ್ಶ ಉಂಡು ಸೂರ್ಯ ಚಾಯನ ಒಟ್ಟಿಗೆ ಜೋಕ್ಲೇನು ಪಡೆ ಜೋಕ್ಲೇನು ಪಡೆಯಬೇಕು ಗೊತ್ತಾಂಡು ಮೋಲು ಸೌಜ್ಞೆತ್ತು ಅಲ್ಲ ನೆರೆಲುದ ಚಾಯ ಮೋಲೊಂದು ಆ ಪೊರ್ತುಗು ಚಾಯಗಿಲ ಜೋರು ಮಲ್ತೆ ಸೌಜ್ಞನು ವಿಚಾರ ಮಲ್ತೆ ಸಮುದ್ರ ಬರಿಟು ಕುದುರೆಯಾದ ಕುಲ್ದಿತ್ತಿನಂಚಿನ ಸೌಜ್ಞನು ಸೇರಿದ ಅಶ್ವಿನಿ ದೇವತೆಲನ್ನು ಕೊರಿಯೆ ಲೋಕಗು ಅಶ್ವಿನಿ ದೇವತೆಲು ಮರ್ದದ ದೇವತೆಲಾದ ಮೆರೆಯರು ಅಂತೆಯತ್ತು ಅವಳು ಎಮೆ ಚಾಯಿಗೆ ತುರ್ತಿನಂಚಿನ ಪೊರ್ತುಡು ಆಯನ ಕಾರಿಗೆ ಪುರಿಯಾವಡ ಬಂದು ಚಾಯ ಶಾಪ ಕೊರಿಯಾಲೆ ಅಪ್ಪಗ ಅಮ್ಮೆ ಬಂಡೆ ಅಪ್ಪಿಗೆ ತೊರಪೆರ ಬಲ್ಲಿ ಅಮ್ಮಗನೋ ಪೆರ ಬಲ್ಲಿ ಇನ್ನು ಪೂರ ಧರ್ಮ ಅಂಚಾದ ನಿನ್ನ ಕಾರಡು ಪುರಿಯಾಂಡು ಯಾನಿತ್ತೆ ಕೋರಿಲೇನು ಪುಟ್ಟಾದ ಪುರಿಲೇನು ದೆಪ್ಪಾವೆ ಪಾಪಗಳೇರ ಗೋಕರ್ಣ ಕ್ಷೇತ್ರಕ್ಕೆ ಪೋಲ ಈ ಎಡ್ಡ ಅಲ್ಲ ಅಂದು ಆಯ ಪಕ್ಕ ಎಡ್ಡಾಯೇ ಧರ್ಮ ಅಧರ್ಮದ ಸಂಯಮದ ನಿಯಂತ್ರಣ ಉಪ್ಪು ನಂಚಿನ ಸೂಕ್ಷ್ಮ ವಿವೇಚನೆ ಮಲ್ಪು ನಂಚಿನ ಯೋಗ್ಯತದ ಪದವಿನು ಪಡೆ ನಾ ಒಂಜಿ ಸತ್ಯ ತೆರೆಯಲ್ಲ ಸುಗ್ರೀವಾಗಲ ಬಕ್ಕೋಗು ಎಡ್ಡಾತಿನ ಕರ್ಣೆ ಸಹಸ್ರ ಕವಚ ಮೋಕ್ಷದ ಹಿನ್ನೆಲೆ ಎತ್ತಿನಾಯೇ ಆಯ ಮೋಕ್ಷಗೂ ಪೋಯೆ ಒಂಜಿ ವಿಚಾರನು ಬನ್ಪೆ ವಾಲ್ಮೀಕಿ ಬೇಡೆ ಆದಿತ್ತೆ ಆಯ ಬೇಡೆ ಆದಿತ್ತಿನ ಪೊರ್ತುಗು ಪುರ್ರನೆಲ್ಲ ಮಂಡೆನೇ ನೋತೀನಿ ಪಾಪನೇ ಮಲ್ತೀನಿ ಆಗ ರಾಮ ಬನ್ಪಿನ ಶಬ್ದನೇ ಬನಿಯರೆ ಆಯಿಜಿ ಸಪ್ತರ್ಷಿಕಲು ಆ ಮರ ಈ ಮರ ಮರ ಮರ ಮರ ಬಂದು ರಾಮವನ್ಪಿನ ಶಬ್ದನು ಪುಟ್ಟಾಯರು ಆಯ ಬಕ್ಕ ಎಡ್ಡಂತಿನ ಆಯದು ಮಹಾಕಾವ್ಯನು ಲೋಕಕ್ಕೂ ಕೊರನಂಚಿನ ಮಹಾ ಋಷಿಯಾದು ಪೋಯೆ ಅಪಗ ಆಯ ಬೇಡೆ ಅದು ಎರಗಲ ಬೊಚ್ಚಂದಿನ ಆಯದು ಮಲ್ತಿನ ಪಾಪದ ಬೇಲೆ ಎಡ್ಡೆಪ್ಪು ಬನ್ಪನ ಅತ್ತು ಆಯೆ ಮಹಾಕಾವ್ಯನು ಬರೆದು ಲೋಕಕ್ಕು ಎಡ್ಡೆಪ್ಪನು ಕೊರನ ಬೇಲೆ ಎಡ್ಡೆ ಎಂದು ಬನ್ಪನ ನಮ್ಮ ಲೋಕಡು ತಿರುಗಡಾಯಿ ನಂಚಿನ ಸತ್ಯದಾದವು ಕತ್ತಲೆ ಉಪ್ಪುಂಡು ಆಂಡ ಬೊಲ್ಪು ಬೋಡು, ಅಜ್ಞಾನರ್ದು ಜ್ಞಾನದ ಅಡೆಗೆ ಪೋಡು, ಕತ್ತಲೆರ್ದು ಬೊಲ್ಪದ ಅಡೆಗೆ ಪೋಡು. ಈ ಸಂದೇಶನು ಲೋಕಡು ಸ್ಥಾಯಿ ಮಲ್ಪುನ ಸಿದ್ಧತೆ ಎನ್ನವು ನೆಕ್ಕು ಬೋಡಾದು ಯಾನು ಪೊಣಪೆ ಪೊಣಪೆ ಪೊಣಪೆ ಬುಡ.

0: ಕಾಲ ಪುರುಷ ಪುರನಿಗಳ ಯಾನ ನೋತೆ ಪುರನಿಗಳ ಇಂಚ ಆಪಿಲಕ ಮಲ್ತೆ ದೇವರಕ್ಕೆಲ್ಲ ಬರ್ತಿಜಿ ಅಕ್ಕಲೆಲ್ಲ ಬರ್ತಿಜಿ ಮಕ್ಕಳೆಲ್ಲ ಬರ್ತಿಜಿ ಸರಿ ಕಾಲ ಎರೆಲ್ಲ ಬುಡ್ಬುಜಿ ದೇವರಕ್ಕಲ್ಲೂ ಆಯನಕ್ಕುಲ್ಲ ಕಾಲಕ್ಕೂ ತಕ್ಕನೆ ನಡಪಡಾಪನು ಹರಿಯ ಆಯನ ಮೇನ ಈ ಲೋಕಕ್ಕೆ ಬತ್ತ ಅವತಾರ ಪುರುಷರಾದ ಅಕ್ಕಲು ನರಮಾನಿಲಾದೆ ಧರ್ಮನು ಸಂಸ್ಥಾಪನೆ ಮಲ್ತೀನಿ ರಾಮೆ ಸಾಮಾನ್ಯ ಆದೆ ಎತ್ತರಗು ಪೋಯಿನಾಯೆ ಕೃಷ್ಣೆ ಬೊರ್ಚಾಂದಿನ ಚಟುವಟಿಕೆ ಮಲ್ತನಲ್ಲ ಸತ್ಯ ಉಂಡು ಪಂಪಿನ ಸ್ಥಾಯಿಯಾದ ಮಲ್ತು ತೋಜಾಯಿನಾಯಿ ಅಕಲಕ್ಕಲು ಅಕಲಕಲ ಕರ್ಮಗು ತಕ್ಕ ಮಲ್ತು ಪೋತೇರು ಅಂಚಾದ ಇತ್ತದ ಕುಲ್ದಾದ ಮಲ್ಪೋಡು ಅಕಲಪುದರನು ಸ್ಥಾಯಿ ಮಲ್ಪರೆ ಅಕಲ ಕರ್ಮದಾದ ಸತ್ಕರ್ಮದಾದವು ಸತ್ ಚಿಂತನೆದಾದವು ಸತ್ಸಂಗ ಎಂಚೊಪ್ಪೋಡು ಪಂಪಿನನು ತೆರೆಯೋಡು ಪಂಪಿನಂಚಿನ ಸಂದೇಶನು ನಮ್ಮ ಕೊರೋಡು ಲೋಕಗು ಐಕಾತ್ರ ಈ ಬದ್ಧೆ ಅವಡು ಈ ದಾದನ ಮಲ್ಪೆರಾಪುಜಿ ಈ ಯಾನ್ ದೇವರ್ಕಲು ಪುರರ್ಲ ಈ ಲೋಕಕ್ಕೂ ತಕ್ಕನೆ ಒಪ್ಪನು ಲೋಕಕ್ಕೂ ತಕ್ಕನೆ ಐದು ಮಿತ್ತಿ ದಾದ ಮಲ್ಪಯ್ಯ
1: ಅನ್ನ ಪಾತೆರ ಕೆನ್ನಗ ದುಂಬುದೆರ್ಮೆ ಬೋನಗ ಪಿರೋದೆರ್ಮೆವೆಂದುದು ತಿಳ್ತಣಿಗೆ
0: ಜಾಯಿಗೆ
1: ಆ ಸ್ಥಿತಿ ಅಂಡತ್ತಯ್ಯ ಸರಿ ಬುಡು ಸರಿ ಬುಡು
2: ಸತ್ಯೋಡು ಸೋತಿ ನಾ ತೋಚ ಏರಿ

0: ಕೂಲಿಪ್ಪುನಾಗ ಕಟ್ಲಜ್ಜಿ, ಕಟ್ಲಪ್ಪುನಾಗ ಕೂಲಿಜ್ಜಿ. ಇನ್ನು ಧರ್ಮಡು ನಡತಿನಕ್ಲ ಸಾಧಿ ಅಂಚನ ಆಯ್ನವು. ಆ ನೀ ಧರ್ಮ ಸಾಧಿಡು ಪೋಯಾ ಪೋಯಾ ಪೋಯಾ ಅಂದ ಬಂಡಿ ನಂಚುತ್ತಿನ ಆ ಸತ್ಯ ಹರಿಶ್ಚಂದ್ರನ ಗತಿದಾನ ಅಂಡ್ ಅಂಚನೆ ಧರ್ಮಜನ ಗತಿದಾನ ಅಂಡ್ ಸತ್ಯ ಹರಿಶ್ಚಂದ್ರ ಸತ್ಯಡು ಬೋಪೇ ಬಂಡಡೆ ಅವೇ ಈ ಬಂಡಂಚುತ್ತನ ವಿಶ್ವಾಮಿತ್ರೇ. ಆಯೇ ಅವಳು ಅಕುಲಕುಲು ರಡ್ಡಿ ಜನ ಕಂಟಿ ಹೊಂದಿನವು ಮಿತ್ತಿಡು. ಆಯೇ ಯಾನಗೆಂದರೆ ಇಮೆ ಯಾನಗೆಂದರೆ ಬಂಡ್ರಬಹುದು ಆ ಕಲ್ಲಪ್ಪಿಲ ಗುಂಡಪ್ಪಿಲ ಸೇದು ಬೆಳ್ಚಪ್ಪೆ ಚಟ್ನಿ ಆಯ್ಲಗ ಇಮೆ ಚಟ್ನಿ ಆದ ಬೋಯೆ
1: ವಿಶ್ವಾಮಿತ್ರೆಲ್ಲ ವಸಿಷ್ಠರೆಲ್ಲ
0: ಅಕುಲ ರಡ್ಡಿ ಜನತ ಗೊಬ್ಬು ಎಂಚ ಅಕುಲು ಇಮೇನ ಆಯನದ್ರ ಇಮೇನ ವಿರ್ಸ ಅದಿಗೆ ತೊಜಿಪಾರೆ ಬೋಡುದು ಇಮೆ ಓಡೆವರೆ ಮುಟ್ಟ ಎತ್ತುಂಡು ತನ್ನ ಬಲ್ದು ತತ್ರನಿಗೆ ನಡೆಗೆ ಅವೆಲ್ಲ ಗೊರ ಪೂಜೆ ಬಂಡೆ ಅರತನ ನಾನ್ಲ ಬುಡುವೆ ಈ ಪೊಣ್ಣುಲೇನ ಮದಿಮಾಯ ಬಣಪು ನಡೆ ಓಡೆವರೆ ಮುಟ್ಟ ಎತ್ತುಂಡು ಕೆನ್ನಗ ತನ್ನ ಬೊಡದಿ ಜೋಕ್ಲೇನ ಮಾಡ್ದು ಆಯ ಮಸಣಗಾಪುನವರೆ ಮುಟ್ಟೋಗ್ಲ ಎತ್ತುಂಡು ಕಟ್ಟ ಕಡೆಗೆ ಬೊಡದಿನ ಕಂಟೆಲ್ಗೆ ಕತ್ತಿ ದೀಪನವರೆ ಮುಟ್ಟೋಗ್ಲ ಎತ್ತುಂಡು ಆಂಡ ಆಯೆ ಪೂರ ಮೂಜಿ ಮೂರ್ತಿಲು ಒಲಿದು ಬತ್ತಿ ಬೊಕ್ಕ ಆಯೆ ಆಳ್ವಿಕೆ ಮಲ್ತಿನ ಎತ್ತು ಪೊರ್ತು ಗೊತ್ತುಂಡ ಅವಿನ ಆಳ್ವಿಕೆ ಮಲ್ಪು ನಂಚಿತ್ತಿನ ಪೊರ್ತುಡು ಆ ಕಡ್ಲೆ ಅಗ್ಗಿ ನಂಚಿತ್ತಿನ ಪೊರ್ತುಡು ಇಮೇನ ಪರು ತಾಳ್ದ ಅದು ಬೋತು ಧರ್ಮ ಜನಗ ತಿಲ ಆಯ್ನ ಆತೆ ಎಂಚ ಎಂಕ ಅರಸುತನ ಸೈ ಪೊತ್ತಡು ಎಂಕ ಬಡತನನೇ ಆವು ಕಾಡು ಡಿಪ್ಪುನಾಗ ಬೋಡು ಬೋಡ್ತಿ ನಂಚಿತ್ತನ ಸಂಪಾದನೆ ಮಲ್ತೆ ಬಣದು ಪೋಯಿ ನಾಯಗ ಆಯನ ಕೈಟು ಮಲ್ಪನ್ ನಂಚಿತ್ತನ ಬೇಲೆ ಮಲ್ಪಾದು ಬೆನ್ಪಂದಿ ನಂಚಿತ್ತನ ಬೇಲೆ ಬೆನ್ಪಾಟಿಗೆ ನುಂತಾದು ಆಯ್ ತೊಟ್ಟಿಗೆ ಸುಳ್ಳು ಪನಂದಿ ನಂಚುತ್ತಿನ ಆಯಡ ಸುಳ್ಳು ಬಣಪಾದು ಅಡೆ ಬರೆ ಮುಟ್ಟೋಗಲ ಆ ಧರ್ಮನ ಗೆಂದವನು ಬಣಪನ ಸ್ಥಿತಿ ಅವ್ಳು ನಡತಿ ನಂಚಿತ್ತನ ಕಂಡುಕ ಪಡೆದ ಕಳುಗಬ್ಬುದು ಒಟ್ಟಿಗೆ ಧರ್ಮರಾಜಲ ಕಟ್ಟ ಕಡೆದು ಅರಸೊತ್ತಿಗೆದ ಜಿಟ್ಟೆಡು ಕುಲ್ಲು ನಂಚಿತ್ತನ ಪೊರ್ತುಡು ಮಾತೆರ್ನ ಸೊಡ್ಡುಡು ಐಸಿರನೆಗೆತ್ತಿನಲ್ಲ ಆಯನ ಮೋನೆ ಕಪ್ಪೇ ಇರ್ದಿತ್ತ ದಾಯಗ ದಾಯಗಿಂದಕ್ಕೆ ಎನ್ನಗ ಇಡೀ ಬಂದು ವರ್ಗನು ಕೆರ್ದು ಇನಿ ಎಂಕ ಅರಸೊತ್ತಿಗೆ ಬೋಡ ಪಣಪು ನಂಚುತ್ತನ ಪೊರ್ತುಡು ಐದು ಬಕ್ಕಲ ಮೊಕುಲುಗೊರ್ ನಂಚಿತ್ತಿನ ಸೂಚನೆ ಹೆಂಚಿನ ಈ ನಲ್ಲಾತ ನೆತ್ತೇರ ಬರಪುಲ ಅಶ್ವಮೇಧ ಯಾಗಮಲ್ಪುಲ ಆಯ ಮಲ್ತಿನ್ಲಾತೆ ಒರಿ ನಂಚಿತ್ತನ ಬದುಕುವಂತೆ ಹುಟ್ಟಿ ನಂಚಿತ್ತನ ವ್ಯಕ್ತಿ ಸಯ್ಯರಂಡು ಧರ್ಮ ಜಲ ಸೈದೆ ಅಂಚೆನೆ ದುರ್ಯೋಧನೆಲ ಸೈದೆ ಅಪಂಡ ಹುಟ್ಟಿನಾತ ದಿನೊಟು ಧರ್ಮರಾಜೆ ಆಯ ಮಲ್ತಿ ನಂಚಿತ್ತನ ಧರ್ಮ ಕಾರ್ಯದ ನಿಲೀತೂಲ ಐತೊಟ್ಟಿಗೆ ದುರ್ಯೋಧನೆ ಮಲ್ತಿ ನಂಚಿತ್ತನ ಅನ್ಯಾಯ ಅಂದ ಬಣಪ ಆಯೆ ಪುಟ್ಟಿನ ಪಗ ಕುದಿಕೆ ಬುಲ್ತುಂಡುಗೆ ಉಲ್ಕೆ ತಾಳುಣಿಗೆ ಅಂಚಾಣಿಗೆ ಬೊಕ್ಕ ಅಣಿಗೆ ಬಿದುರೆ ಬಣಪುನಾಯ ಕೊಣದಾಯ ದೆತ್ತ ದಕ್ಕ ಆ ಪಿಂಡೋನಂದ ಬಂಡೆಗೆ ಆಂಡ ಆಯೆ ತೈಪುನ ಕಡೆ ಕ್ಷಣವರೆ ಮುಟ್ಟೋಗಲ ಪಿಲಿತ ಲೆಕ್ಕನೆ ಬದುಕಿದೆ ಪಿಲಿತ ಲೆಕ್ಕನೆ ಸಹಿತದೆ ಆಯೆ ಪುಟ್ಟಿನ ಆತ ನಡತಿನ ಆಚೆ ನಡಕೆಲಡು ಓಲು ಕ್ಷಾಮ ಬೈತಿಂಡು ಬನೆ ಓಲು ಭೂಕಂಪ ಆತಿಂಡು ಬನೆ ಓಲು ಸುನಾಮಿ ಆತಿಂಡು ಬನೆ ಓಲ ನಡತುಜಿ ಪಂಡ ಆಪು ನಂಚುತ್ತನ ಈ ಸ್ಥಿತಿಟು ಅನ್ಯಾಯ ಅನಾಚಾರಗು ಕಾರಣ ಅಧರ್ಮನೆ ಮಾತ್ರತ್ತು ಧರ್ಮಲ ತನ್ನ ಪಜ್ಜ ಸರಿ ಊರಂದಿನಿಟ್ಟು ದಂಟರೆ ಕಾರಣ ಆತನ ಪಣಪು ನವಿ ನೀ ತೆರೆಯೋ ನೋಡು
1: ತಗ್ಗಿ ನಾಯಕ ಎಡ್ಡೆಪ್ಪುಂಡೇ ಉಂಡು ತಗ್ಗಿ ಕಂಡಗು ಮೂಜಿ ಬುಲೆ ತೆಲಕ ನೀಕು ಒಂಜಿ ಪಾತ್ರನು ಪನ್ಪೇನೆ
0: ದಾದವು
1: ಬಂಗಾರು ಪಳಪಳ ಬಂದು ತೋಜೋಡು ಅಂಡ ಅವನು ತೂಟೇ ಪಾಡೋಡಿಯ
0: ಅಂದು ಬೊಟ್ಟೋಡು ತಿಕ್ಕೋಡು ಅವಾಗ ಮಾತ್ರ ಪುರ್ಲ ಕಂಟದ ಒಂಜಿ
1: ವಸ್ತು ಆದ ತೋಜುಂಡು
0: ಅಂದು
1: ಒಂಜಿ ಕಲ್ಲುಗ ಒರಿ ಶಿಲ್ಪಿ ಮೂರ್ತಿ ಕೆತ್ತರೆ ಪೋಯೆ ಅಪ್ಪಗ ಒಂಜಿ ಕಲ್ಲುಲೇ ಒಂಜಿ ಪೆಟ್ಟಿಡು ಜಾರ್ದು ಪೋಂಡು
0: ಅಂದ್
1: ಕಡೆಗೆ ಒಂಜಿ ಕಲ್ಲು ಮಾತ್ರ ಸರಿ ಪೆಟ್ಟು ತಿನ್ನು ಅಪ್ಪಗ ಈ ತುಂಡಾಯಿನ ಕಲ್ಲು ಪುರ ಪನೊಂದಿತ್ತುಂಡು ಆಯಿ ಮಂಗಿ ಪೆಟ್ಟು ತಿನ್ನೊಂದುಲ್ಲೇ ಎಂಕುಲು ಪೂರ ತಪ್ಪಾಯ ಅಂದು ಸರಿ ಆಯ ಪೆಟ್ಟು ತಿನ್ನಿನಾಯಿ ಮಂತಿಜೆ ಆಂಡ ಕ್ಷೇತ್ರಗು ಕಂತದ್ದು ಉಂತಾಣಾಗ ಪೆಟ್ಟು ತಪ್ಪಾಯಿನ ಕಲ್ಲುಲನ್ನು ಪೂರ ಕಾರ್ದಡಿಕೆ ಪಾಡಿನ ಚಪಟಿ ಕಲ್ಲುಲಾದ ಪಾಡಿಯರು ಪೆಟ್ಟು ತಿಂದಿ ನಂಚಿನ ಎಡ್ಡೆ ಕಲ್ಲು ಮೂರ್ತಿ ಆದಿತ್ತಿನೇನು ಪೂಜೆಗೆ ದಿಯರು ಅಪಗಾಯೇ ಕೇಂಡೆ ಆನಿಯಾನ ಆತು ಪೆಟ್ಟು ತಿನ್ನೇರದ ಹತ್ರ ಇತ್ತೆಂಕು ಪೂಜೆ ಪುರಸ್ಕಾರ ಆವೊಂದುಂಡು ಒಂಜಿಂಜಿ ಪೆಟ್ಟಿಡು ತತ್ತಿ ನಂಚಿನ ನಿಕುಲು ಪೂರ ಕಾರ್ದಡಿಕೆ ಊರ್ದಾರ್ಯ ಹರಿಶ್ಚಂದ್ರ ಆಯ್ ನಂಚಾದು ಇನಿ ಲೋಕಡು ಸತ್ಯ ಹರಿಶ್ಚಂದ್ರ ಉಪ್ಪುನು ಆಯನ ಸತ್ಯರ್ದಾತ್ರ ಧರ್ಮರಾಯ ಉಪ್ಪುನು ಆಯನ ಧರ್ಮರ್ದಾತ್ರ ತಗ್ಗಿನೇರ್ದಾತ್ರ ಬಗ್ಗಿನೇರ್ದಾತ್ರ ಕೌರವೇ ಕತ್ತರಿದ ಬುದ್ಧಿನು ತೋಜಾಯೆ ಮಣ್ಣು ತಿಂದು ಪೋಯೆ ರಾವಣೆ ಪೊನ್ನಮರಲನ್ನು ತೋಜಾಯೆ ಮಣ್ಣು ತಿಂದು ಪೋಯೆ ಅಂದಯ್ಯ ಏಕಾ ಪಾಪಾನಿ ಕುರುತೆ ಫಲಂ ಬುಂಕ್ತೆ ಮಹಾಜನ ಒರಿಯೇ ಮಲ್ತಿನಂಚಿನ ಪಾಪರ್ದಾತ್ರ ಅವೇ ತೋ ಜನ ಸಹಿತೇರು ನೆಕ್ಕೇರು ಹೊಣೆ ಅಂಚಾದಿಯಾನು ಪನೊಂದಿಲ್ಲೇ ಇಂದಾ ನಿನ್ನ ಬಾಯಿಡು ಎಡ್ಡೆಪ್ಪುದ ಪಾತ್ರ ಬರ್ಪಿಲಕ್ಕ ಎಡ್ಡೆಪ್ಪುದ ಉಪದೇಶ ಮಲ್ಪಿಲಕ್ಕ ಮಲ್ಪ

0: ಕಡಲಿಡು ಪುಟ್ಟೊಡು ಗಾಳಿ ಉಡಲಿಡು ಪುಟ್ಟೊಡು ಗೇನ ಪತ್ತಿತ್ತುಂಡ ಮುತ್ತು ಪಾವಿತ್ತುಂಡ ಬನವು ಓಲು ಪತ್ತು ಮಂದೆ ಒಂಜಾಪುಂಡ ಅವಳು ಮುತ್ತುಂಡಾಪುಂಡು ಇನಿ ಪೇರು ಪಣಪು ನಂಚುತ್ತನ ಪೆರ್ಪು ಅವು ಎಂಚ ಉಂಡಾಪುಂಡು ಮೂಡೈಡು ಉದಿಪು ದೇವರು ಉದಿಪು ಬರ್ಪು ನಂಚುತ್ತನ ಪೊರ್ತುಡು ಕಿದರ್ದ ಬಿದರ್ ನಂಚುತ್ತನ ಕಂಜಿ ಕೈ ಕಂಜಿ ಕಾಡದ ನಾದಾದಿ ಇಕ್ಕಡ ತಿರುಗದ ತನ್ನ ಬಂಜಿದ ಗುಜ್ಜಾರ್ಮಿನ ಜಿಂಜಾದೆ ತನ್ನ ಕಿದೆ ಬೊಗ್ಗು ನಂಚುತ್ತನ ಪೊರ್ತುಡು ಯಜಮಾನೆ ಆಯ್ತ ಕೆರ್ಂದೆಲನ್ನು ದೆಕ್ಕದು ಕಂಜಿನ ಬುಡದು ಕಂಜಿ ಮಡೆಬಾರ್ದ ಐವಕ್ಕ ಅವಿನ ಬೀರ ಕಟ್ಟದು ಆ ಕೆರ್ಂದೆಲ್ದ ಪೇರಿನ ಒರಿನವು ಅವು ಮಡೆಂದಾಪುಂಡು ಆ ಕಂಜಿದ ಮಡೆನು ಆ ಮಡೆ ಪೇರು ಒರಿಂಡ ಎತ್ತ ದಿನ ಒರಿವು ಅವು ಒಂಜಿ ದಿನ ಒರಿವು ಒರಿ ನಂಚಿತ್ತನ ಪೇರಿಗೆ ಒಂದ ಪೆರ್ಪು ಪಾರ್ದು ಅವಿ ಕೊಂಚಾದ ಮಂತ್ರಡು ತುಳಿತಿನಂಡ ಆ ಬೊಳ್ಳೈ ಒಂದದು ಬರ್ಪುಂಡು ಇನಿತ ಸ್ಥಿತಿ ಎನ್ನವೇ ಅಂಚಾಂಡು ತಾಯಂದಕ್ಕೆ ಎನ್ನಗ ಕಾಲ ಯಾನು ಪಣಪುನವಲ ಸರಿ ಧರ್ಮ ಅವು ಪಣಪುನವಲ ಸರಿ ಅಪಂಡ ಇನಿತಾತ ದಿನಕು ರಡ್ಡು ಜನಲ ಕಾಲ ಪಣಪುನ ಯಾನು ಪಿದಡ್ನಗ ಧರ್ಮದಾಯ ಗಟ್ಟಿಡ್ಬೋಡು ಇನಿ ನೂದು ಜನ ಅಧರ್ಮಿಲು ಇಪ್ಪುನಕುಲು ಅತ್ತು ಮಾತೆರ್ಲ ಧರ್ಮಾತ್ಮರೇ ನೂದೆಟ್ಟು ಪತ್ತು ಜನ ಅಧರ್ಮಿಲುಂದಂಡ ಸ್ವಲ್ಪ ಜನ ಮಣ್ಪಂದೆಗುಲು ನಕುಲು ಪತ್ತು ಜನ ಅಧರ್ಮಿಲುಂದಂಡ ಪತ್ತು ಜನ ಧರ್ಮಾತ್ಮರಿಂದಂಡ ಎನ್ಪ ಜನ ಮಣ್ಪಂದೆಗುಳು ನಕುಲು ಈ ಎನ್ಪ ಜನ ಮಣ್ಪಂದೆ ಕುಲ್ಲಂದೆ ಈ ಧರ್ಮಗ ಬೆರಿತ ಹಂಗ ಕೊರ್ದು ಅವಿನ ಆ ದೆರ್ತದ ದೆರ್ತುಂತುಂದಂಡ ಧರ್ಮ ಗ್ಲಾನಿಯಾಪುಜಿ ಧರ್ಮ ನೆಗತಿ ಬರ್ಪುಂಡು ಅಪಂಡ ಕಾಲ ಧರ್ಮ ಪಣಪುನವು ಒಂಜಿ ತೇರದ ರಡ್ ಚಕ್ರ ಇತ್ತಿನಲ್ಕ ಅಪಂದಂಡ ಈ ಪೊರ್ತುಡು ಆ ಧರ್ಮ ಪುರುಷಗ ಯಾನ ಬೆರಿತ ಹಂಗ ಅಂದಂತೋಡು ಧರ್ಮ ದುಂಬರಿ ಪೊಡುಂದಂಡ ಆ ಧರ್ಮದ ತೇರದ ಬಲ್ಲನ ಜನ ಮಂದೆ ಆ ಧರ್ಮದವರುಟೇ ಕೈ ಕೊಡ್ದು ವೈಪಡಾತಂಡು ಧರ್ಮ ಪುರುಷ
1: ಕಾಲ ಪುರುಷ ಈತು ಬತ್ತತ್ತ ಯಾವ ನಮ್ಮ ಇನಿಕ ಸಂವಾದ
0: ಯಾವತ್ತ
1: ಈ ಎನ್ನೊಟ್ಟಿಗೆ ನನ್ನ ಆಜಿ ದಿನ ಬರೋದು ಲೋಕಡು ನಮ್ಮ ಧರ್ಮ ಸಂಸ್ಕಾರ ಒರಿಪೆರೆ ಎಂಚ ಬಂದು ತುಳಿಪುಗ ತುಳಿಪುಗ ಮತನ ಮಲ್ತು ಎಡ್ಡ
0: ಆಜಿ ದಿನ ಬನ್ನಗ ಕಾಮ ಕ್ರೋಧ ಲೋಭ ಮೋಹ
1: ಮತ ಮತ್ಸರ ಅವಿನ ದೂರ ಮಲ್ಪಿನ ಪ್ರಯತ್ನ ಮಲ್ಪುಗ
0: ಈ ಆಜಿ ದಿನೊಟ್ಟು ಗಿಡಪೆರೆ ಆವನ ಮರ್ದು
1: ನಮ್ಮ ಪ್ರಯತ್ನ ಮಲ್ಪುಗ ಎಡ್ಡೆಪ್ಪದ ಫಲ ಕಾಲೋಗ ಬರ್ತೀನ
0: ದೆತೊನ್ ನಕುಲು ದೆತೊನ್ ವೇರಿ ಬಿತ್ತು ನಂಚಿತ್ತನ ಬಿತ್ತು ನಮ್ಮವು ಅವು ಅಧಿಕಾರಿ ಬಣಪು ನಂಚುತ್ತನ ಬಿದೇವಡು ಕದಿಕೆ ಬಣಪು ನಂಚುತ್ತನ ಪುಲ್ಲಾವಡು ಮನೋಲಿ ಬಣಪು ನಂಚುತ್ತನ ಪುರ್ಪಾವಡು ಇಕ್ಕೇರಿ ಬಣಪು ನಂಚುತ್ತನ ಪನವಾದು ಲೋಕದ ಮಂದಿಗೆ ಎತ್ತು ನಂಚಿತ್ತನ ಪೆರತನನ ಮಲ್ಪುಗ
1: ಸರಿ
0: ಬಂದಂಡ
1: ಕತ್ತಲ ಕರಿಯಾಡು
0: ತರ್ಜುಮೆ ಮಾಜಾಡು
1: ನನ್ನ ಬಲ್ಪು ಲೋಕಗಾವಡು
0: ಬೊಳ್ಳಿ ಮೂಡಾಡು
1: ಸರಿ
0: ಮಾತೆರೆಗಲ ಎಡ್ಡೆ ಆವಡು

0: ಇದುವರೆಗೆ ಕಾಲಧರ್ಮ ಯಕ್ಷ ಸಂವಾದ ಇದರ ಎರಡನೇ ಕಂತು ಕೇಳಿದ್ರಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಬಂದಲ್ಲಿ ಬಾತೇರ್ನು ನಿಗಳು ಕೇಳೋಂದುಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗದ ಬದುಕು ಕೇಳೊಂದು ಪಿಲವೇ.

0: ಜಾಜಿತೋಟು ಕುಲ್ದು ನಿನದು ಎನ್ನದು ಒಂಜಿ ಪ್ರೇಮ ಕವಿತೆ ಬರೆತೆ ಐಕೆ ಸ್ವರನು ಕುರುಲ ಪೊನ್ನೆ.
1: ಯಾನೆ ಹುಸೇನ್ ಕಾಟಿಪಳ್ಳ ಪಾತ್ರಂದುಲ್ಲ ಕನ್ನಡ ತುಳು ಬೊಕ್ಕ ಬ್ಯಾರಿ ಭಾಷೆಡಿ ಯಾನೆ ಸಾಹಿತ್ಯ ಕೃಷಿ ಮಲ್ದೆ ತುಳು ಭಾಷೆದ ಮಸ್ತ್ ಪದ್ಯಲು ಸಾರಂಗ್ ರೇಡಿಯೋದ ಮೂಲಕ ನಿಕ್ಲಿಕ್ಕೆ ಎಂದು ಪೋರು. ತುಳು ಭಾಷೆ ಎಂಕ್ಲನ ಅಪ್ಪೆ ಭಾಷೆ ಆಯ್ನದಾತ್ರ ನಿಕ್ಲು ಮಾತ್ರ ತುಳು ಭಾಷೆದ ಕಾರ್ಯಕ್ರಮ ನಿರಂತರ ಕೇನಂದುಪ್ಲೆ ಸಾರಂಗ್ ರೇಡಿಯೋಡು ಈ ತುಳು ಕಾರ್ಯಕ್ರಮ ಪ್ರಸಾರ ಹೊಂದಿಕೊಂಡು ಅಕ್ಲೆಗೆ ನಿಕ್ಲನ ಪ್ರೋತ್ಸಾಹ ಕೊರ್ಲೆ

ಜಾತಿ ನೀತಿ ನಾ ಉಳಿಗೆ ಪರತಿ ನೆಟ್ಟರು

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೀರ್ನು ಈಗಲೂ ಕೇಳೋಂದಿಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೋದು ಪಿಲ್ಲವೇ.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲಪಾತ್ರನಲ್ಲೇ ನಿಖಿಲ್ ಕೇನೊಂದಲ್ಲರು 107.8 FM ಸಾರಂಗ್ ಒಂದು ರಂಗರಂಗದ ಬದುಕು.

ಒಂಚೂರು ಹೆಂಚಿಕೆನ್ಲೆಗೆ ಕ್ಯಾನ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರದಲ್ಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ಒಂಚೂರು ಇಂಚಿ ಗೆಲ್ಲೆಗೆ ಕ್ಯಾನ್ ನಿಕ್ಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರವೃಂದಲ್ಲೇ 107.8 ಇನ್ಮಾ ಎಫ್ಎಂ ಸಾರಂಗ್ ನಿಕ್ಲ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: रेडियो सारंग 107.8 FM
1: सावळेशी चेडू काळीज मुझे सुरू

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.